ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾರಲಿ ಮಿತ್ರ ಕೃಷ್ಣಾನಂದ್ ನಾಯ್ಕ್. ಶ್ರೋತೃಗಳೇ, ಇಂದು 2026 ಇಸ್ವಿ ಮೇ ತಿಂಗಳ 9ನೇ ತಾರೀಕು ಶನಿವಾರ. ಈಗ ಸಮಯ 5:58 ಸೆಕೆಂಡ್ಗಳು.

ಶ್ರೋತೃಗಳೇ, ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ. 6:15 ಭಕ್ತಿಗೀತೆಗಳು, 6:30 ತುಮಕೂರು ಮಲ್ಲಿಕಾರ್ಜುನ ಎಂಇ ಅವರಿಂದ ಚಿಂತನ, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, ಗಾನ ಸುದೀ ಭಕ್ತಿಗೀತೆಗಳ ಕಾರ್ಯಕ್ರಮ 6:40. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದ ನಿರ್ಮಾಣ ನನ್ನ ಕುಮಾರ್ ಯಲು. 8:35 ಆಕಾಶ ಬುಟ್ಟಿ ಇಂದುಮತಿ ಸಾಲಿಮಠಿ ಅವರೊಂದಿಗೆ ಸಂದರ್ಶನ, ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನ ವೈಭವ, 9:30 ಮಂಜುಳ ಗಾನ, 10:00 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 10:30 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಮಧ್ಯಾಹ್ನ 11:30 ಸ್ಟಂಪ್ಡ್, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಯಜ್ಞಶ್ರುತಿ ಸಂದರ್ಶಕರು ಯುಎಂ ಮರುಳಸಿದ್ದಯ್ಯ. 12:35 ಆರೋಗ್ಯ ಸಂಚಿಕೆಯಲ್ಲಿ ಗರ್ಭಗಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾ ನಟರಾಜ್ ಅವರೊಂದಿಗೆ ಸಂದರ್ಶನ. ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾ ಕೇಶವರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಶ್ಯಾಮ್ ಪ್ರಸಾದ್. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ 1:00 ಪ್ರಗತಿ ಪಥ, ಪಿಎಂ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೀವಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾ ಎಎಸ್ ಶಂಕರ್ ನಾರಾಯಣ. 7:40 ಹಕ್ಕಿಯ ಬಳಗ, ಲಾಸ್ಯ ಬಿಕೆ ಅವರ ಪರಿಚಯ, ಇವರೊಂದಿಗೆ ಆಶಾ. 3:00 ಮಂಚ ಹೇಗೀತ್, 3:30 ನಾಟ್ಯ ತರಂಗ, 4:00 ಬಾಂಬೆ ಟಾಕೀಸ್, 5:00 ಯಕ್ಷಲಹರಿ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಭಕ್ತ ಪ್ರಹ್ಲಾದ ನಡೆಸಿಕೊಡಲಿದ್ದಾರೆ ಶ್ರೀ ಶಬರೀಶ ಯಕ್ಷಗಾನ.

4 ಗಂಟೆಗೆ ಬಾಂಬೆ ಟಾಕೀಸ್, 5 ಗಂಟೆಗೆ ಯಕ್ಷಲಹರಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಭಕ್ತ ಪ್ರಹ್ಲಾದ ನಡೆಸಿಕೊಡಲಿದ್ದಾರೆ ಶ್ರೀ ಶಬರೀಶ ಯಕ್ಷಗಾನ ಕಲಾವೃಂದ. 6:30 ವಿಜ್ಞಾನದ ಮುನ್ನಡೆ, 6:50 ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಜೇನು ಕೃಷಿ ಮತ್ತು ಮಾರುಕಟ್ಟೆ ಅನುಭವ, ಸಿದ್ದಾಪುರ ತಾಲೂಕು ಕ್ಯಾದಿಗಿಯ ಬೆನಕ ಅಶೋಕ್ ನಾಯ್ಕ್ ಅವರೊಂದಿಗೆ ಸಂದರ್ಶನ ಪ್ರಸಾರಗಳಿದೆ. ನಂತರ ಕೃಷಿ ಮಾಹಿತಿ, ನಂತರ ದೇವಕ್ಕ ರಾಮಪ್ಪ ತಾಳಜನ್ನವಳ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. 8 ಗಂಟೆಗೆ ರೇಡಿಯೋ ಸ್ಪಂದನ, ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುವರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. 8:30 ಕಾವ್ಯಯಾನ, 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ, 9:30 ಯುವವಾಣಿ. ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿದಿನ್ ಅಸ್, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 10 ಗಂಟೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮುಜುಮ್ದಾರ್ ಅವರ ಸಂತುರುವಾದನ. ಶ್ರುತಿಗಳಿದ ಹುತ್ತು ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಕ್ಕೆ ಕಿರುಪರಿಚಯ, ಆಕಾಶವಾಣಿ ಕಾರವಾರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನ ವಾರ್ತೆ, ದೆಹಲಿ ಕೇಂದ್ರದ ಸಹಪ್ರಸಾರ.

ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ. ಈಗ ಸುಮಾರೊಂದು 6-8 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಒಂದು ಘಟನೆ ಆಯ್ತು. ಅದ್ ನನ್ನ ಮನಸ್ಸನ್ನು ತಲ್ಲಣಗೊಳಿಸ್ಬಿಡ್ತು ಅಂತ ಹೇಳ್ಬೇಕು. ಬಹಳ ಜನಕ್ಕಾಗಿದೆ. ಪೇಪರ್ ಅಲ್ಲಿ ಸುದ್ದಿ ಬಂತು, ಒಬ್ಬರ ಅಜ್ಜಿ 5ನೇ ಅಂತಸ್ತು ಮಹಡಿಯಿಂದ ಕೆಳಗಡೆ ಬಿದ್ದು ಸತ್ತೋದ್ರು ಅಂತ ಬಂತು. ಕೆಳಗೆ ಬಿದ್ದಾಗ ಮಗ ಓಡಿ ಬಂದು ಹೋ ಅಂತ ಅತ್ತ, ಅಮ್ಮ ಬಿದ್ಲು ಅಮ್ಮ ಸತ್ತೋದ್ಲು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಇಲ್ಲ ಬರೋವಾಗ ತೀರ್ಕೊಂಡ್ರು ಅವರು ಅಂತೆಲ್ಲ ಹೇಳಿದ್ರು. ಆ ದುಃಖ ಪಟ್ಟ ಮಗ. ಮಗ ಅಳೋದನ್ ಕೇಳಿ ತುಂಬಾ ಜನ ಅಂದ್ರು ಪಾಪ ಎಂತ ಒಳ್ಳೆ ತಾಯಿ ಹೋಗ್ಬಿಟ್ರು, ಪಾಪ ಕಳ್ಕೊಂಡ್ಬಿಟ್ಟ ದಾಯಿನ ಅಂತ ಅತ್ರು. ಆದ್ರೆ ಪಕ್ಕದ ಮನೆಯವ್ರು ಹೇಳಿದ್ರು ಏನೋ ಮೋಸ ಇದೆ ಇದ್ರೊಳಗೆ, ಆಕೆಗೆ ನಡೆಯೋಕೆ ಬರಲ್ಲ, ವೀಲ್ ಚೇರ್ ಇರೋರು. 5ನೇ ಮಹಡಿಗೆ ಹೆಂಗ್ ಹೋದ್ರು ಅವರು? ಅಲ್ಲಿರೋ CCTV ಕ್ಯಾಮರಾ ಇರ್ತಾವಲ್ಲ, ತೆಗೆದು ನೋಡಿದ್ರೆ ಏನಾಗಿದೆ ಗೊತ್ತಾ ಸ್ನೇಹಿತರೆ? ಮಗ ತಾಯಿಯನ್ನ ಕರ್ಕೊಂಡು ಹೋಗಿದ್ದಾನೆ ವೀಲ್ ಚೇರ್ ಲಿಫ್ಟ್ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ ಮೇಲೆ, ಪೂರ್ತಿ ಮಳೆಗೆ ಕರ್ಕೊಂಡು ಹೋಗಿ ವಿಡಿಯೋ ರೆಕಾರ್ಡ್ ಆಗಿದೆ ಅದು. ಮೇಲಿಂದ ತಾಯಿನ ತಳ್ಳಿದಾನೆ, ತಾಯಿ ಸತ್ತೋಗಿದ್ದಾರೆ. ಅವನ್ ಸಿಕ್ರು, ಗೊತ್ತಾಯ್ತಲ್ಲ ಪ್ರೂಫ್ ಸಿಕ್ತಲ್ಲ, ಪೊಲೀಸ್ ದಬಾಯಿಸಿದ ಕೇಳ್ತಾನೆ, ನಮ್ ತಾಯಿನ ನೋಡ್ಕೊಳ್ಳೋದು ಕಷ್ಟ ಆಗ್ತಿತ್ತು ನನಗೆ, ತುಂಬಾ ಖರ್ಚಾಗ್ತಿತ್ತು, ಅದಕ್ಕೆ ತಳ್ಳಿಬಿಟ್ಟೆ ಅಂತ ಹೇಳ್ತಾನೆ. ಪಾಪ ಅವನ್ ತುಂಬಾ ಕಮ್ಮಿ ಸಂಬಳ, ತಿಂಗಳಿಗೆ 3.5 ಲಕ್ಷ ಸಂಬಳ ಅವನಿಗೆ, ತಾಯಿ ನೋಡ್ಕೊಳ್ಳೋದು ಕಷ್ಟ ಅಂತ ಅವನು. ನನಗೆ ಅದನ್ನ ನೋಡಿ ರೊಚ್ಚಿ ಬಂದ್ಬಿಡ್ತು, ನನಗೆ ಭಾರಿ ಕೋಪ ಬಂತು ನನಗೆ. ಯಾಕಂದ್ರೆ 3.5 ಲಕ್ಷ ಗಳಿಸುವಂತ ಮಗನಿಗೆ ತಾಯಿ ಭಾರ ಆದ್ಲ, ಇದೇ ರೀತಿ ಆ ತಾಯಿಗೆ ಮಗ ಭಾರ ಅಂದು ಆಕೆ ಆತನ ಹುಟ್ಟಿದಾಗ ಬಿಸಾಕಿದ್ರೆ ಎಲ್ಲಿ ಹೋಗ್ತಿದ್ದ ಇವನು? ಆದ್ರೆ ಆ ತಾಯಿ ಕಷ್ಟದಲ್ಲಿ ಬೆಳೆಸಿ ಒಂದು ಮಾಡಿ ಮನುಷ್ಯನನ್ನಾಗಿ ಮಾಡಿದ್ಲಲ್ಲ, ನೋಡ್ಕೊಳ್ಳಕ್ಕೆ ನನಗೆ ಆರೋಗ್ಯ ಸರಿ ಇಲ್ಲ, ಆಕೆ ಕಷ್ಟ ಆಗ್ತದೆ ನೋಡ್ಕೊಳ್ಳಕ್ಕೆ ಖರ್ಚಾಗ್ತದೆ ಅಂತ ಹೇಳಿದ್ನಲ್ಲ, ಬಹಳ ದುಃಖ ಅನಿಸ್ತದೆ ನನಗೆ. ಹೀಗೆ ನೋಡ್ಕೋಬೇಕಾ ನಮ್ಮ ತಂದೆ ತಾಯಿಗಳನ್ನ? ನಾವು ನಮ್ಮ ಹಿರಿಯರ ಆರೋಗ್ಯವನ್ನು ಹೀಗೆ ಕಾಪಾಡ್ಬೇಕಾ? ನಾವು ನಾಳೆ ನಮಗೂ ವಯಸ್ಸಾಗಲ್ವಾ? ನಮಗೂ ವಯಸ್ಸಾದಾಗ ಆ ನೋಡ್ಕೊಳ್ಳೋರ್ ಹಾಗೇನೆ ನೀವು ಭಾರ ಆಗ್ತೀರಿ, ಖರ್ಚು ಜಾಸ್ತಿ ಆಗ್ತದೆ ಅಂತ ಎತ್ತಿ ಎಸೆಯೋದಾದ್ರೆ ನಿಮ್ ಮನಸ್ಸಿಗೆ ಏನ್ ಅನ್ಸಿದ್ದಿತ್ತು? ನಮ್ ಘಟನೆ ಹೇಳ್ಬೇಕು. ವಯಸ್ಸಾದ್ಮೇಲೆ ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡೋದು ನಾನು, ವಯಸ್ಸಾದ್ಮೇಲೆ ಮರುಗುಳಿತನ ಬಂದ್ಬಿಡ್ತದೆ, ಮರ್ತು ಹೋಗ್ಬಿಡ್ತಾವೆ ಎಷ್ಟೋ. ಆದ್ರೆ ಕೆಲವೊಂದು ಮಾತ್ರ ಪರ್ಮನೆಂಟ್ ಆಗಿ ನೆನಪಿರ್ತಾವೆ, ಸೆಲೆಕ್ಟಿವ್ ಮೆಮರಿ ಅಂತ ಕರಿತೀವಿ ಅದನ್ನ. ನೋಡಿರ್ಬೇಕು ನಿಮ್ಮ ಮನೆಯಲ್ಲಿ ಹಿರಿಯರಿದ್ರೆ ಅದೇ ಹೇಳ್ತಿರ್ತಾರೆ, ದಿವಸಕ್ಕೊಂದು 20 ಸಲ ಹೇಳ್ತಾರೆ, ಅಯ್ಯೋ 8 ಸಲ ಹೇಳ್ತೀವಿ ಬಿಡಮ್ಮ ಕೇಳಿದೀನಿ ಅನ್ನೋದು ಹೇಳ್ತಿರ್ತಾರೆ. ನನ್ ಒಂದ್ಸಲ ಆದದ್ದು ಡಾಕ್ಟರ್ ಕಲಾಂ ಅವ್ರ ಜೊತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಪ್ರವಾಸ ಮಾಡುವಾಗ, ಹವ್ ಐ ಟೋಲ್ಡ್ ಯು ಅಬೌಟ್ ಮೈ ಟೀಚರ್ ಅಂತ ಕೇಳಿದ್ರು. ನೋ ಅಂದೆ ನಾನು, 10 ಸಲ ಕೇಳಿದ್ದೇನೆ ಅವ್ರ ಕಡೆಯಿಂದ, ಅದನ್ನೇ ಅವ್ರು ಹೇಳೋದನ್ನೇ ಕೇಳಿದ್ದೀನಿ, ಅವ್ರು ಹೇಳಿದ ಮುಂದೆ ಏನಾಗ್ತದೆ ಕೂಡ ಹೇಳಬಲ್ಲೆ ನಾನು. ಇಲ್ಲ ಅಂದೆ. ಇಲ್ವಾ ನಿಮ್ಗೆ ಹೇಳಿಲ್ವಾ? ಮತ್ತೆ ಶುರು ಮಾಡಿದ್ರು. ಅವ್ರ ಸೆಕ್ರೆಟರಿ ಮುಂದೆ ಕೂತವನು ಊರು ಮುಟ್ಟಿದ್ ನಾನು ಕೇಳಿದ, ಯಾಕೆ ರಿಸೂಲ್ ಹೇಳ್ತೀರಿ, ನನ್ ಮುಂದೆ 4 ಸಲ ಕೇಳಿದ್ರಿ, ಮತ್ತೆ ಯಾಕೆ ಇಲ್ಲ ಅಂದ್ರಿ ಅಂದ್ರು. ನಾನು ಇನ್ನೂ 10 ಸಲ ಹೇಳಿದ್ರು ಇಲ್ಲ ಅಂತ ಹೇಳುವ ನಾನು ಕೇಳ್ಬೇಕದನ್ನ. ಯಾಕೆ ನಾ ಇದೆ ವಯಸ್ಸಾದ್ಮೇಲೆ ಅವ್ರು ನೆನೆಸ್ಕೋತಾರೆ ಅದನ್ನ ಘಟನೆ. ನಿಮ್ ಮನೇಲಿ ನೋಡಿ, ದಯವಿಟ್ಟು ನಿಮ್ ಮನೇಲಿ ನೋಡಿ, ನಮ್ ಮನೇಲಿ ಆಗೋದು. ನಮ್ ತಂದೆ ಸಣ್ಣವರದಾಗ ಮೋಟರ್ ಸೈಕಲ್ ತಗೊಂಡಿದ್ರಂತೆ, ಕಲಿಯೋಕ್ ಹೊಡಿಯೋಕ್ ಬರಲ್ಲ, ಬರಲಾರ್ದೆ ಮನೆಗೆ ಹೆಂಗ್ ತಗೊಂಡು ಹೋದೆ, ಒಂದು ರೊಮ್ಯಾಂಟಿಕ್ ಸ್ಟೋರಿ ಅದು. ಅದನ್ನೊಂದು 100 ಸಲ ಹೇಳಿರ್ಬೇಕು ನನಗೆ. ನನ್ ಮಕ್ಕಳೇ ಅಯ್ಯೋ ಅಜ್ಜಿ ಅಮ್ಮ ಶುರು ಮಾಡಿದ್ರಪ್ಪ ಮೋಟರ್ ಸೈಕಲ್ ಅಂತ ಓಡೋಗ್ತಿದ್ರು. ನಾನ್ ಮಾತ್ರ ಅವ್ರೊಬ್ಬರೇ ಕೂತ ಹೋಗಿ, ಅಣ್ಣ ನೀವು ಮೋಟರ್ ಸೈಕಲ್ ತಗೊಂಡಿದ್ಯಾ, ನಿನಗೆ ಹೇಳಿಲ್ಲೇನೋ ಮುಚ್ಚುರು ಮಾಡೋರು. ನನ್ ಮಕ್ಳು ಕೇಳಿದ್ರು, ಯಾಕಪ್ಪ ತೆರಿಗೆ ಮುರ್ಗ ಕೇಳ್ತೀಯ? ನಾ ಹೇಳಿದೆ ನೋಡು, ಈ ವಯಸ್ಸಿಗೆ ಏನ್ ಕೊಡ್ಬೋದಪ್ಪ ಅವ್ರಿಗೆ? ನಾವು ಹೊಸ ಬಟ್ಟೆ ಕೊಡ್ತೀಯ, ಬಂಗಾರ ಕೊಡ್ತೀಯ, ಕಾರ್ ಕೊಡಿಸ್ತೀಯ, ಏನ್ ಮಾಡ್ತೀಯ ಅವ್ರಿಗೆ? ಅವರ ಕತೆ ಹೇಳುವಾಗ ಅವ್ರ ಕಣ್ಣು ನೋಡು.

0: ಮಿಂಚುತ್ತದೆ. ಅವ್ರೇನು ಹಳೆಯ ವಯಸ್ಸು ತಂದು ಕೊಡಕ್ಕಾಗಲ್ಲ, ಆದ್ರೆ ಭಾವನಾತ್ಮಕವಾಗಿ ಆ ವಯಸ್ಸಿಗೆ ಹೋಗಿದ್ದಾರೆ ಅವ್ರು. ಹೇಳಬೇಕಾದ್ರೆ ಸಂತೋಷ ಕೊಡುತ್ತೆ. ಇದಕ್ಕಿಂತ ಕಾಣಿಕೆ ಏನ್ ಕೊಡ್ಬೋದಪ್ಪ ದೊಡ್ಡವರಿ ನೀವು? ನೀವೇನೂ ಕೊಡ್ಬೇಡಿ, ಅವ್ರು ಹೇಳೋದನ್ನ ಸಂಭ್ರಮದಿಂದ ಕೇಳಿಸ್ಕೊಳ್ಳಿ. ಏ ಚೆನ್ನಾಗಿದೆಯಲ್ಲ, ಇನ್ನೊಂದು ಹೇಳುವನಿ, ಅವ್ರು ಏನ್ ಖುಷಿ ಉಕ್ಕುತ್ತೆ ಗೊತ್ತಾ? ನೀವು ಅವರಿಗೆ ದೈಹಿಕವಾಗಿ ಕೊಡದೆ ಹೋದ್ರು ಮಾನಸಿಕವಾಗಿ ತಾರುಣ್ಯವನ್ನು ಕೊಟ್ಟಿರ್ತೀರಿ. ದಯವಿಟ್ಟು ಕೊಡಿ, ಪ್ರೀತಿಯನ್ನು ನೋಡ್ಕೊಳ್ಳಿ. ಆ ಜೀವ ನಮಗೋಸ್ಕರ ಬದುಕಿದಂತ ಜೀವಗಳು, ಆದ್ರಿಂದ ನಮ್ಮ ಜೀವನದ ಕೆಲವು ಅವಧಿಗಳನ್ನಾದ್ರೂ ಅವರಿಗೋಸ್ಕರ ಮೀಸಲಿಡಬೇಕಾಗ್ತದೆ. ಇದು ಎರಡಿದೆ, ಇದರೊಳಗೆ ಋಣ ತೀರಿಸೋದು ಅಂತ ಒಂದು, ಅವ್ರು ಮಾಡಿದ ಋಣ ಸ್ವಲ್ಪ ಆದ್ರೂ ತೀರಿಸಬೇಕು ಅಂತ ಒಂದಾದ್ರೆ, ಮುಂದಿನ ತಲೆಮಾರಿಗೆ ಸೇವೆ ಅಂದ್ರೆ ಏನು ಅಂತ ಕಲಿಸ್ಕೊಡ್ಬೇಕಾಗತ್ತೆ. ಇವೆರಡನ್ನೂ ಮಾಡದೆ ಹೋದ್ರೆ ನಮ್ಮ ಅಪರಾಧಿಗಳಾಗ್ಬಿಡ್ತೀವಿ. ಆದ್ರಿಂದ ಹಿರಿಯರ ಆರೈಕೆ ಒಂದು ಭಾರ ಅಲ್ಲ, ಒಂದು ಕಿರಿಕಿರಿ ಅಲ್ಲ, ಒಂದು ತೊಂದರೆ ಅಲ್ಲ, ನಾವು ಮನುಷ್ಯರಾಗಿ ಮಾಡಲೇಬೇಕಾದಂತಹ ಒಂದು ದೊಡ್ಡ ಜವಾಬ್ದಾರಿ. ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ. ಪ್ರಸ್ತುತಿ ಮಂಜುಳಾ ಪುರಾಣಿ.
1: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಕೇಳಿ. ಹರನೆ ನೀ ಎನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೆ ನೋಡ, ಅಕ್ಕಮಹಾದೇವಿಯವರ ವಚನ. ಹರಿದರೆ ಶಾಂತಾಜಯ ತೀರ್ಥ.

ಕೇಳಿ. ಅಕ್ಕಮಹದೇವಿಯವರ ಇನ್ನೊಂದು ವಚನ. ಪಚ್ಚೆಯ ನೆಲಗಟ್ಟು, ಕನಕದ ತೋರಣ, ವಜ್ರದ ಕಂಬ. ಹಾಡಿದರೆ KS ಸುರೇಖಾ.

ಸ್ಥಿತಿಗತಿಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಬಸವಣ್ಣನವರ ಒಂದು ವಚನ. ಅರಿಶಿನ ಮನೆ ಮಿಂದು ಹೊಂದುಡುಗಿಯನೇ ತೊಟ್ಟು ಹರಿದರೆ ಶಂಕರ್ ಶಾನುಭೋಗ್.

ಸಾವಿಲ್ಲದ ಕೀಡಿಲ್ಲದ ಧೂಳಿಲ್ಲದ ಚೆಲುವಂಗ ಮೊಲಿದೆನವ್ವ ಅಕ್ಕ ಮಹಾದೇವಿಯವರ ಇನ್ನೊಂದು ವಚನ ಹರಿದರೆ ಕೆ ಸುರೇಖ

ಇದುವರೆಗೆ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಈಗ ಚಿಂತನ, ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
2: ಜಗತ್ತಿನ ಸೃಷ್ಟಿಗಳಲ್ಲಿ ವಿಶೇಷವಾದದ್ದು ತಾಯಿ ಮಗುವಿನ ಸಂಬಂಧ. ಜಗತ್ತು ಮುಂದುವರಿಯುತ್ತಿರುವುದು ಮಕ್ಕಳ ಮೂಲಕ. ಒಂದು ಮರ ಸಾವಿರಾರು ಬೀಜಗಳನ್ನ ಸೃಷ್ಟಿಸುವ ಮೂಲಕ ಹೊಸ ಗಿಡದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಪ್ರಾಣಿಗಳು ಮರಿಗಳನ್ನು ಹಾಕುವ ಮೂಲಕ, ಮೊಟ್ಟೆಯನ್ನು ಇಡುವ ಮೂಲಕ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಇನ್ನು ವಿಶೇಷವಾಗಿ ತಾಯಿ ಮಗುವಿಗೆ ಜನ್ಮವನ್ನು ನೀಡುವ ಮೂಲಕ ಮುಂದಿನ ಸಂತತಿಯನ್ನ ಬೆಳೆಸಲು ಸಿದ್ಧಳಾಗುತ್ತಾಳೆ. ಇದು ಸಹಜವಾಗಿರುವ ಜೈವಿಕ ಕ್ರಿಯೆ ಎಂದು ಎನಿಸಿದರೂ ಈ ಕ್ರಿಯೆ ಹಲವು ಹೊಸತುಗಳ ಆವಿಷ್ಕಾರಕ್ಕೆ ಕಾರಣವಾಗುತ್ತದೆ. ಜನಿಸಬಹುದಾದ ಮಗು ತಾಯಿಗೆ ಸಾವಿರಾರು ಹೊಸ ಕನಸುಗಳನ್ನ ನೀಡುತ್ತದೆ. ತಾಯಿಯೂ ಸಹ ಮಕ್ಕಳ ಬಗ್ಗೆ ಹಲವು ಕನಸುಗಳನ್ನು ಕಟ್ಟಿಕೊಂಡು ಬದುಕುತ್ತಾಳೆ. ಈ ಕನಸುಗಳೊಂದಿಗೆ ಸೃಷ್ಟಿಯಾಗುವ, ಮೊಳಕೆಯೊಡೆಯುವ ಈ ಜೀವನ ಹಲವು ಕೆಲಸಗಳ ಪ್ರಾರಂಭಕ್ಕೆ ಕಾರಣವಾಗುತ್ತದೆ. ತಾಯಿ ತನ್ನ ಪ್ರೀತಿಯ ಮಗುವನ್ನು ಕಂಡಾಗ ತನ್ನದೇ ಆದ ಭಾವನೆಗಳ ಮೂಲಕ ಮಗುವಿನ ಬಗ್ಗೆ ಹಾಡಿ ನಲಿಯುತ್ತಾಳೆ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ, ಕುಡಿಹುಬ್ಬು ಬೇವಿನ ಎಸಳಹಾಂಗ, ಕುಡಿಹುಬ್ಬು ಬೇವಿನ ಎಸಳಹಾಂಗ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಾಂಗ ಎನ್ನುವ ಮೂಲಕ ಅಳುತ್ತಿರುವ ಕಂದನನ್ನೂ ಸಹ ಹಾಡಿ ಹೊಗಳಿ ನಲಿಯುತ್ತಾಳೆ. ಆಡಿಬಾ ಎನಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಎನ್ನುವ ಮೂಲಕ ಆಡಿ ಬರುವ ಮಗನನ್ನ ಪ್ರೀತಿಯಿಂದ ಮುದ್ದಿನಿಂದ ಸ್ವಾಗತಿಸಿ ಕೈಕಾಲುಗಳನ್ನ ತೊಳೆಯುತ್ತಾಳೆ. ಆಟದಲ್ಲಿಯೂ ಸಂತೋಷವನ್ನ ಕಾಣುತ್ತಾಳೆ. ಈ ಸಾಲುಗಳಲ್ಲಿ ಇರಬಹುದಾದ ಅಂಶ, ತಾಯಿ ಮಗುವನ್ನ ಕಂಡಾಗಲೆಲ್ಲ ಪ್ರತಿಯೊಂದನ್ನು ಸಂತೋಷವಾಗಿಯೇ ಸ್ವೀಕರಿಸುವ ಅಂಶವನ್ನ ಕಾಣುತ್ತೇವೆ. ಮೊಗ್ಗಾಗಿ ಅರಳುವಂತಹ ಹೂ ಬೆಳೆಯುತ್ತಾ ಬೆಳೆಯುತ್ತಾ ಸಂಪೂರ್ಣವಾಗಿ ಅರಳಿ ಲೋಕಕ್ಕೆ ಸಂತೋಷವನ್ನ ನೀಡುವಂತೆ, ಮಗು ಮುಗ್ಗಲಾಗುವುದು, ಅಂಬೆಗಾಲು ಇಡುವುದು, ಕುಳಿತುಕೊಳ್ಳುವುದು, ನಿಂತುಕೊಳ್ಳುವುದು, ನಡೆಯುವುದು, ತೊದಲು ಮಾತನಾಡುವುದು, ಆಟ ಪಾಠಗಳ ಮೂಲಕ ಸಂಭ್ರಮಿಸುವುದು, ಇವೆಲ್ಲವುಗಳ ಮೂಲಕ ತಾನೂ ಸಂತೋಷ ಪಡುತ್ತಾ ತಂದೆ ತಾಯಿಗಳಿಗೂ ಸಹ ಸಂತೋಷವನ್ನ ನೀಡುತ್ತದೆ. ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಾಕ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ, ಬೀಸಣಿಕೆ ಗಾಳಿ ಸುಳಿದಾವ ಎನ್ನುವ ಜನಪದರ ಮಾತುಗಳು ಮಗು ಮನೆಯಲ್ಲಿದ್ದ

0: ಕೊಟ್ಟರೆ ಸಾಕು, ಪ್ರೀತಿ, ಆಹ್ಲಾದ, ಸಂತೋಷ ತಂಗಾಳಿಯಂತೆ ಎಲ್ಲ ಕಡೆ ಸುಳಿಯುತ್ತದೆ ಎನ್ನುವ ಅವರ ಮಾತು ಮಗುವಿನ ಪ್ರೀತಿಯನ್ನ ತೋರಿಸುತ್ತದೆ. ಇನ್ನು ಕನ್ನಡದ ಕವಿಯಾಗಿದ್ದ ಜಿ ಎಸ್ ಶಿವರುದ್ರಪ್ಪನವರು ಕ್ರಾಂತಿಕಾರ ಎನ್ನುವ ಕವಿತೆಯಲ್ಲಿ ಮಗುವಿನ ಪ್ರೀತಿಯನ್ನ ಸೊಗಸಾಗಿ ನಿರೂಪಿಸುತ್ತಾರೆ. ಅದೋ ಬಂದ ಇವನೊಂದು ಕಿರಿಯ ಬಿರುಗಾಳಿ, ಮನೆಯ ಒಳಗೂ ಹೊರಗೂ ಇವನದೇ ಧಾಳಿ, ಇದ್ದದ್ದು ಇದ್ದ ಕಡೆ ಇರೋದು ಇವನ ರಾಜ್ಯದಲ್ಲಿ, ತುಂಟತನಕ್ಕೆ ಇನ್ನೆರಡು ಕಾಲ್ ಬಂದ ತೆರದಿ, ಬಂದವು ಇವನಿಗೆ ಎರಡು ಪುಟ್ಟ ಕಾಲು, ಮನೆಯ ವಸ್ತುಗಳೆಲ್ಲ ದಿಕ್ಕಪಾಲು, ತುಂಬು ಕೆತ್ತಲೆ ಕೆನ್ನೆ ನಗೆ ಮಿಂಚುಗಳ ಕುವರ, ಕ್ರಾಂತಿಕಾರ ಹೊಳೆವ ಎಳೆಯ ಕಂಗಳಲ್ಲಿ ಬೆಳದಿಂಗಳನ್ನು ತುಂಬಿ ತಂದು ಮನೆಯ ಅಂಗಳಕ್ಕೆ ಸುರಿವ ಧೀರ, ಇವನು ಎದ್ದರೆ ಮನೆಯ ಮೈಯೆಲ್ಲ ಎಚ್ಚರ, ಇವನು ಮಲಗಲು ಮನೆಗೆ ಕವಿಯುವುದು ಮಂಪರ. ಈ ರೀತಿ ಮಕ್ಕಳ ಆಟ ಪಾಠಗಳನ್ನ ವರ್ಣಿಸಿದ ಕವಿಗಳು ಮಗುವಿನ ಆಟ ಪಾಠದಲ್ಲಿಯೇ ವಿಶೇಷ ಜಗತ್ತನ್ನ ಕಾಣುತ್ತಾರೆ. ಮಗು ಬೆಳೆಯುತ್ತಾ ಬೆಳೆಯುತ್ತಾ ಶಾಲೆಗೆ ಹೋಗುವುದು, ವಿದ್ಯೆಯನ್ನ ಕಲಿಯುವುದು, ಕೆಲಸಕ್ಕೆ ಹೋಗುವುದು, ಈ ಎಲ್ಲ ಕ್ರಿಯೆಗಳು ನಿಧಾನವಾಗಿ ಮಗುವಿನ ಬೆಳವಣಿಗೆಯನ್ನ ಸೂಚಿಸುತ್ತವೆ.
1: ಇದುವರೆಗೆ ತಿರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ಎಫ್ಎಂ ಗಂಪನಾಂಕ 102.3 ಮೆಗಾಹೆರ್ಟ್ಸ್ಗಳು. ಶುದ್ಧ ಈಗ ರೈತರಿಗೆ ಸಲಹೆ.
3: ಮಾವು ಒಂದು ಪ್ರಮುಖ ಹಣ್ಣಿನ ಬೆಳೆ, ಇದು ಹಣ್ಣುಗಳ ರಾಜ ಎಂದೇ ಹೆಸರು. ಮಾವು ಉಷ್ಣವಲಯದ ಹಣ್ಣುಗಳಲ್ಲಿ ಪ್ರಮುಖವಾದದ್ದು. ಇದನ್ನ ಸುಮಾರು 6,000 ವರ್ಷಗಳಿಂದಲೂ ನಮ್ಮ ದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಇದು ನಮ್ಮ ರಾಷ್ಟ್ರೀಯ ಹಣ್ಣಿನ ಬೆಳೆಯಾಗಿದ್ದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಮಾವು ರುಚಿಕರ ಮತ್ತು ರಸಭರಿತ ಹಣ್ಣು, ಅಧಿಕ ಪ್ರಮಾಣದ ವಿಟಮಿನ್ ಎ ಮತ್ತು ಸಿ ಹೊಂದಿರುವುದಲ್ಲದೆ ಅನೇಕ ಔಷಧೀಯ ಗುಣಗಳನ್ನು ಪಡೆದಿದೆ. ಮಾವಿನ ಹಣ್ಣುಗಳನ್ನು ತಾಜಾ ರೂಪದಲ್ಲಿ ಹಾಗೂ ಸಂಸ್ಕರಿಸಿದ ರೂಪದಲ್ಲಿ ಉಪಯೋಗಿಸುತ್ತಾರೆ. ಮಾವಿನ ಹಣ್ಣು ಮತ್ತು ಇತರೆ ಸಂಸ್ಕರಿತ ಉತ್ಪನ್ನಗಳನ್ನು ಹೊರದೇಶಗಳಿಗೆ ಅತ್ಯಧಿಕ ಪ್ರಮಾಣದಲ್ಲಿ ರಫ್ತು ಮಾಡಲಾಗ್ತಾ ಇದೆ. ಮಾವಿನ ಹಣ್ಣಿಗೆ ಅಧಿಕ ಬೇಡಿಕೆ ಇದ್ದು ಸಂಸ್ಕರಿತ ಮಾವಿನ ಹಣ್ಣಿನ ರಸ, ಜ್ಯಾಮ್ ಮತ್ತು ಉಪ್ಪಿನಕಾಯಿ ಇವುಗಳಿಗೆ ಬೇಡಿಕೆ ಹೆಚ್ಚುತ್ತಲೇ ಇದೆ. ಭಾರತದ ಒಟ್ಟು ಹಣ್ಣಿನ ಉತ್ಪಾದನೆಯಲ್ಲಿ ಶೇಕಡ 25% ಮಾವಿನ ಹಣ್ಣಿನದು. ಭಾರತದಿಂದ ರಫ್ತಾಗುವ ಎಲ್ಲಾ ಬಗೆಯ ತಾಜಾ ಹಣ್ಣುಗಳ ಒಟ್ಟು ರಫ್ತಿನ ಶೇಕಡ 40% ಮಾವಿನ ಹಣ್ಣಿನದು. ಈ ಮಾವಿನ ಹಣ್ಣಿನ ಬೆಳೆ ಇನ್ನೂ ಲಾಭದಾಯಕವಾಗಬೇಕಾದರೆ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅನುಸರಿಸಬೇಕು. ಅದರಲ್ಲೂ ರೋಗ ಮತ್ತು ಕೀಟಗಳಿಂದ ಈ ಬೆಳೆಯನ್ನ ಸಮರ್ಪಕವಾಗಿ ಕಾಪಾಡುವುದು ಅತಿ ಮುಖ್ಯ. ಈ ಮಾವಿನ ಹಣ್ಣಿನ ಬೆಳೆಗಳಿಗೆ ಮಾವಿನ ಜಿಗಿಹುಳು ಎನ್ನುವ ಕೀಟಗಳು ಬಾಧಿಸುತ್ತವೆ. ಈ ಕೀಟವು ನಸು ಹಳದಿ ಬಣ್ಣದಾಗಿರುತ್ತೆ. ಮಾವು ಹೂವಾಡುವ ಸಮಯದಲ್ಲಿ ಅಂದರೆ ನವೆಂಬರ್ ತಿಂಗಳಿಂದ ಫೆಬ್ರವರಿಯವರೆಗೆ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತೆ. ಹೆಣ್ಣು ಜಿಗಿಹುಳುಗಳು ಹೂ ಮೊಗ್ಗುಗಳಲ್ಲಿ ಹಾಗೂ ಹೂ ಗೊಂಚಲಿನ ದೇಟುಗಳಲ್ಲಿ ತತ್ತಿಗಳನ್ನ ಇಡುತ್ತವೆ. ಮರಿ ಮತ್ತು ಪ್ರೌಢ ಕೀಟಗಳು ಹೂ ಮತ್ತು ಮೊಗ್ಗುಗಳಿಂದ ರಸವನ್ನ ಹೀರುತ್ತವೆ. ಮಾವಿನ ಜಿಗಿಹುಳು ಕೀಟಗಳ ನಿರ್ವಹಣೆಗೆ ಮಾವಿನ ಮರಗಳನ್ನು 9 ಮೀಟರ್ x 9 ಮೀಟರ್ ಅಥವಾ 12 ಮೀಟರ್ x 12 ಮೀಟರ್ ಅಂತರದಲ್ಲಿ ನಾಟಿಯನ್ನ ಮಾಡಬೇಕು. ಹೂ ಬಿಡುವುದಕ್ಕಿಂತ ಮುಂಚೆ ಹಾಗೂ ಕಾಯಿ ಕಟ್ಟಿದ ಕೂಡಲೇ ನಿಯಂತ್ರಣಕ್ಕಾಗಿ ಗಿಡಗಳಿಗೆ 2 ಮಿಲಿ ಮೆಲಾಥಿಯಾನ್ 50 EC ಅಥವಾ 0.25 g ಥಯೋಮಿಥಾಕ್ಸಾಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಣೆಯನ್ನ ಮಾಡಬೇಕು. ಅವಶ್ಯವಿದ್ದಲ್ಲಿ ಇದೇ ಸಿಂಪಡಣೆಯನ್ನ ಪುನರಾವರ್ತನೆ ಮಾಡ್ತಾ ಇರಬೇಕು. ಇನ್ನು ಮಾವಿಗೆ ಬರುವ ಕೀಟಗಳಲ್ಲಿ ಮಾವಿನ ಮೂತಿ ಹುಳು ಅಥವಾ ಓಟೆ ಕೊರಕ, ಈ ಕೀಟ ಮಾವಿನ ಹಣ್ಣಿನ ಮೇಲೆ ಮಾತ್ರ ಬರುತ್ತೆ. ಹೆಣ್ಣು ಕೀಟವು ಕಾಯಿಗಳ ಮೇಲೆ ಸ್ವಲ್ಪ ಕುಳಿಯನ್ನ ಮಾಡಿ ಮೊಟ್ಟೆಯನ್ನಿಡುತ್ತೆ. ಸಣ್ಣ ಮರಿ ತಿರುಳನ್ನ ಕೊರೆದು ಮೃದುವಾಗಿರುವ ಬೀಜದ ಒಳಗೆ ಸೇರುತ್ತವೆ. ಪ್ರೌಢ ಕೀಟ ಹಣ್ಣಿನಿಂದ ಹೊರಬರುವಾಗ ಹಿಕ್ಕೆಯಿಂದಾಗಿ ಹಣ್ಣನ್ನ ಹಾಳು ಮಾಡುತ್ತವೆ. ಈ ಮಾವಿನ ಮೂತಿ ಹುಳು ಅಥವಾ ಓಟೆ ಕೊರಕ ಕೀಟದ ನಿರ್ವಹಣೆಗೆ ಕೆಳಗೆ ಬಿದ್ದ ಹಣ್ಣುಗಳನ್ನ ಆರಿಸಿ ನಾಶಪಡಿಸಬೇಕು. ಅಕ್ಟೋಬರ್, ನವೆಂಬರ್ ಮತ್ತು ಮಾರ್ಚ್ನಲ್ಲಿ ಮಾವಿನ ಮರದ ಕೆಳಗೆ ಉಳುಮೆಯನ್ನ ಮಾಡಬೇಕು. ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಫೆಂಟಿಯಾನ್ 100 EC ಬೆರೆಸಿ ಮಾರ್ಚ್ ತಿಂಗಳಿನ 2ನೇ ವಾರದಲ್ಲಿ ಸಿಂಪಡಣೆಯನ್ನ ಮಾಡಬೇಕು. ಈ ಸಿಂಪಡಣೆಯನ್ನ 3 ವಾರಗಳ ನಂತರ ಪುನರಾವರ್ತಿಸಬೇಕು. ಮಾವಿಗೆ ಬರುವ ಕೀಟಗಳಲ್ಲಿ ರೆಂಬೆ ಕುಡಿ

0: ಕೊರಕ ಕೀಟವು ಆಗಸ್ಟ್ನಿಂದ ಅಕ್ಟೋಬರ್ವರೆಗೆ ಹೆಚ್ಚಿರುತ್ತೆ. ಈ ಹೆಣ್ಣು ಪತಂಗವು ಎಳೆಯ ಎಲೆಗಳ ಮೇಲೆ ತತ್ತಿಗಳನ್ನ ಇಡುತ್ತವೆ. ಹುಳುಗಳು ರೆಂಬೆಯ ಮೇಲೆ ಬಲೆಯನ್ನ ಹೆಣೆದು ಅದನ್ನ ಕೊರೆದು ತಿನ್ನೋದ್ರಿಂದ ರೆಂಬೆಗಳು ಒಣಗಿದಂತೆ ಮಾಡುತ್ತವೆ. ಇದರ ನಿರ್ವಹಣೆಗೆ ಒಣಗಿದ ರೆಂಬೆಗಳನ್ನ ಕತ್ತರಿಸಿ ಸುಡಬೇಕು ಮತ್ತು 1 ಲೀಟರ್ ನೀರಿಗೆ 1.7 ಮಿಲಿ ಡೈಮಿಥೋಯೇಟ್ 30 ECಯನ್ನ ಬೆರೆಸಿ ಹೊಸ ಚಿಗುರು ಬಂದಾಗ ಸಿಂಪಡಿಸಬೇಕು. ಈ ಸಿಂಪಡಣೆಯನ್ನ 15 ದಿನಗಳ ನಂತರ ಮತ್ತೆ ಪುನರಾವರ್ತಿಸಬೇಕು. ಇನ್ನು ಹಿಟ್ಟು ತಿಗಣೆ ಎನ್ನುವ ಕೀಟವು ಕೂಡ ಈ ಮಾವಿನ ಬೆಳೆಗೆ ಕಾಟವನ್ನು ಕೊಡುತ್ತವೆ. ಈ ತಿಗಣೆಗಳು ಎಳೆಯ ಎಲೆಗಳಿಂದ, ಹೂಗೊಂಚಲಿನಿಂದ ಮತ್ತು ಹಣ್ಣಿನ ತೊಟ್ಟಿನ ಭಾಗದಿಂದ ರಸವನ್ನ ಹೀರುತ್ತವೆ. ಬಾಧೆಗೊಳಗಾದ ಭಾಗಗಳು ಒಣಗುತ್ತವೆ. ಇದರಿಂದ ಬೂಸ್ಟ್ ಬೆಳವಣಿಗೆಯಾಗುತ್ತೆ. ಹಿಟ್ಟು ತಿಗಣೆ ಕೀಟದ ನಿರ್ವಹಣೆಗೆ 0.25 ಗ್ರಾಂ ಥಯೋಮಿಥಾಕ್ಸಾಮ್ 25 WG ಅಥವಾ 1.7 ಮಿಲಿ ಡೈಮಿಥೋಯೇಟ್ 30 ECಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುಧಿ ಭಕ್ತಿಗೀತೆಗಳ ಕಾರ್ಯಕ್ರಮ. ಕೇಳಿ ಗುಡಿಯ ನೋಡಿಯರನ್ನ ಶಿಶುನಾಳ ಸ್ವರೂಪರ ರಚನೆ ವೃಂದಗಾನದಲ್ಲಿ.

ಕಾನಸುದೆ ಭಕ್ತಿಗೀತೆಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುದುಕಿಳಿ ವಿಜಯದಾಸರ ಒಂದು ಕೃತಿ ಸಾರು ಭಜಿಸಿರು, ಹಾಡಿದರೆ ಜಯಶ್ರೀ ರಂಗನಾಥ್.

ಗಾನಸುಧಿ ಭಕ್ತಿಗೀತೆಯ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: বাংলা ভাষায় এখন ভালো ভালো সঙ্গীত, খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগ

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
3: रागम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानलगळु न्यूज ऑन AIR नल्ली लभ्य। ಇನ್ನೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
4: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
5: ಹೌದು, ನನಗೂ ಬಂದಿದೆ ಕಣೆ.
4: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
6: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
4: ಅಯ್ಯೋ, ನಿಂಗೂ ಬಂತಾ?
6: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ

0: ಬರ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ, ನಮನ ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ, ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
3: ಇದು ಚಕ್ರವ್ಯೂಹ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ರಾಜ್ಯದ ಸ್ಪೇಸ್ ಟೆಕ್ ವಲಯದಲ್ಲಿ ನವೋದ್ಯಮಗಳು, ಕೈಗಾರಿಕೆಗಳು, ಸಾಂಸ್ಥಿಕ ಪಾಲುದಾರರು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. ಡೀಪ್ ಟೆಕ್ ದಶಕದ ಮಾರ್ಗಸೂಚಿಯ ಕಾರ್ಯತಂತ್ರದ ಭಾಗವಾಗಿ ಸ್ಪೇಸ್ ಟೆಕ್ನಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಲಾಗುವುದು ಎಂದು ಸಚಿವ ಖರ್ಗೆ ತಿಳಿಸಿದ್ದಾರೆ. ಕರ್ನಾಟಕಕ್ಕಾಗಿ ಬಾಹ್ಯಾಕಾಶ ದತ್ತಾಂಶ ಆಡಳಿತ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಕೃಷಿ ವಿಪತ್ತು ನಿರ್ವಹಣೆಯನ್ನು ತಾವು ಮೌಲ್ಯಮಾಪನ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋಸ್ಪ್ರಿಂಗ್ ಸೇತುವೆ ಕಾಮಗಾರಿ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸರ್ವ ಸೌಲಭ್ಯ ನಗರಿ ಯೋಜನೆ ಅಡಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಬೆಂಗ್ರೆ ಭಾಗದ 4,000 ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಎಂದರು. ಬ್ಲೂ ಫ್ಲಾಗ್ ಬೀಚ್ಗೂ ಈ ಸೇತುವೆ 2ನೇ ಸಂಪರ್ಕ ರಸ್ತೆಯಾಗಿ ಬಳಕೆಯಾಗಲಿದ್ದು ಪ್ರವಾಸೋದ್ಯಮಕ್ಕೂ ಒತ್ತು ಸಿಗಲಿದೆ ಎಂದು ಸಚಿವರು ನುಡಿದರು. ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಜನಸೇವೆ ಸ್ಮರಿಸಲು ಚಿತ್ರದುರ್ಗದಲ್ಲಿ ಇಂದು ಆಯೋಜಿತ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ನಿನ್ನೆ ಪುರಪ್ರವೇಶ ಮಾಡಿದ್ದು ಸಹಸ್ರಾರು ಅಭಿಮಾನಿಗಳು, 50ಕ್ಕೂ ಹೆಚ್ಚು ಕಲಾತಂಡಗಳು ಸ್ವಾಗತಿಸಿದವು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯ 2025ನೇ ಸಾಲಿನ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿದೆ. ಬಸವರಾಜ್ ಕೆಂಪವಾಡ್ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಅಂಶುಮನ್ ಕುಮಾರ್ ಸಿಂಗ್ ಹಾಗೂ ಸಿದ್ದಾರ್ಥ ಕ್ರಮವಾಗಿ 2 ಮತ್ತು 3ನೇ ರ್ಯಾಂಕ್ ಪಡೆದಿದ್ದಾರೆ. ರಾಜ್ಯಾದ್ಯಂತ ಆರೋಗ್ಯ ಸೇತು ಸಂಚಾರಿ ಆರೋಗ್ಯ ಘಟಕ ಯೋಜನೆ ಜಾರಿಗೊಂಡಿದೆ. ಗ್ರಾಮೀಣ ಹಾಗೂ ದೂರದ ಸ್ಥಳಗಳಲ್ಲಿ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸಂಚಾರಿ ಇ ಬೈಕ್ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್, ಆಪ್ಟಮ್ ಇಂಡಿಯಾ ಹಾಗೂ ಯುನೈಟೆಡ್ ವೇ ಬೆಂಗಳೂರು ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 45 ಇ ಬೈಕ್ಗಳನ್ನು ಹಸ್ತಾಂತರಿಸಿದರು. ಥಲಸೇಮಿಯ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತದ ಕಾಯಿಲೆ ಥಲಸೇಮಿಯ ಜನಜಾಗೃತಿ ದಿನ ಆಚರಿಸಲಾಯಿತು.

0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗುಬ್ಬಿ ವೀರಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅವರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಕೆಎಲ್ಎಸ್ ಶ್ರೀ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಭಿಮಾನಿ ಶ್ರೋತೃಗಳು, ಕಲಾವಿದರು ಹಾಗೂ ಆಕಾಶವಾಣಿ ಸಿಬ್ಬಂದಿ ಸೇರಿದಂತೆ 200ಕ್ಕೂ ಹೆಚ್ಚು ಜನ ಫಿಟ್ ಇಂಡಿಯಾ ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿಯ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ವಾಕಥಾನ್ನಲ್ಲಿ ಭಾಗವಹಿಸಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು. ವಾರ್ತೆ ಹಾಡ್ಬರ್ತಿತ್ತಲ್ಲ, ಎಷ್ಟು ಆಸಕ್ತಿಯಿಂದ ಹಾಡ್ ಕೇಳ್ತಿದ್ದೆ. ಸಂಗೀತ ಅವಾಗಿಂದಾನು ನನಗೆ ಇಷ್ಟ. ನನಗೆ ಆಕಾಶವಾಣಿ ಅಂದ್ರೆ ನನ್ ತಂಗಾತಿ, ನಾನು ಬದುಕಲಿಕ್ಕೆ ಒಳ್ಳೆ ಸ್ಫೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನಗೆ ಎಲ್ಲರೂ ಆಕಾಶವಾಣಿನೇ. ಆಕಾಶವಾಣಿಯಿಂದ ನಾನು ಎಷ್ಟು ಕಲ್ಕೊಂಡೆ. ಕರೋನಾ ಟೈಮಲ್ಲಿ ಆಕಾಶವಾಣಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ. ಕರೋನಾ ಇದೆ, ಇಷ್ಟು ಇಂಥ ವಾತಾವರಣದಲ್ಲಿ ನಾವಿದ್ದೀವಿ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಯಾಕಂದ್ರೆ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೆ. ಈ ವಾತಾವರಣದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಕಾಶವಾಣಿ ಹೀಗೆ ನಿರಂತರವಾಗಿರಲಿ.
0: ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾದೆಮಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11:00 ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ್ ಹೊನಕಲ್, ಸಂಧ್ಯಾ ಹೊನಗುಂಟೀಕರ್ ಹಾಗೂ ಮಹಂತೇಶ್ ನವಲ್ಕಲ್ ಕೇಳು ಕಥೆ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಬಿ ಗೋಪಾಲ್ ನಾಯಕ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಬಿ ಸಿದ್ದಣ್ಣ ಪಾಲ್ಗೊಳ್ಳಲಿದ್ದು, ಕೇಂದ್ರ ಸಾಹಿತ್ಯ ಅಕಾದೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಇಂದು ಭಾರತೀಯ ಸಂಗೀತ ಶಾಸ್ತ್ರದ ದಿನಾಚರಣೆ. ಈ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಡಾ ರಾ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಇಂದು ಸಂಜೆ 5:30 ನೆರವೇರಲಿದೆ ಎಂದು ಡಿವಿಜಿ ಬಳಗ ಪ್ರತಿಷ್ಠಾನದ ಸಂಚಾಲಕ ಕನಕರಾಜು ತಿಳಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಹಿರಿಯ ಸಮಾಜವಾದಿ ನಾಯಕ ಸ್ವಾತಂತ್ರ್ಯ ಸೇನಾನಿ ಕೋಣಂದೂರು ಲಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸಿ ಅಭಿನಂದಿಸಿದರು. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ, ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿ

0: akashvani@90fitindiawakathon ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ಕೆಸಿ ಶಿವಪ್ಪ ವಿರಚಿತ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕೇಳಿ, ನೋಡಿ ಬಂದೆ ಅಂದು ನೀನು ಎನ್ನ ಬಾಳ ಬಾನಿನಲ್ಲಿ ಊಷಾ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೆಸಿ ಶಿವಪ್ಪ ವಿರಚಿತ ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ಕಾಜಾಣ ಕೋಗಿಲಿ ಹಾಡಿದರೆ ಎಸ್ ಪಿ ಶೈಲಯ್ಯ.

ಇಲ್ಲಿವರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ ಅವರ ಧ್ವನಿಯಲ್ಲಿ ಕೆಸಿ ಶಿವಪ್ಪ ವಿರಚಿತ ಕೆಲವು ಭಾವಗೀತೆಗಳನ್ನು ಆಲಿಸಿದ್ದೀರಿ.

ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಶ್ರೋತೃಗಳು, ಇಂದು ಸಾಯಂಕಾಲ 5 ಗಂಟೆಗೆ ಯಕ್ಷಲಹರಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಭಕ್ತ ಪ್ರಹ್ಲಾದ ಪ್ರಸಾರವಾಗಲಿದೆ. ನಡೆಸಿಕೊಡಲಿದ್ದಾರೆ ಶ್ರೀ ಶಬರೀಶ ಯಕ್ಷಗಾನ ಕಲಾವೃಂದ. ಆರು ಗಂಟೆ 50 ನಿಮಿಷಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಜೇನು ಕೃಷಿ ಮತ್ತು ಮಾರುಕಟ್ಟೆ ಅನುಭವ. ಈ ಕುರಿತು ಸಿದ್ದಾಪುರ ತಾಲೂಕು ಕ್ಯಾದಗಿಯ ಬೆನಕ ಅಶೋಕ್ ನಾಯ್ಕ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.

ರಾತ್ರಿ 8 ಗಂಟೆಗೆ ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಅನಂತರ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: ಮುಂದೆ ಸಾಗುನಿ ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲಿತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ.

0: ಡಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ ಅವರನ್ನು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯ ನಂತರ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಆರ್ಎನ್ ರವಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸುವ ಮೂಲಕ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ಇಂದು ನಡೆಯಬೇಕಿದ್ದ ಪ್ರಮಾಣವಚನ ಸಮಾರಂಭ ನಡೆಯುವುದು ಬಹುತೇಕ ರದ್ದಾಗಿದ್ದು, ನಟ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಸಿಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ವಿಸಿಕೆ ಶಾಸಕ ವನ್ನಿಯರಸು ತಾವು ಸರ್ಕಾರದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಎಎಂಎಂಕೆಯ ಟಿಟಿವಿ ದಿನಕರನ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ರಾಜ್ಯಪಾಲರಿಗೆ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲ ಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಐಯುಎಂಎಲ್ ಬೆಂಬಲ ನಿರಾಕರಿಸಿದ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ಲೆಕ್ಕಾಚಾರ ತೀವ್ರಗೊಂಡಿದ್ದು, ಯಾರು ಅಧಿಕಾರ ನಡೆಸಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿ ಇರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು ಒಂದು ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 15ಕ್ಕಿಂತ ಹೆಚ್ಚಿದ್ದರೆ ಎರಡು ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಸೂಚಿಸಿದೆ. ಈ ವಿಶೇಷ ನ್ಯಾಯಾಲಯಗಳು ಕೇವಲ ಎನ್ಐಎ ಪ್ರಕರಣಗಳನ್ನು ಮಾತ್ರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು ಮತ್ತು ತಿಂಗಳಿಗೆ ಕನಿಷ್ಠ ಒಂದು ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಎಂದು ನ್ಯಾಯಪೀಠ ನಿರ್ದೇಶಿಸಿದೆ. ಮೂರು ಕೆರಿಬಿಯನ್ ರಾಷ್ಟಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಥೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಂಬಂಧಗಳ ಪ್ರಗತಿಯ ಕುರಿತು ಚರ್ಚಿಸಿದರು. ಗಯಾನದ ಜಾರ್ಜ್ ಟೌನ್ನಲ್ಲಿ ನಡೆದ ಈ ಭೇಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಮೂರು ರಾಷ್ಟಗಳ ಕೆರಿಬಿಯನ್ ಪ್ರವಾಸದ ಭಾಗವಾಗಿ ಸಚಿವರು ಗಯಾನಾಗೆ ಭೇಟಿ ನೀಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಜಮೈಕಾ, ನಂತರ ಸುರಿನಾಮ್ಗೆ ಭೇಟಿ ನೀಡಿದ್ದ ಅವರು ಅಂತಿಮ ಚರಣದಲ್ಲಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯವನ್ನು ಇರಾನ್ ತಿರಸ್ಕರಿಸಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟೀಕಿಸಿದೆ. ಇದು ಹಾರ್ಮೋದ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ. ನೌಕಾ ದಿಗ್ಬಂಧನ ತೆರವು ಮತ್ತು ಯುದ್ದದ ಅಂತ್ಯವೇ ಸ್ಥಿರತೆಗೆ ಇರುವ ಏಕೈಕ ಮಾರ್ಗ ಎಂದು ಇರಾನ್ ಪ್ರತಿಪಾದಿಸಿದೆ. ಇತ್ತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟಗಳು ಈ ಕಾರಿಡಾರ್ನಲ್ಲಿ ಹಡಗು ಸಂಚಾರದ ಭದ್ರತೆಗಾಗಿ ಕರಡು ನಿರ್ಣಯವನ್ನು ಬೆಂಬಲಿಸಿವೆ. ಈ ನಡುವೆ

ಉಭಯ ರಾಷ್ಟಗಳ ನಡುವಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದ್ದು, ಯುಎಇ ಬಳಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ದುಬೈನ ಭಾರತೀಯ ರಾಯಭಾರ ಕಚೇರಿ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದೆ. ಸಂಘರ್ಷದ ನಡುವೆಯೂ ರಾಜತಾಂತ್ರಿಕ ಮಾತುಕತೆಯ ಬಾಗಿಲು ತೆರೆದಿದ್ದು, ಯುದ್ದ ಸ್ಥಗಿತಗೊಳಿಸಿ ಪರಮಾಣು ಯೋಜನೆ ಮತ್ತು ನಿರ್ಬಂಧಗಳ ಕುರಿತು ಚರ್ಚಿಸುವ ಅಮೆರಿಕದ 14 ಅಂಶಗಳ ಪ್ರಸ್ತಾವನೆ ಇನ್ನೂ ಪರಿಶೀಲನೆಯಲ್ಲಿದೆ. ಇರಾನ್ ಸದ್ಯಕ್ಕೆ ಈ ಪ್ರಸ್ತಾವನೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇರಾನ್ನ ಶಾಹೆದ್ ಡ್ರೋನ್ಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಹಾಗೂ ಶಸ್ತಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಈ ಕ್ರಮ ಕೈಗೊಳ್ಳಲಾಗಿದ್ದು, ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಂದಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾರ್ಮೋ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಇರಾನ್ನ ಸಾಮರ್ಥ್ಯವನ್ನು ಹತ್ತಿಕ್ಕಲು ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳಲಿದ್ದು, ಒಪ್ಪಂದದ ಭಾಗವಾಗಿ ಉಭಯ ದೇಶಗಳ ನಡುವೆ ತಲಾ 1,000 ಯುದ್ದ ಕೈದಿಗಳ ವಿನಿಮಯ ನಡೆಯಲಿದೆ. ತಮ್ಮ ನೇರ ಮನವಿಯ ಮೇರೆಗೆ ಈ ಬೆಳವಣಿಗೆ ನಡೆದಿದೆ ಎಂದು ತಿಳಿಸಿರುವ ಅಧ್ಯಕ್ಷ ಟ್ರಂಪ್, ಯುದ್ದವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಲು ಮಾತುಕತೆಗಳು ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. 2ನೇ ಮಹಾಯುದ್ದದ ವಿಜಯದ ಸ್ಮರಣಾರ್ಥ ರಷ್ಯಾದಲ್ಲಿ ಇಂದು ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು, ಪ್ರಸ್ತುತ ಯುದ್ದದ ಸನ್ನಿವೇಶದ ಕಾರಣ ಈ ಬಾರಿ ಸಾಂಪ್ರದಾಯಿಕ ಮಿಲಿಟರಿ ಪರೇಡ್ಗಳನ್ನು ನಡೆಸಲಾಗುತ್ತಿಲ್ಲ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟಗಳು ಇದೇ 14 ಮತ್ತು 15ರಂದು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಚರ್ಚೆಯಲ್ಲಿ ಉಭಯ ದೇಶಗಳ ನಿಯೋಗಗಳು ಭಾಗವಹಿಸಲಿದ್ದು, ಸಮಗ್ರ ಶಾಂತಿ ಮತ್ತು ಭದ್ರತಾ ಒಪ್ಪಂದವನ್ನು ರೂಪಿಸುವ ಕುರಿತು ಸಮಾಲೋಚನೆ ನಡೆಸಲಿವೆ. ಈ ಮಾತುಕತೆಯು ಉಭಯ ದೇಶಗಳ ಪ್ರಮುಖ ಭದ್ರತಾ ಕಾಳಜಿಗಳನ್ನು ಬಗೆಹರಿಸುವ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸ್ಥಿರತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ ಯುಐಡಿಎಐ ಡೇಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು, 5,000 ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡವು ಫುಟ್ಬಾಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಚೀನಾದ ಸುಝೌನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ಲೆಬನಾನ್ ತಂಡವನ್ನು 4-0 ಅಂತರದಿಂದ ಮಣಿಸಿದ ಭಾರತ ಮೊದಲ ಬಾರಿಗೆ ಎಎಫ್ಸಿ ಏಷ್ಯನ್ ಕಪ್ನ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ಪ್ರೀತಿಕಾ ಬರ್ಮನ್ 7ನೇ ಮತ್ತು 85ನೇ ನಿಮಿಷದಲ್ಲಿ 2 ಗೋಲು ಗಳಿಸಿದರು. ಉಳಿದಂತೆ ಆಲ್ವಾದೇವಿ ಸಂಜಮ್ 36ನೇ ನಿಮಿಷ ಮತ್ತು ಜೋಯಾ 72ನೇ ನಿಮಿಷದಲ್ಲಿ ತಲಾ 1 ಗೋಲು ಗಳಿಸಿ ತಂಡದ ಭರ್ಜರಿ ಜಯಕ್ಕೆ ಕಾರಣರಾದರು. ಈ ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪಿದರೆ ಭಾರತವು 2026ರ ಫಿಫಾ 17 ವರ್ಷದೊಳಗಿನವರ ಮಹಿಳಾ ವಿಶ್ವಕಪ್ಗೆ ನೇರ ಅರ್ಹತೆ ಪಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ಚಿತ್ರಗೀತೆಗಳು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿ.

ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.

0: ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಚಿತ್ರವಿದ್ಯೆಯನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ ಅವರ ಯುಗಳ ಸ್ವರಗಳಲ್ಲಿ ಲವ್ ಇನ್ ಮಂಡ್ಯ ಚಿತ್ರದ ಗೀತೆ, ಅರಸು ಅಂತಾರೆ ಬರೆದಿರುವ ಗೀತೆಗೆ ಅನೂಪ್ ಸೇನ್ ಅವರ ಸಂಗೀತ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆತ್ಮೀಯ ಕೇಳುವರೆ, ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 10 ಮೇ 2026 ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳಲು ಲಭ್ಯವಿದೆ.
3: ಸಾಂಪ್ರದಾಯಿಕ ಅಡುಗೆಗಳು ರಚಿಸುತ್ತಿರುವ
2: ತಪ್ಪದೆ ಕೇಳಿ. ಇದೇ ಭಾನುವಾರ ದಿನಾಂಕ 10 ಮೇ 2026 ಸಂಜೆ 5 ಗಂಟೆಗೆ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಂದು ರಚನೆ, ಸಂಗೀತ ಸಂಯೋಜನೆ ಮನುಮೂರ್ತಿ.

ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ಆನಂತರ 8:15ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಆಕಾಶವಾಣಿಯ ಧ್ಯೇಯಗಳ ಕುರಿತು ನಾವು ಮಾತನಾಡ್ತಾ ಇದ್ದೀವಲ್ಲ, ಇತರ ಮಾಧ್ಯಮಗಳಿಗೆ ಹೋಲಿಸಿದರೆ ಭಯ ಹಾಗೂ ಕಳವಳದ ವಾತಾವರಣದಿಂದ ಆಕಾಶವಾಣಿ ಬಹಳ ದೂರ ಇದೆ. ಇಂದಿನ ಸಮೂಹ ಮಾಧ್ಯಮಗಳು ಬಹುತೇಕವಾಗಿ ಹಿಂಸೆಯನ್ನು ವೈಭವೀಕರಿಸುತ್ತವೆ. ಜನರ ಕುತೂಹಲವನ್ನು ಬಂಡವಾಳವಾಗಿಟ್ಟುಕೊಂಡು

0: ಸಮಾಜದಲ್ಲಿ ನಡೆಯುವ ಅಹಿತಕರ ಘಟನೆಗಳು, ನಿಗೂಢತೆ, ಕೊಲೆ, ಸುಲಿಗೆ, ಲೈಂಗಿಕತೆಯಂತಹ ವಿಷಯಗಳನ್ನು ಹೆಚ್ಚು ತೋರಿಸಿ ಹೆಚ್ಚು ಓದುಗರನ್ನು ನೋಡುಗರನ್ನು ಸೆಳೆಯಲು ಪ್ರಯತ್ನಿಸುತ್ತವೆ. ಆದರೆ ಆಕಾಶವಾಣಿ ಅಂತಹ ವಿಷಯಗಳನ್ನು ಸುದ್ದಿಗಳಾಗಿ ಸ್ವೀಕರಿಸದೆ ಜನರಲ್ಲಿ ಆತಂಕ, ಗೊಂದಲ, ಭಯವನ್ನು ಉಂಟು ಮಾಡುವಂತಹ ವಿಷಯಗಳನ್ನು ತನ್ನ ವಾರ್ತಾ ಸಂಚಿಕೆಗಳಲ್ಲಾಗಲಿ ಇತರ ಕಾರ್ಯಕ್ರಮಗಳಲ್ಲಾಗಲಿ ಪ್ರಸಾರ ಮಾಡಿದ ಒಂದು ಉದಾಹರಣೆಯೂ ಇಲ್ಲ. ಸಾವು ನೋವು, ಅಪಘಾತ ಮುಂತಾದ ಅಹಿತಕರ ಘಟನೆಗಳು ನಡೆದಾಗ ಆಕಾಶವಾಣಿ ಒಮ್ಮೆಲೆ ಇದ್ದದ್ದನ್ನು ಇದ್ದಂತೆ ಪ್ರಸ್ತುತಪಡಿಸುವ ಅತ್ಯುತ್ಸಾಹಕ್ಕೆ ಹೋಗುವುದಿಲ್ಲ. ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವುದಾಗಲಿ ಸಾಮಾನ್ಯ ಜನರನ್ನು ಕಂಗೆಡಿಸುವುದಾಗಲಿ ಮಾಧ್ಯಮಗಳ ಕೆಲಸ ಅಲ್ಲ. ಅಂಥವುಗಳಿಂದ ಸಮಾಜವನ್ನು ರಕ್ಷಿಸುವ ಹೊಣೆ ಸಮೂಹ ಮಾಧ್ಯಮಗಳದ್ದು. ಆದರೆ ದುರದೃಷ್ಟವಶಾತ್ ಇಂದು ಅಪಘಾತ, ಆತ್ಮಹತ್ಯೆ, ಬಲಾತ್ಕಾರ ಮುಂತಾದ ಘಟನೆಗಳನ್ನು ದಿನವಿಡೀ ಪ್ರಸಾರ ಮಾಡುವ, ಬೇರೆಯವರ ಖಾಸಗಿ ಬದುಕನ್ನು ಬಯಲಿಗೆಳೆಯುವ ಅನೇಕ ವಾಹಿನಿಗಳು ಇವೆ. ಇಂತಹ ವಿಷಯಗಳು ಸುದ್ದಿಯಾಗಬಲ್ಲವೇ ಎಂಬುದು ಮೊದಲ ಪ್ರಶ್ನೆಯಾದರೆ ಅವುಗಳಲ್ಲಿ ಯಾವ ತೆರನಾದ ಮಾಹಿತಿ, ಮನರಂಜನೆ ಹಾಗೂ ಶಿಕ್ಷಣವಿದೆ ಎಂಬುದು ಇನ್ನೊಂದು ಪ್ರಶ್ನೆ. ಆದರೆ ಕಾಲಕಾಲಕ್ಕೆ ಇಂತಹ ಅನಾರೋಗ್ಯಕರ ಬೆಳವಣಿಗೆಗಳನ್ನು ಮಾಧ್ಯಮ ಕಂಡಿದೆ. ಪತ್ರಿಕೆ ಬೆಳಗಿನ ಕಾಫಿಯ ಟೇಬಲ್ ಅನ್ನು ಕೊಳೆ ಮಾಡುವಂತಿರಬಾರದು ಎಂಬ ಆದರ್ಶ ಪತ್ರಿಕೆಗಳದ್ದಾಗಿತ್ತು. ಆದರೆ ಇದರ ವಿರೋಧಿಗಳಂತೆ ಹುಟ್ಟಿಕೊಂಡ ಟ್ಯಾಬ್ಲಾಯ್ಡ್ಗಳು ಯುರೋಪಿನಲ್ಲಿ ಪೀತ ಪತ್ರಿಕೋದ್ಯಮ ಎಂಬ ಹೊಸ ಪ್ರಕಾರವನ್ನೇ ಹುಟ್ಟುಹಾಕಿದವು. ಅದರಂತೆ ಇಂದು ಕೆಲ ದೃಶ್ಯ ಮಾಧ್ಯಮದ ವಾಹಿನಿಗಳಲ್ಲಿ ಬಿತ್ತರವಾಗುವ ಕಾರ್ಯಕ್ರಮಗಳು ತೀರಾ ವಿಪರೀತವಾಗಿರುವಂಥವು. ಇದಕ್ಕೆ ಕಾರಣ ಒಂದು ಕಾಲದಲ್ಲಿ ಸಾಮಾಜಿಕ ಜಾಗೃತಿಯ ಹರಿಕಾರನಾಗಿದ್ದ, ಕಾವಲುಗಾರನ ಕೆಲಸ ಮಾಡುತ್ತಿದ್ದ ಮಾಧ್ಯಮಗಳು ಇಂದು ವಾಣಿಜ್ಯೀಕರಣಗೊಂಡಿರುವುದು, ಉದ್ದಿಮೆದಾರರ ಕೈಗಳಲ್ಲಿ ಸಿಲುಕಿ ಉದ್ದಿಮೆಗಳಾಗಿರುವುದು. ಈ ಪರಿಸ್ಥಿತಿಯಲ್ಲೂ ಸ್ವತಃ ವಾಣಿಜ್ಯ ಪ್ರಸಾರವನ್ನು ಮಾಡುವ ಆಕಾಶವಾಣಿ ಎಂದೂ ತನ್ನ ಆದರ್ಶಗಳೊಂದಿಗೆ ಸಂಧಾನ ಮಾಡಿಕೊಳ್ಳದೆ ಉಳಿದೆಲ್ಲ ಮಾಧ್ಯಮಗಳಿಗಿಂತ ಭಿನ್ನವಾಗಿಯೇ ಉಳಿದಿದೆ. ಮಾಧ್ಯಮಗಳಿಗೆ ಮುಖ್ಯವಾಗಿ ಇರಬೇಕಾದ ಗುಣ ಮಾನವೀಯ ಮೌಲ್ಯ. ಇಂದು ನಾವು ಯಾವುದನ್ನು ಆಧುನಿಕತೆ ಎಂದು ಕರೆಯುತ್ತೇವೆಯೋ ಅದು ಬಹುತೇಕವಾಗಿ ಸಂಪರ್ಕದಲ್ಲಿನ ಪ್ರಗತಿಯಿಂದಲೇ ಹುಟ್ಟಿ ಬೆಳೆದಿದೆ. ಈ ಪ್ರಗತಿ ಮಾನವನ ಗುಣಸ್ವಭಾವವನ್ನೇ ಬದಲಾಯಿಸುವಷ್ಟು ಶಕ್ತಿಯುತವಾಗಿದೆ. ಇದರಿಂದ ಮೂಢನಂಬಿಕೆ, ಜಾತೀಯತೆ ಮುಂತಾದ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಪ್ರಗತಿಪರವಲ್ಲದ ವ್ಯವಸ್ಥೆಯನ್ನು ಬದಲಾಯಿಸಿ ಸ್ವಾತಂತ್ರ್ಯ, ಸಮಾನತೆ, ವೈಚಾರಿಕತೆ ಮುಂತಾದ ಉನ್ನತ ಮೌಲ್ಯಗಳ ತಳಹದಿಯ ಮೇಲೆ ಸಮಾಜ ನೆಲೆಗೊಳ್ಳುವಂತೆ ಮಾಡುವುದು ಸಾಧ್ಯವಿದೆ. ವೈವಿಧ್ಯತೆಯನ್ನು ಜನ ಕುಳಿತಲ್ಲೇ ತಲುಪಿಸುವ ಅವಕಾಶವಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಮೂಲಭೂತ ಸಾಂಸ್ಕೃತಿಕ ಬದಲಾವಣೆಗಳಿಗೆ ಸಂಪರ್ಕದ ಕೊಡುಗೆ ಅಪಾರ. ಇದನ್ನು ಆಕಾಶವಾಣಿ ಯಶಸ್ವಿಯಾಗಿ ಮಾಡುತ್ತಾ ಬಂದಿದೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ texcobLR@gmail.com ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಆತ್ಮೀಯ ಮಾತುಕತೆ.
2: ಬನ್ನಿ ನಮ್ಮ ಈ ಮಾತುಕತೆಯನ್ನ ಮುಂದುವರೆಸೋಣ.
3: ನಾನು ಶಾರ್ಟ್, ಹಾಡು ಶಾರ್ಟ್, ಶಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು.
2: ನೀವು ಶಾರ್ಟ್ ಆದ್ರೆ ನಿಮ್ಮ ಹೆಸರು, ನಿಮ್ಮ ಕೀರ್ತಿ ದೊಡ್ಡದು.
3: ಏನೋ ಒಂದಿಷ್ಟು ಅವಕಾಶ ಸಿಕ್ತ್ರಿ.
2: ಇಲ್ಲ ಮೇಡಮ್, ಎಷ್ಟೊಂದು ಜನ ಮುಂದೆ ಬರೋದೇ ಇಲ್ಲ.
3: ಹೌದು,
2: ಮಾತಿನಿಂದ ಬದುಕು ಕಟ್ಕೊಳ್ಬಹುದು ಅನ್ನೋದು ಗೊತ್ತಾಗಿದ್ದೆ. ನಿಮ್ಮ ಮಾತಾಡಿ ಜನರನ್ನ ಮೆಚ್ಚಿಸಿ ಇದರಲ್ಲೂ ಬದುಕಬಹುದು ಅಂತ ತೋರಿಸ್ಕೊಂಡು

0: ಅಂತ ಅವ್ರೆ ನೀವ್ ಇವಾಗೇನ್ ಹೇಳಿ
1: ಬಾ ಖರೇದ್ರಿ ಮ್ಯಾಮ್ ಬಾ ಖರೇದ್ರಿ
0: ನೀವ್ ಇವಾಗ ಏನ್ ಹೇಳಿದ್ರಲ್ಲ ಪ್ರಾಣೇಶ್ ಅವ್ರ ಇರಬಹುದು ನೀವು ಸುಧಾ ಬರಗೂರ್ ಅವರು ಅವ್ರೆಲ್ಲರೂ ಕೂಡ ಮಾತಿನಿಂದ ಇಷ್ಟೆಲ್ಲ ಸಾಧ್ಯನಾ ಅದು ಕನ್ನಡ ಮಾತು
1: ಕನ್ನಡ ಮಾತು
0: ಕನ್ನಡ
1: ಹೌದ್ರಿ ಕನ್ನಡ ಇದು ರಾಜ್ಯೋತ್ಸವ ನನ್ನ ಮೊಮ್ಮಗ ಒಂದು ಜೋಕ್ ಮಾಡ್ತಾನ್ರಿ ಮೂರ್ ಮಕ್ಳು ನನಗ
0: ಹೇಳಿ
1: ಇಬ್ಬರು ಹೆಣ್ಮಕ್ಳು ಒಬ್ಬ ಮಗ ಎರಡನೇ ಮಗಳು ಶ್ವೇತಾ ಈ ವಾರ್ತಾವಾಚಕಿ ಅಕ್ಕಿನ ಮಗ ಇದ್ದಾನ್ರಿ 10 ವರ್ಷದವ ಇಂದು ಈ ಪಾಪ ನೀವು ನಿಮ್ಮ ಅವ್ವ ಅಪ್ಪ ಎಂತ ಸ್ಕೂಲಿಗೆ ಹಾಕ್ಯಾರ ನಿನಗ ತಾನೆ ಯಾಕೋ ಅಂದೆ ಕನ್ನಡ ಬಿಟ್ರೆ ಏನೂ ಬರಲಿ ತಾಂದೆ ನಾ ಇಂಗ್ಲಿಷ್ನಾಗ ಎಂ ಎಕ್ಸಾಮ್ ಬರೋದು ಪಾಸ್ ಆಗಿ ನೋ ಮಗನ ಅಂತಂದೆ ನಾನು ಆದ್ರೂ ನಾ ಹೆಚ್ಚು ನೀನ್ ಮಾತಾಡೋದು ಕೇಳಿಲ್ಲ ನಾನು ಬರೀ ಕನ್ನಡನೇ ಮಾತಾಡ್ತೀಯ ಇದೇ ಕನ್ನಡ ಮಾತಾಡಿ ಎಷ್ಟು ಫೇಮಸ್ ಆಗಿರೋ ಮಗನ ಅಂತ ಅಂದೆ ಅವ್ರಿಗೆ ಅದಕ್ಕೆ ಹೌದ ಇದೇ ಕನ್ನಡದ ಮಾತುಗಳು ನೋಡ್ರಿ ನಮಗ ಕನ್ನಡಕ್ಕ ಹೆಚ್ಚು ಮಾತುಗಳು ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡೋದು ಕಲ್ತಿದ್ದು ನಮ್ಮ ತಂದೆನೇ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದಾರೆ ಇಂಗ್ಲಿಷ್ ಪ್ರೊಫೆಸರ್ ಇದ್ರು ಇಂಗ್ಲಿಷ್ ಪ್ರೊಫೆಸರ್ ಇದ್ರು ನಿರರ್ಗಳವಾಗಿ ಹಳೆಗನ್ನಡದಲ್ಲಿ ಕನ್ನಡ ಮಾತಾಡ್ತಿದ್ರಪ್ಪ ಹಾ ಏನಾರೇ ಭಾಷಣ ಇದ್ರ ನಮ್ಮ ಅಪ್ಪನ ಕಡೆ ಬರ್ಸ್ಕೊಳ್ಳೋದು ನಾ ನಿಜ ಭಾಷಣೆ ಆಗಿತ್ತಮ್ಮ ನೀನು ಒಂದ್ಸಲ ಓದಿದ್ರ ನೆನಪಿರ್ತದ ಅಂತ ನಮ್ಗನ್ನ ಅದೇ ರಾತ್ರಿ ಬರ್ಸ್ಕೊತಿದ್ವಿ ಅದು ಮುಂಜಾನೆ 11 ಗಂಟೆಗೆ ಭಾಷಣ ಇರ್ತಿತ್ತು ಭಾಷಣ ಹಾಡಿನಲ್ಲಿ ಫಸ್ಟ್ ಸೆಕೆಂಡ್ ಪ್ರೈಸ್ ತಗೋತಿದ್ದೀರಿ ಆದ್ರೆ ಈ ಕನ್ನಡ ಇನ್ನೊಂದು ನಾನು ಸ್ಪಷ್ಟವಾಗಿ ಹೇಳ್ಬೇಕು ನಿಮಗ ಅತ್ಯಂತ ಸ್ಫುಟವಾಗಿ ಸ್ಪಷ್ಟವಾಗಿ ಆಕರ್ಷಕವಾಗಿ ಕನ್ನಡ ಮಾತನಾಡುವ ಗಾನ ಗಂಧರ್ವ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು
0: ಹೌದೌದು
1: ರಾಜ್ಕುಮಾರ್ ಸಿನಿಮಾ ನೋಡಿ ಬೆಳೆದಿವ್ರಿ ಮೇಡಮ್ ನಾವು ಪ್ರಾಣೇಶ್ ಹೇಳ್ತಿರ್ತಾರ ನಾವು ಪ್ರಾಣೇಶ್ ನಮ್ ಕೃಷ್ಣೇಗೌಡ ಸರ್ ಎಲ್ಲರಿಗೂ ಬಹಳ ಪರಿಣಾಮಕಾರಿಯಾದ ಮಾತುಗಳು ಅವು ಒಂದು ಸಿನಿಮಾ ಹಾಡುಗಳು ಆ ಸಿನಿಮಾದಲ್ಲಿರುವ ಅಭಿನಯ ನಮಗ ಕಣ್ಣು ಮುಂದೆ ಕಟ್ಟದಂಗಿರ್ತಿತ್ತದು ಅವರು ಬಹಳ ನಮಗ ಕನ್ನಡ ಕಲಿಯೋದಕ್ಕ ಪರೋಕ್ಷವಾಗಿ ಗುರುಗಳು ಪ್ರತ್ಯಕ್ಷವಾಗಿ ಕಲಿಸದಿದ್ದರು ಪರೋಕ್ಷವಾಗಿ
0: ಒಂಥರ
1: ಹೌದು ಅವ್ರ ಮಾತುಗಳು ನಾನು ಡಾಕ್ಟರ್ ವರನಟ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಇಡೀ ಕರ್ನಾಟಕದಾದ್ಯಂತ ಕವನ ಸ್ಪರ್ಧೆ ಇಟ್ಟಿದ್ದರ್ರಿ ರಾಜ್ಕುಮಾರ್ ಅವ್ರ ಬಗ್ಗೆ ಕವಿತೆ ಬರೋದು ಕಳಸ್ರಿ ಅಂತ ಹೇಳಿ ನಾನು ಅವಾಗವಾಗ ಬರೆಯೋ ಹವ್ಯಾಸ ಯಾವಾಗೂ ಬರೆಯೋದಿಲ್ಲರಿ ನಾನು ಅಂತಾದ್ರಲ್ಲಿ ಒಂದು ಕವಿತೆ ಬರೆದು ಕಳಿಸ್ತೀನಿ ನಾನು ರಾಜ್ಕುಮಾರ್ ಅವ್ರ ಬಗ್ಗೆ ಅದು ಒಂದು ಪುಸ್ತಕದಲ್ಲಿ ಬಂದದರಿ ಅದು ಅದೊಂದು ಹಾಡು ಹಾಡು ಬಿಡ್ತೀನಿ ಒಂದು 2 ನಿಮಿಷ ಮರೆಯದ ನಟ ಸಾರ್ವಭೌಮ ಮರೆಯದ ನಟ

ರಾಜನೂರಿನ ಮುತ್ತುರಾಜ ಕಲಾಲೋಕದ ಪೂರ್ಣ ತೇಜ ತಂದೆ ಪುಟ್ಟ ಸ್ವಾಮಿಯಿಂದ ಕಲಾ ಪ್ರತಿಭೆ ಪಡೆದೆ ತಾಯಿಯನ್ನೇ ದೇವರೆಂದು ತಿಳಿದೆ ನಟನ ಚತುರ ಮಾತುಗಳು ಮಧುರ ನಟನ ಚತುರ ಮಾತುಗಳು ಮಧುರ ಗಾನ ಗಂಧರ್ವನಾಗಿ ಮೆರೆದೆ ಕೀರ್ತಿ ಪಡೆದೆ ಮರೆಯದ

ಕನ್ನಡದ ಧ್ವನಿಯಾಗಿ, ಕನ್ನಡದ ಸಿರಿಯಾಗಿ, ಕನ್ನಡ ಕಂಠೀರವನಾದೇ ತನ್ನಂತೆ ಸರ್ವರರಿತ ಜೀವ ಸಕಲರಲ್ಲಿ ಬೆರೆವಾ

ಕೊಡ ನೀನು, ನಿನ್ನ ಮಾತು ಹಾಲು ಜೇನು, ನೀನೇ ಧ್ರುವ ತಾರೆ ಅಂತ ಈ ಒಂದು ಹಾಡ ಇದು ಕವಿತೆ ಬರೆದಿದ್ದೆ. ಇದು ಹಾಡನ್ನಲ್ಲಿ ಇಲ್ಲಿ ಹಾಡ್ತಿರ್ತೀನಿ. ಅದಕ್ಕೆ ನಮ್ಮ ಕನ್ನಡ ಕಲಿಸಿದಂಥ ಎಲ್ಲ ಕನ್ನಡ ಚಿತ್ರರಂಗಕ್ಕೂ, ಪುಟ್ಟಣ್ಣ ಕಣಗಾಲರ ಚಿತ್ರ

0: ನೆಚ್ಚಿನ ತಾರೆ ಕಲ್ಪನಾ ಅಭಿನಯದ ಚಿತ್ರಗಳು ಸಿನಿಮಾಗಳಿಂದ ಬಹಳ ಕಲ್ತೀವ್ರಿ. ಸಿನಿಮಾ ಹಾಡುಗಳಿಂದ ಆ ಸಿನಿಮಾ ಹಾಡುಗಳೆಲ್ಲ ನನಗೆ ಬಹಳ ಸ್ಫೂರ್ತಿ. ಒಂದೇನೋ ಲೈನ್ ನೆನಪಾಯ್ತಂದ್ರೆ ಅದಕ್ಕೇನೇನೋ ಒಂದಿಷ್ಟು ನೆನಪಾಗಿ ಬರೀಲಿಕ್ಕೆ ಎಷ್ಟು ಬರೀತಿರ್ತೀವಿ.
1: ಯಾವ್ದು ಸಿನಿಮಾ ನೋಡೋ ಅಭ್ಯಾಸ ಇದೆಯಾ ಇವಾಗ್ಲೂ?
0: ಸಿನಿಮಾ ನೋಡ್ತೀನಿ, ಸಿನಿಮಾ ನೋಡ್ತೀವಿ.
1: ನೆಚ್ಚಿನ ನಟ ರಾಜ್ಕುಮಾರ್?
0: ನೆಚ್ಚಿನ ನಟ ರಾಜ್ಕುಮಾರ್, ಅನಂತ್ನಾಗ್, ವಿಷ್ಣುವರ್ಧನ. ನಾವು ಹಳೆ ಮಂದಿ ಅಲ್ಲ, ಈಗ ಸ್ವಲ್ಪ ನೋಡೋದು ಕಡಿಮೆ
1: ಕಡಿಮೆ ಆಗಿದೆ.
0: ಆದ್ರೂ ನನ್ನ ಮಗಳು ನಾನು ಆರ್ ಆರ್ ನಗರದಾಗ ಇರ್ತೀವಲ್ಲ, ಈ ಸಿನಿಮಾ ನೋಡ್ತಿರ್ತೀವಿ. ಯಾಕಂದ್ರೆ ಕನ್ನಡಿಗರು ನಾವೇ ಸಿನಿಮಾ ನೋಡದೆ ಇದ್ರೆ ಕನ್ನಡ ಹೆಂಗ್ ಉಳಿಬೇಕು? ಟಿಕೆಟ್ ತಗೊಂಡ್ ಹೋಗ್ಬೇಕು, ನಾಟಕ ಆಗ್ಲಿ ಸಿನಿಮಾ ಆಗ್ಲಿ. ನಾಟಕನು ಬಹಳ ನೋಡ್ತೀನಿ ಮೇಡಮ್ ನಾನು, ಬಹಳ ನಾಟಕಗಳು.
1: ನಿಮ್ ಕಡೆ ಬಿಜಾಪುರದಲ್ಲಿ?
0: ಬೆಂಗಳೂರಾಗ ಬಾಳ್ರಿ. ಅರುಂಧತಿ ನಾಗ ಅವ್ರು
1: ಇತ್ತೀಚೆಗೆ ಯಾವ್ದು ನೋಡಿದ್ರಿ?
0: ಇತ್ತೀಚೆಗೆ ನೋಡ್ರಿ ಮೇಡಮ್ಮ, ನಾನು ಈ ಒಂದು 3 ತಿಂಗಳದಾಗ ಒಂದು 6 ನಾಟಕ ನೋಡಿದೀನಿ. ನನಗ ಬಹಳ ಇನ್ನೊಂದು ದುಃಖದ ವಿಷಯ ಏನಂತಂದ್ರ, ಯಶವಂತ್ ಸರ್ ದೇಶಪಾಂಡೆ ಅವರು ಎಂಥ ಕಲಾವಿದರು, ಎಂಥ ಹೃದಯವಂತ ಕಲಾವಿದರು. ಅವರು ಮಾಲತಿ ಕೂಡ ಕಲಾವಿದೆ, ಅವರು ಉತ್ತರ ಕರ್ನಾಟಕದವರು. ಎಷ್ಟು ಚಂದ
1: ಸಿನಿಮಾದಲ್ಲಿ, ಧಾರಾವಾಹಿಯಲ್ಲಿ,
0: ಎಲ್ಲದರಲ್ಲಿ ಭಾಗವಹಿಸೋರು. ಅವರು ಒಂದು ನಾಟಕ ಮಾಡಿದ್ದರು, ಅಮರಾ ಮಧುರ ಸಂಗಮ ಅಂತ. ಆ ನಾಟಕ ನೋಡಕ್ ಹೋಗಿದ್ದೆ ನಾನು. ಅದರಲ್ಲಿ ವೀಣಾ ಸುಂದರ, ವೀಣಾ ಆಮೇಲೆ ಅವ್ರ ಪತಿ ಸುಂದರ ಮಾಡಿದಂತ ನಾಟಕ. ಅದಕ್ಕ ಅದು ನೋಡಿ ಬಹಳ ಖುಷಿ ಆಯ್ತು. ಪುಕ್ಕಟ ಸಲಹೆ ಅಂತ ನಮ್ಮ ಡುಂಡಿರಾಜರು ಬರೆದಿದ್ದರ್ರಿ, ಅದೊಂದು. ಮೊನ್ನೆ ನನ್ನ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಅವರ ಶ್ರೀಮತಿ ರಾಜೇಶ್ವರಿ ಅವರು ಬರೆದದ್ದು, ಅದು ಕಾದಂಬರಿ ನಾಟಕ ರೂಪದಲ್ಲಿ ಬಂದದರಿ. ಪರಮ ಮತ್ತು ಅವರ ಶ್ರೀಮತಿ ಸವಿತಾ, ಅವ್ರ ಎರಡೂ ಪಾತ್ರಗಳಲ್ಲಿ ಗಂಡ ಹೆಂಡತಿ ಪಾತ್ರ ಅವರೇ ಮಾಡಿದ್ದರ್ರಿ. ತೇಜಸ್ವಿ ಪರಮೇಶ್ವರ್ ಅಂತಿದ್ದಾರೆ, ಪರಮ ಪರಮೇಶ್ವರ್ ಅವರೇ ಇಬ್ರು ಮಾಡ್ಯಾರ್ರಿ. ಅಗದಿ ನೀವು ನೆಕ್ಸ್ಟ್ ಟೈಮ್ ಎಲ್ಲಿ ಬರ್ತದ ಅಲ್ಲಿ ನಾಟಕ ನೋಡ್ರಿ, ಬಹಳ ಒಳ್ಳೆ ನಾಟಕ, ಬಹಳ ಚಂದ ಅಭಿನಯಿಸ್ಯಾರ, ಬಹಳ ಚಂದ ಬರದಾರ. ಡೈರೆಕ್ಷನ್ ಹಂಗೆ ಕಲಾಗ್ರಾಮ, ಫಸ್ಟ್ ನಾಟಕದ ಫಸ್ಟ್ ಪ್ರಯೋಗನೇ ನಾವು ಹೋಗಿ ನೋಡ್ ಬಂದಿವಿ ರೀ ಕಲಾಗ್ರಾಮದಾಗಿ. ಆಮೇಲೆ ಎರಡ್ ಮೂರ್ ಕಡೆ
1: ಇವಾಗ ಇವಾಗ ಕನ್ನಡ ಮಾತಾಡೋವಾಗ ಪರಿಶುದ್ಧ ಕನ್ನಡ ಮಾತಾಡಲ್ಲ,
0: ಮಾತಾಡಕ್ ಬರಲ್ಲ ಹೌದು
1: ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಕನ್ನಡ ಮಾತಾಡೋವರ್ಗೆ? ಅಥವಾ ಯಾವ ತರ ಕನ್ನಡ ಮಾತಾಡ್ಬೇಕು? ಹಿಂಗ ಈಗ ನಿಮ್ ಹಂಗೆ ಯಾರೋ ನಾನೊಬ್ಬ ಭಾಷಣಕಾರ್ತಿ ಆಗ್ಬೇಕು, ನಾನು ಒಬ್ಬ ನಗೆ ಭಾಷಣಕಾರ್ತಿ ಆಗ್ಬೇಕಂದ್ರೆ ಅವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ? ಯಾವ ತರ ತಯಾರಿಗಳು ಬೇಕು? ಅವ್ರು ಏನ್ ಅಭ್ಯಾಸ ಮಾಡ್ಕೊಳ್ಬೇಕು?
0: ಯಾವುದೇ ಇರ್ಲಿ, ನಿಷ್ಠೆ ಇರ್ಬೇಕ್ರಿ, ಬಹಳ ಡೆಡಿಕೇಶನ್ ಇರ್ಬೇಕು. ನಾವು ಸುಮ್ಮನೆ ಹಂಗ ಹಿಂಗ ಕೇರ್ಲೆಸ್ ಮಾಡಬಾರದು, ಅದರಲ್ಲಿ ಪೂರಾ ಗಮನ ಇಟ್ಟು ಲಕ್ಷ್ಯ ಕೊಟ್ಟು ನಾವು ಇದನ್ನ ಮಾಡೇ ಮಾಡ್ತೀನಿ, ಇದನ್ನ ಹಾಡೇ ಹಾಡ್ತೀನಿ, ಇದನ್ನ ಬರದೇ ಬರಿತೀನಿ, ಇಷ್ಟೆಷ್ಟೇ ದೊಡ್ಡ ಡೈಲಾಗ್ ಇದ್ರು ನಾ ಹೇಳ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ರೀ, ಆತ್ಮವಿಶ್ವಾಸನೇ ಬಹಳ ದೊಡ್ಡದು ಎಲ್ಲಕ್ಕಿಂತ. ಅದಕ್ಕ ಈಗಿನ ಈಗ ರಾಜ್ಯೋತ್ಸವದ ಸಮಾರಂಭದೊಳಗ ನನಗೊಂದ್ ಎಲ್ಲಾ ಕಡೆ ಒಂದ್ ಹಾಡ ಹಾಡ್ತಿರ್ತೀನಿ, ಎಲ್ಲೇ

0: ನೋಡಿ ಮುತ್ತೆ ಅಂದ ಅಂದಂಗ ಕನ್ನಡ ಮಾತಾಡೋದೇ ನಮಗ ಬಹಳ ಚಂದ ಅನಿಸ್ತದ, ಕೇಳಾಕು ಚಂದ, ಮಾತಾಡಕ್ಕು ಚಂದ. ಕನ್ನಡ ಮಾತುಗಳಿಂದಲೇ ನಗೆ ಹಬ್ಬ ಮಾಡಿ ನಾನು ಅಸಂಖ್ಯಾತ ಕನ್ನಡಿಗರ ಪ್ರೀತಿ ಪಡೆಯುವಂತ ಭಾಗ್ಯ ಸಿಕ್ಕದ. ಆಮೇಲೆ ಎಷ್ಟು ನಾವೆಲ್ಲ ಹೋದಲ್ಲಿ ಮೇಡಮ್ ನಾವು ನೋಡಿರ್ತೀವಿ, ನಿಮ್ ಮಾತು ಕೇಳಿರ್ತೀವಿ, ನಿಮ್ ಹಾಡ ಕೇಳ್ತೀವಿ ಅಂತಾರಲ್ಲ, ಅದಕ್ಕ ನಮ್ಮ ರಾಜ್ಕುಮಾರ್ ಅವರು ಹೇಳದಂಗ ಅಭಿಮಾನಿಗಳೇ ದೇವರುಗಳು. ಅವರು ಅವರ ಅಭಿಮಾನ ನಮಗ್ ಮತ್ತಷ್ಟು ಟಾನಿಕ್ ಆಗ್ತದೆ.
1: ಖಂಡಿತ
0: ಖಂಡಿತ,
1: ಕೇವಲ ಮಾತುಗಳನ್ನ ನಾವು ಹೇಳುವಂತ ಮಾತುಗಳನ್ನ ಕೇಳಿ ಅವರು ಅಷ್ಟು ಪ್ರೀತಿ ತೋರಿಸ್ತಾರೆ, ಗೌರವ ಕೊಡ್ತಾರೆ.
0: ದುಬೈಗ್ ಹೋದೆ, ಬಹರೀನ್ ಮತ್ತ ಅಬುದಾಬಿ ಇಲ್ಲೆಲ್ಲಾ ಹೋದ್ರು ನಮ್ಮ ಕನ್ನಡ ಸಂಘದವ್ರು ಅದಾರ, ಇಲ್ಲಿ ಕನ್ನಡ ಸಂಘದವ್ರು ಅದಾರ, ಬಸವ ಸಮಿತಿಯವ್ರು ಅದಾರ. ನಮ್ಮಂತ ಕನ್ನಡ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮ ಮಾಡಿಸಿ ದೇಶ ತೋರಿಸಿ ಎಷ್ಟು ನಮಗ್ ಪ್ರೀತಿ ಕೊಡ್ತಾರೆ.
1: ಅದಕ್ಕೆಲ್ಲ ಕಾರಣ ಆಗೋದು ನಮ್ಮ ಕನ್ನಡ,
0: ಕನ್ನಡ ಕನ್ನಡ ಭಾಷೆ, ಕನ್ನಡ ಮಾತು, ಕನ್ನಡದ ಹಾಡುಗಳು. ಇನ್ನು ನಮ್ಮ ಭಾಷೆ ಒಂದ್ ಹಾಡು ಬರ್ತದ, ಅದು ನಮ್ಮ ಹೌಸಲೇಖ ಅವರು ಬರದಂತಹ ಬಹಳ ಚಂದ ಹಾಡದು. ಬೆಂಗಳೂರಲ್ಲಿ ಬೋಂಡ ಅಂದ್ರೆ ಆಲೂಗಡ್ಡೆ ಉಂಡೆಯಂತೆ, ಮಂಗಳೂರಲ್ಲಿ ಬೋಂಡ ಅಂದ್ರೆ ಎಳನೀರು ಕಾಯಿಯಂತೆ, ಗದಗಿನಲ್ಲಿ ಪೂರಿ ಜೊತೆ ಭಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಭಾಜಿ ಕೊಡ್ತಾರೆ, ಮೈಸೂರಲ್ಲಿ ಹೊಲ ಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ
1: ಭೂತಾಯಿ
0: ಅಂತಾರೆ. ಹಿಂಗ್ ಹಾಡ್ ಬರ್ತಾವ್ರಿ.
1: ಒಂದು
0: ಅದಕ್ಕ

0: ಅವಿರಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಓ ನೋಟಿನೊಳಗ ನಮ್ಮ ಕನ್ನಡ ಭಾಷೆ ಅದ ನಾಲ್ಕನೆಯ ಸ್ಥಾನಮಾನದಲ್ಲಿದ್ದಾರೆ. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿ ಇಲ್ಲದ ನೂರಾರು ಕವಲುಗಳು. ನೋಟಿನಲ್ಲಿ ಕಾಣುವುದು ಹದಿನಾಲ್ಕು ಭಾಷೆಯ ಭಾಷೆ ಇದು. ಕನ್ನಡಕ್ಕೆ ಅಲ್ಲಿ ಉಂಟು ನಾಲ್ಕನೆಯ ದೊಡ್ಡ ಸ್ಥಾನಮಾನವಿದೆ ಅಂತ ಹಾಡ ಬರ್ತದ. ಹಂಗ ಇವತ್ತ ನಾವು ನೀವೆಲ್ಲ ಮಕ್ಕಳಿಗೆ ಕಲಸ್ರಿ, ಎಲ್ಲಾ ಭಾಷೆ ಕಲಸ್ರಿ, ನಮ್ಗೇನು ಬ್ಯಾಸರಿಲ್ಲ. ಭಾಷೆಗೂ ನಮಗೂ ಏನ ದ್ವೇಷ ಇಲ್ಲ. ಮರಾಠಿ, ಹಿಂದಿ, ಇಂಗ್ಲಿಷ್ ಎಲ್ಲಾ ಭಾಷೆ ಮಾತಾಡ್ಲಿ, ಆದ್ರ ನಾಲಿಗೆ ಮ್ಯಾಲ ಹೃದಯದ ಭಾಷೆ, ಅಂತರಂಗದ ಭಾಷೆ ಅದು ಕನ್ನಡ ಆಗಿರ್ಬೇಕು ಅಂತ ಹೇಳಿ ನನ್ನ ಮಾತ್ರಿ. ಬೆಂಗಳೂರು, ಅಮೆರಿಕಾ, ಜಪಾನ್ಗೆ ಹೋಗ್ಬಿಡ್ತಾರ, ಸೈಂಟಿಸ್ಟ್ ಆಗ್ತಾರ, ಡಾಕ್ಟರ್ ಆಗ್ತಾರ. ಅವ್ರಿಗೇನು ಹೇಳೋದಂದ್ರ ಮನ್ಯಾಗ ಕಂಪಲ್ಸರಿ ತಪ್ಪದೆ ಕನ್ನಡ ಮಾತು ಕಲಿಸ್ಬೇಕು ಅವ್ರಿಗೆ. ಕನ್ನಡ ಮಾತಾಡೋದ್ರಿಂದ ಭಯಂಕರ ಖುಷಿ ಅನಿಸ್ತದ್ರಿ, ಅಭಿಮಾನ ಅನಿಸ್ತದ. ನಾವು ಕನ್ನಡಿಗರಾಗ ನಾವೇ ಕನ್ನಡ ಮರತ್ರ ಹೆಂಗ ಅನ್ನೋ ಅಂತ ಮಾತು. ಅದಕ್ಕೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಬೆಂಗಳೂರಾಗ ನೋಡ್ರಿ ಮೇಡಮ್, ಈ ಎಲ್ಲಾ ಮಂದಿ ಬಂದು ಬೆಂಗಳೂರಾಗ ಸೆಟ್ಲ್ ಆಗ್ಬಿಟ್ಟಾರೆ. ನಮ್ಮ ಸಿಂದಗಿ, ನಮ್ಮ ವಿಜಯಪುರ ಜಿಲ್ಲೆ ಸಿಂದಗಿಯವ್ರು ನಾವು. ಸಿಂದಗಿಯೊಳಗ ಬಿ ಆರ್ ನಾಡಗೌಡ ಅಂತ ಹೇಳಿ ಡಾಕ್ಟರ್ ಇದ್ದಾರ್ರಿ, ಅವ್ರ ಮಗ ಗುರುರಾಜ ನಾಡಗೌಡ ಬೆಂಗಳೂರಲ್ಲಿ ಅದಾರ. ಅವ್ರು ಒಂದು ಮೂರು ಸಿನಿಮಾ ತೆಗ್ದಾರ, ಮೂರು ಸಿನಿಮಾ ತೆಗ್ದಾರ. ನಾ ಯಾಕೆ ನಿಮ್ಗೆ ಹೇಳಾಕತ್ತೀನಿ ಅಂದ್ರೆ, ಒಂದು ಬಹಳ ಚಂದ ಹಾಡ ಬರ್ತದ ಅದು ಅಮೃತ ಅಪಾರ್ಟ್ಮೆಂಟ್ಸ್ದಾಗ. ಮಂದೆಲ್ಲ ಹೆಂಗ್ ಬಂದಾರ ಬೆಂಗಳೂರದಾಗ, ಬಹಳ ಚಂದ. ನಾವು ಬಂದೇವ, ನಾವು ಬಂದೇವ ಬೆಂಗಳೂರ ನೋಡೋದಕ್ಕ, ನೋಡಿ ಬದುಕ ಕಟ್ಟಿಕೊಂಡು ಬಾಳೋದಕ್ಕ. ಗೀಯ ಗೀಯ ಗಾಗಿಯ ಗೀಯ ಗೀಯ, ಆ ಊರು ಈ ಊರು ಬಿಟ್ಟು ಬಂದಾರ ಬೆಂಗಳೂರು ಸೇರಿಕೊಂಡಾರ. ಗೊತ್ತಿಲ್ಲ ಇವರಿಗೆ ನೂರಾರು ತೆಗ್ಗತ್ತೆವರ, ಮೆಟ್ರೋ ಬಿ ಎಂ ಟಿ ಸಿ ಓಲಾ ತುಂಬಿ ತುಳುಕತಾವ, ಹಕ್ಕಿ ಹಂಗ ಹಾರಾಡತೈತಿ ಜೀವ. ಎಲ್ಲಾ ಭಾಗದ ಜನ ಇಲ್ಲಿ ಬಂದಾರ್ರಿ, ಮಗ ಅಲ್ಲದಾನ, ಶಶಿ ಅಲ್ಲದಾರ. ಹಿಂಗಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಇಂಥವೆಲ್ಲ ಹಾಡ ಹಾಡ್ತಿರ್ತೀನಿ ಅನ್ನೋ ಮಾತು. ನಾ ಎಲ್ಲರೂ ಹೊರ ಕಾರ್ಯಕ್ರಮಕ್ಕೆ ಹೋಗಿರ್ತೀನಲ್ಲ, ನೋಡೋಣ ಏನಂದ್ ಬಿಡ್ತಾರ ಅವರು, ಎಲ್ಲೇ ನೋಡಿಯಲ್ಲ ಎಲ್ಲೇ ನೋಡಿಯಲ್ಲ ಅಂತಾರ. ಯಾಕಂದ್ರೆ ಇಂದು ಶಾಲೆ ಮಟ್ಟ ಹಿಂದುಮತಿ ಶಾಲೆ ಮಟ್ಟ ನೀವೇ ರೀ ಅಂತಾರ. ಟಿವಿ ಒಳಗೆ ಬರ್ತೀರಲ್ರಿ ಅಂತಾರ, ಏನವ ಮೇಕಪ್ ಮಾಡಿರ್ತಾರಪ್ಪ ಅಂತಿರ್ತೀವಿ. ಏ ಬಹಳ ಎತ್ತರ ಕಾಣ್ತೀರಿ ಮೇಡಮ್ ಅಂತಾರ,
1: ಎತ್ತರ ಕೂರ್ತಿರ್ತಾರೆ.
0: ಆಮೇಲೆ ನಾನು ಮೂಡುಬಿದ್ರೆ ಹೋಗಿದ್ದೆ ರೀ, ಆಳ್ವಾಸ್ ನುಡಿಸಿರಿ, ಬಂದ್ ಹೋದ ಕೂಡಲೇ ಹಿಂದುಮತಿ ಶಾಲೆ ಮಠ ನಮ್ದು ಅಡ್ಡೇಸ್ರಿ ಅದು. ಅವ್ರು ಮೇಡಮ್ ಅವರು ಏನ್ರಿ ಮೇಡಮ್ ಶಾಲಿ ಮಠ ಎಲ್ಲಿ ಬರ್ತದೆ ಅಂದ್ರು. ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ಬರ್ತದ್ರಿ ಅಂದೆ. ಅವ್ರು ಸರ್ನೇಮ ತಿಳ್ಕೊಂಡಾರ್ರಿ, ಅದಕ್ಕ ನಮ್ದು ಶಾಲಿ ನಮ್ ಕಡೆ ಅಡ್ರೆಸ್ ಇರ್ತಾವ್ರಿ. ಅಡ್ರೆಸ್ ಇಡ್ಲಾಕ ನಮ್ ಮಂದಿಗೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಜೀರಿಗೆ, ಮತ್ತ ಸಕ್ರಿ, ಕತ್ರಿ ಇವೆಲ್ಲ ಇಡ್ತಾರ. ಮನಿ ತಗೊಳ್ರಿ, ಹಾದಿ ಮನಿ, ಬೀದಿ ಮನಿ, ಮಾಮನಿ, ಮನಿ ಎಲ್ಲ ಎಲ್ಲ ಹೆಸರು ಇಡ್ತಾರ. ಅದಕ್ಕೆ ನಮ್ ಭಾಗದಾಗ ಇವೆಲ್ಲ ಅಡ್ಡ ಹೆಸರು ಸರ್ನೇಮ ಅಂತ ಹೇಳಿ.
1: ಉತ್ತರ ಕರ್ನಾಟಕ ಕಡೆ ಕಡ್ಡಾಯ
0: ಕಡ್ಡಾಯ ರೀ. ಹೌದ್ರಿ ಹೌದು,
1: ಯಾವಾಗ್ಲೂ ನಿಮ್ಮನ್ನ ಟಿವಿಯಲ್ಲಿ ನೋಡ್ತಾ ಇದ್ವಿ. ಇವತ್ತು ಬೆಂಗಳೂರು ಆಕಾಶವಾಣಿಗೆ ಬಂದಿದ್ದೀರಿ, ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮಗಾಗಿ ಸಮಯ ಮಾಡಿಕೊಂಡು ಇಷ್ಟೊತ್ತು ಕೂತು ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ರಿ. ಮತ್ತೆ ಮತ್ತೆ ಆಕಾಶವಾಣಿ ಕಡೆಗೆ ಬರ್ತಾ ಇರಿ ಅಂತ ಹೇಳ್ತಾ ಇಂದುಮತಿ ಸಾಲಿಮಠ ಮೇಡಮ್, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು.
0: ಮತ್ತ ಆಕಾಶವಾಣಿಗೆ ಬಂದು ಕಾರ್ಯಕ್ರಮ ಮಾಡೋ ಅವಕಾಶ ಸಿಕ್ತು. ಎಲ್ಲರಿಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
2: ಇದುವರೆಗೂ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರ್ಮಾಣ ಚಂದು ಬಾನುಲಿ ಬಂಧು.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ

ಅಂತರಂಗದ ಗವಾಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕುಮುಲದು ಹೊಗೆಗಳತ್ತವಾತ್ಮವನು. ಅಂತರಂಗದ ಗವಾಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕುಮುಲದು ಹೊಗೆಗಳತ್ತವಾತ್ಮವನು. ಶಾಂತಿ ಬೇಳ್ಪುಡೆ ಮನೆಗೆ ಗೋಡೆ ಒಲೆ ಕಿಟಕಿಯುಂ ಸಂತತದ ಪೇಕ್ಷಿತವೋ ಮಂಕುತಿಮ್ಮ. ಶಾಂತಿ ಬೇಳ್ಪುಡೆ ಮನೆಗೆ ಗೋಡೆ ಒಲೆ ಕಿಟಕಿಯುಂ ಸಂತತದ ಪೇಕ್ಷಿತವೋ ಮಂಕುತಿಮ್ಮ.

ನಿರೀಕ್ಷಣೆಗೆ ಒಳಮನಸ್ಸಿನ ಕಿಟಕಿಗಳನ್ನು ತೆರೆದಿಡಬೇಕು. ಸದಾ ಕಾಲ ಜ್ಞಾನದ ಸಹವಾಸ ಇರಬೇಕು. ನಾವು ನಮ್ಮ ಸ್ಥಿತಿಯನ್ನು ಅರಿಯಬೇಕಾದರೆ, ಸರಿಯಾದದ್ದು ಬಲವಾದದ್ದು ತಿಳಿಯಬೇಕಾದರೆ ಲೋಕದೊಡನೆ ಸಂಪರ್ಕ ಅವಶ್ಯ. ಇದರಿಂದ ನಮ್ಮ ತತ್ವ ಪರೀಕ್ಷೆಗೆ ಒಳಗಾಗಿ ತತ್ವದ ಅನುಭವ ಇನ್ನೂ ಚೆನ್ನಾಗಿ ಆಗುತ್ತದೆ. ಚೊಕ್ಕ ಚಿನ್ನ ಅಂತ ಗೊತ್ತಾಗಲಿಕ್ಕೆ ಅಕ್ಕಸಾಲಿಗನು ಹೊರಗೆ ಹಚ್ಚಿ ತಿಕ್ಕುವಂತೆ ನಾವು ಅನುಭವದಲ್ಲಿ ನೆರೆ ನಿಲ್ಲುವಂತೆ ಮಾಡುತ್ತದೆ. ಅದೂ ಅಲ್ಲದೆ ನಮ್ಮ ಚಿಂತೆಯನ್ನು, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ದುಃಖವನ್ನು ಹೊರಲೋಕದ ಕಷ್ಟ ಕಾರ್ಪಣ್ಯಗಳೊಡನೆ ಹೋಲಿಸಿದಾಗ ನಮ್ಮ ಚಿಂತೆ ಎಷ್ಟು ಅಲ್ಪವಾದದ್ದೆಂದು ತಿಳಿದು ಬರುತ್ತದೆ. ಪುರಂದರದಾಸರು ಹೇಳುವಂತೆ, ಎಂತಾದರೂ ಚಿಂತೆ ಬೆಳೆದು ನಿಶ್ಚಿಂತರಾದವರ ನಾನೊಬ್ಬರನ್ನು ಕಾಣೆ. ಬ್ರಹ್ಮನಿಗೆ ಸಿರವೊಂದು ಭಿನ್ನವಾದ ಚಿಂತೆ, ರಕ್ಕಸ ಗುರುವಿಗೆ ಕಣ್ಣಿಲ್ಲದ ಚಿಂತೆ, ಮನ್ಮಥಗೆ ತನುಸುಟ್ಟು ಭಸ್ಮವಾದ ಚಿಂತೆ, ಮುಕ್ಕಣ್ಣ ಶಿವನಿಗೆ ತಿರಿದುಂಬುವ ಚಿಂತೆ, ಧರ್ಮನಿಷ್ಠರಿಗೆ ಸುಖದಲ್ಲಿರುವ ಚಿಂತೆ, ದುಷ್ಕರ್ಮಿಗಳಿಗೆ ಪರರ ಕೆಡಿಸುವ ಚಿಂತೆ, ತಮ್ಮ ಅರ್ಜುನನಿಗೆ ವೈರ್ಯ ಕೊಲ್ಲುವ ಚಿಂತೆ, ಅಣ್ಣ ಭೀಮನಿಗೆ ಅನ್ನ ಸಾಲದ ಚಿಂತೆ, ಅಂಥವರಿಗೆ ಚಿಂತೆಯಿಂದ ಮೇಲೆ ನಮ್ಮ ಚಿಂತೆಯು ಯಾವ ಲೆಕ್ಕಕ್ಕೆ ಅನಿಸುತ್ತದೆ? ಆಗ ನಮ್ಮ ಚಿಂತೆ ಒಳಗೆ ಹೊಗೆಯಾಡಿ ನಮ್ಮ ಉಸಿರು ಕಟ್ಟುವುದಿಲ್ಲ. ಧೈರ್ಯದಿಂದ ಲೋಕವನ್ನು ಎದುರಿಸಲು ಸಹಾಯವಾಗುತ್ತದೆ. ಕಣ್ಣು ಕಿವಿ ನಾಲಿಗೆ ಎಂಬ ಕಿಟಕಿಗಳ ಮೂಲಕ ಕೆಟ್ಟದ್ದನ್ನು ಹೊರಗೆ ಹಾಕಬೇಕು, ಒಳ್ಳೆಯದನ್ನು ಸ್ವೀಕರಿಸಬೇಕು. ಭದ್ರಂ ಕರ್ಣೇ ವಿಶ್ರುಯಾಮ ದೇವಾಹ, ಭದ್ರಂ ಪಶ್ಯೇ ಮಾಕ್ಷ ಭೀರ್ಯಜತ್ರಾಹ. ಒಳ್ಳೆಯದನ್ನೇ ಕೇಳುವಂತಾಗಲಿ, ಒಳ್ಳೆಯದನ್ನೇ ನೋಡುವಂತಾಗಲಿ, ಸುಂದರ ಚರಣಕ್ಕೆ ಮಾಡುವ ವಂದನೆ, ನೇತ್ರದಿ ನೋಡುವೆನು ನಿನ್ನ ರೂಪವನ್ನು ಸದಾ ಸರ್ವತ್ರ, ಪ್ರೇಮದಿ ಪೂಜಿಪೆ ಭಾವದಿ ಎರಗುವೆ ನಲಿವೆ ಪಾಡುವೆ ನಿನ್ನ ನಾಮಗಳ. ಅದನ್ನೇ ಸ್ವಾಮಿ ಸಮರ್ಥ ರಾಮದಾಸರು, ನಿಂದ ಕರ್ಮವನ್ನೆಲ್ಲ ಮಾಡದಿರು ಮನವೇ, ಒಂದ ಕರ್ಮವ ಸದಾ ಮಾಡತಿರು ಮನವೇ ಅಂತ ಹೇಳಿದ್ದಾರೆ.

ಆಳವನು ನೋಡಿ ಬಗೆದಾಡುವ ಮಾತಿಂಗೆ ರೂಢಿ ಅರ್ಥವದೊಂದು ಗೂಢಾರ್ಥವೊಂದು. ಆಳವನು ನೋಡಿ ಬಗೆದಾಡುವ ಮಾತಿಂಗೆ ರೂಢಿ ಅರ್ಥವದೊಂದು ಗೂಢಾರ್ಥವೊಂದು. ವಾರಿಧಿಯ ದಾಂಟು ಉಡುಪಕ್ಕೆ ಗಾಳಿ ಪಟವೊಂದು ಕೋಲು ಹುಟ್ಟೊಂದು ಬಲ ಮಂಕುತಿಮ್ಮ. ವಾರಿಧಿಯ ದಾಂಟು ಉಡುಪಕ್ಕೆ ಗಾಳಿ ಪಟವೊಂದು ಕೋಲು ಹುಟ್ಟೊಂದು ಬಲ ಮಂಕುತಿಮ್ಮ.

0: ಕಲಿಸಿದ ಅಯ್ಯಂಗಳೆಲ್ಲ ಮಾತಾಡುವುದನ್ನು ಕಲಿಸಿದರು, ಆದರೆ ಮನ ಮಾತಾಡುವುದನ್ನು ಕಲಿಸಲಿಲ್ಲ ಎಂದು ಬಸವಣ್ಣನವರು ಹೇಳುತ್ತಾರೆ. ಹಾಗೆ ಒಂದು ಹೊಟ್ಟೆ ಪಾಡಿಗೆ ಇನ್ನೊಂದು ಪಾರಮಾರ್ಥ ಸಾಧನೆಗೆ ಎರಡೂ ಬೇಕು. ಪರಿಪೂರ್ಣತ್ವದೆಡೆಗೆ ಸಾಗಿ ದಡವನ್ನು ಸೇರಲು ಮಾತಿಗೆ ಒಂದು ಸಾಮಾನ್ಯ ಅರ್ಥ, ಇನ್ನೊಂದು ಗೂಢಾರ್ಥ. ಮಂಥನದಿಂದ ಗೂಢಾರ್ಥವನ್ನು ತಿಳಿಯಬಲ್ಲೆವು. ಸಮುದ್ರವನ್ನು ದಾಟಲು ತೆಪ್ಪವೊಂದಿದ್ದರೆ ಅದಕ್ಕೆ ಮುಖ್ಯವಾಗಿ ಎರಡು ಉಪಕರಣಗಳು ಇರುತ್ತವೆ, ಒಂದು ಗಾಳಿಪಟ, ಮತ್ತೊಂದು ಹುಟ್ಟು ಹಾಕುವ ಕೋಲು. ಹುಟ್ಟು ಅದರಿಂದ ಉಪಯೋಗಿಸುವ ಅಥವಾ ಕೇಳುವ ಅಥವಾ ಓದುವ ಮಾತುಗಳನ್ನು ಕುರಿತು ಸರಿಯಾಗಿ ತಿಳಿದುಕೊಳ್ಳುವುದು ಒಳ್ಳೆಯದು. ತತ್ವದರ್ಶನದಲ್ಲಿ ಈ ವಿವೇಕ ಮುಖ್ಯವಾದದ್ದು. ನಾಲಿಗೆಯನ್ನು ಗೆದ್ದವನು ಎಲ್ಲವನ್ನು ಗೆದ್ದವನು ಎಂಬ ಮಾತಿದೆ. ಅತಿ ಮಾತನಾಡುವುದು ಕೆಟ್ಟದ್ದು, ಅತಿ ತಿನ್ನುವುದು ಕೆಟ್ಟದ್ದು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬಾರದವ ಜಗಳ ತಂದ ಅಂತ ಗಾದೆಗಳೇ ಪ್ರಸಿದ್ಧವಾಗಿದೆ. ಮಾತನಾಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ಮಾತನಾಡಿದರೆ ಮುತ್ತಿನ ಹಾರದಂತಿರಬೇಕು, ಮಾತನಾಡಿದರೆ ಲಿಂಗ ಮೆಚ್ಚಿ ಅಹುದಹುದನಬೇಕು. ಹಾಗೆ ಗಾದೆ ಬರುತ್ತೆ, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಅಂದರೆ ಯೋಚನೆ ಮಾಡಿ ಮಾತನಾಡು. ಅದಕ್ಕೆ ಇನ್ನೊಂದು ಕಡೆ ಬಸವಣ್ಣವರು ಹೇಳ್ತಾರೆ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಮೃದು ಅಂದ್ರೆ ಇಲ್ಲಿ ಹಿತವಾದದ್ದು ಅಂತ ಅರ್ಥ ಮಾಡಿಕೊಳ್ಬಹುದು. ಆಡಬೇಡೇನನು ರಾಮನನ್ನುಳಿದು, ಆಡಲ್ಕೆ ಸುಖವಿಲ್ಲ ನೋಡು ನೀ ತಿಳಿದು ಅಂತ ರಾಮದಾಸರು ಕೂಡ ಹೇಳುತ್ತಾರೆ.
1: ಕಗ್ಗದರ್ಶಿನಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆ ನೀರನ್ನ ಸೇವಿಸಿ. ತಲೆ

0: ಮತ್ತು ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಆತ್ಮೀಯ ಕೇಳುಗರೇ, ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 10 ಮೇ 2026 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 10 ಮೇ 2026 5 ಗಂಟೆಗೆ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
1: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6 PM ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 PM.
2: ಸಂಗಮ ಸಂಗಮ
1: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
3: ಕಾವ್ಯ ಸಂದೇಶ,
4: ನವ್ಯ ಸಂದೇಶ.
1: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 PM ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
5: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
6: ಆಕಾಶವಾಣಿ ಕಾರವಾರ, ವಚನ ವೈಭವ, ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ.

ತೊಟ್ಟಡೇನು. ವಚನಕಾರರು ಏಲೇಶ್ವರ ಕೇತಯ್ಯ, ರಾಗ ಅಹಿರ್ಭೈರವ್, ತಾಳ ರೂಪಕ್, ಗಾಯಕರು ಸೀಮಾ ರಾಯ್ಕರ್, ಸಂಗೀತ ನಿರ್ದೇಶನ ಶಂಕರ್ ಶಾನ್ಭೋಗ್.

ಮಠವೆಂದು ವಚನಕಾರರು ಜೇಡರ ದಾಸಿಮಯ್ಯ, ರಾಗ ಮಾಲ್ಕೌಸ್, ತಾಳ ದಾದ್ರ, ಗಾಯಕರು ರಮೇಶ್ ಚಂದ್ರ, ಸಂಗೀತ ನಿರ್ದೇಶನ ಶಂಕರ್ ಶಾನ್ಭೋಗ್.

ಮೂಲದ ಗುಣವನರಿಯದೆ. ವಚನಕಾರರು ದಾಸೋಹದ ಸಂಗಣ್ಣ, ರಾಗ ಮಧುವಂತಿ, ತಾಳ ದೀಪ್ಚಂದಿ, ಗಾಯಕರು ಸೀಮಾರಾಯ್ಕರ್, ಸಂಗೀತ ನಿರ್ದೇಶನ ಶಂಕರ್ ಶಾನ್ಭೋಗ್.

ಕಾಯದಲ್ಲಿ ಕಳವಳವಿರಲು. ವಚನಕಾರರು ಕಿನ್ನರಿ ಬ್ರಹ್ಮಯ್ಯ, ರಾಗ ಗುಜರಿ ತೋಡಿ, ತಾಳ ಕೆಹರವ, ಗಾಯಕರು ಸ್ನೇಹಜಾ ಪ್ರವೀಣ್, ಸಂಗೀತ ನಿರ್ದೇಶನ ಶಂಕರ್ ಶಾನ್ಭೋಗ್.

ಮಧುರದ ಗುಣವ. ವಚನಕಾರರು ಮಡಿವಾಳ ಮಾಚಿದೇವ, ರಾಗ ಮಿಶ್ರಭೂಪ್, ತಾಳ ಆದ್ಧತೀಂತಾಲ್, ಗಾಯಕರು ಭಾರತಿ ಪ್ರತಾಪ್, ಸಂಗೀತ ನಿರ್ದೇಶನ ಶಂಕರ್ ಶಾನ್ಭೋಗ್.

0: ಇದುವರೆಗೆ ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ ವಚನ ವೈಭವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಕಾರವಾರ ಮಂಜುಳಗಾನ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ

ತದ್ಧಿಂ ತಕಿಟ ತಕ ತದ್ಧಿಂ ತಕಿಟ ತತ್ ತದ್ಧಿಂ ತಕಿಟ ತಕ ದಿಮಿತ ತಕ ತರಿ ತಕ ಝಣ್ಣು ತಕ ತರಿ ತಕ ಧಿಮಿ ತಕ ತರಿ ತಕ ಝಣ್ಣು ತಾಂಗಿಡ ತಾಂಗಿಡ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಜಣು ತಾಂಗಿಡ ತಾಂಗಿಡ ತಾಂಗಿಡದೋಂ ತಕಡಿ ತಾಂಗಿಡದೋಂ ತರಗಿಡತೋಂ ತರಗಿಡತೋಂ

0: ಬಬ್ಬುಹಾಳೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಹೊಳಸೂರು ಕೃಷ್ಣಮೂರ್ತಿ ಅವರ ರಚನೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ಒದಗಿಸಿದವರು ಟಿಜಿ ಲಿಂಗಪ್ಪ.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ? ಏನಿತ್ತು
2: ಫೀಸ್ ನ ಟೆನ್ಷನ್?
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್ ಆಗ್ರೆ ಹೇಳುತ್ತೆ.
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಮಂಜುಳಗಾನ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಅನುರಾಗ ಅರಳಿತು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ ಉಳಿವ

ಒಡಲಿನಲ್ಲಿ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಕೋಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ನಿದಿರೆ ಇಂದು ನಯನದಿಂದ ದೂರ ಪಡೆಬುದೆಂದು ತುಟಿಯ ಜೇನ ಸಾರಾಗ.

ಸ್ವಪ್ನ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಆರ್ ಎನ್ ಜೆ ಗೋಪಾಲ್ ಅವರ ರಚನೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ಒದಗಿಸಿದವರು ಸತ್ಯಂ.

ಆತ್ಮೀಯ ಕೇಳುಗರೇ, ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 10 ಮೇ 2026 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 10 ಮೇ 2026 5 ಗಂಟೆಗೆ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಮಂಜುಳ ಗಾನ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಹಿಂದಿ ಚಿತ್ರಗೀತೆಗಳು

ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಆಡಿರುವ ಮಜ್ರು ಸುಲ್ತಾನ್ಪುರಿ ಅವರ ಒಂದು ರಚನೆ. ಸಂಗೀತ ಸಂಯೋಜನೆ ಅನು ಮಲಿಕ್.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ.
2: ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಯುಗ ಸ್ವರಗಳಲ್ಲಿ ಬೇಕಾಬೂ ಚಿತ್ರದ ಗೀತೆ, ಮಾಯಾ ಗೋವಿಂದ್ ಬರೆದಿರುವ ಗೀತೆಗೆ ಅನು ಮಲ್ಲಿಕ್ ಅವರ ಸಂಗೀತ.

0: ವಿಡಿಯೋ ಲೈಕ್ ಮಾಡಿದ್ರು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ಮಂಜಿಲ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಹಾಡಿರುವ ಯೋಗೇಶ್ ಅವರ ಒಂದು ರಚನೆ, ಸಂಗೀತ ಸಂಯೋಜನೆ RD ಬರ್ಮನ್.

0: ತಗೊಳ್ಳದಿದ್ರೆ ಆರ್ಬಿಐನ ಓಂಬಡ್ಸ್ಮನ್ ಗೆ ದೂರು ನೀಡಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಹಿಂದಿ ಚಿತ್ರಗೀತೆಯ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ. ಶರ್ಮಿಲಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ, ನೀರಜ್ ಅವರು ಬರೆದಿರುವ ಗೀತೆಗೆ ಎಸ್ ಟಿ ಬರ್ಮನ್ ಅವರ ಸಂಗೀತ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 10:30 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

0: ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ರೀ.
1: ಚಂದದ ಹಾಡುಗಳನ್ನ ಕೇಳ್ತಾ ಇದ್ದೀರಾ ನೀವು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM ಇಂದ. ಸಕ್ಕರೆ ಬೊಂಬೆ ಅಕ್ಕರೆಯಿಂದ, ಇದು ಜ್ವಾಲಾಮೋಹಿನಿ ಚಿತ್ರದಿಂದ ಆಯ್ದ ಹಾಡು. ಹುಣಸೂರು ಕೃಷ್ಣಮೂರ್ತಿಗಳು ಬರೆದಿದ್ರು, ಸತ್ಯಮೂರ ಸಂಗೀತ ಇತ್ತು, ಎಲ್ಲರೀಶ್ವರಿಯವರು ಧ್ವನಿಯಾಗಿದ್ರು. ಸೀತೆ ಅಲ್ಲ ಸಾವಿತ್ರಿ ಚಿತ್ರದ ಗೀತೆ ಕೇಳಿದ್ರಿ. ದೇವಿ ಆಟಗಾತಿಯು ನೀನು ಅಂತ ಪಿ ಬಿ ಶ್ರೀನಿವಾಸ ಅವರು ಎಸ್ ಜಾನಕಿಯವರ ಜೊತೆಗೆ ಹಾಡಿದ್ರು. ಆರ್ ಎನ್ ಜಯಗೋಪಾಲ್ ಅವರು ಹಾಡನ್ನ ಬರೆದ್ರೆ ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು.
2: ರಮಣ ರಮಣ ಏನ್ ನಿಂತ್ಕೊಂಡಿರಿ
3: ಪಾಳಾಯ್ ಪೋಪಕ್
4: ರಮಣ
2: ನಿಮ್ ಮನೇಲಿ ಡ್ರಾಪ್ ಮಾಡ್ತೀನಿ ಬಾ ರಮಣ.
0: ಇಲ್ಲ ಬೇಡ ಬೇಡಪ್ಪ.
2: ಏ ಬಾ, ಏನ್ ನೀನ್ ಓದ್ಕೊಂಡು ಹೋಯ್ತೀನ
0: ದಮ್ಮಯ್ಯ ಬಾ.
2: ಏ ಬಾ,
0: ನಾನು 4 ದಿನ ಬದುಕಬೇಕು, ಕುಡ್ದು ಡ್ರೈವ್ ಮಾಡಬೇಡ ಅಂದ್ರೆ ನೀನ್ ಎಲ್ಲಿ ಕೇಳ್ತೀನಿ
2: ರಮಣ. ಕುಡ್ದು ನೋಡ,
5: ಕುಡಿದು ವಾಹನ ಚಲಾಯಿಸದಿರಿ. ಕುಡಿತದೊಂದಿಗಿನ ಪಯಣ 1000 ಸಮಸ್ಯೆಗಳಿಗೆ ಆಹ್ವಾನ.
1: ಅತ್ಯಂತ ಚಂದದ ವಿಶೇಷವಾದಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನೀವೆಲ್ಲ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದೀರಾ. ಹಾಡುಗಳು ನಿಮ್ಗೆಲ್ಲ ಇಷ್ಟ ಆಗ್ತಾ ಇದೆ. ಮತ್ತಷ್ಟು ಅಂತದ್ದೇ ಹಾಡುಗಳ ಜೊತೆಗೆ ಮುಂದೆ ಸಾಗೋಣ. ಮನೆಯ ಬೆಳಕು ಚಿತ್ರದ ಒಂದು ಹಾಡು ಬರ್ತಾ ಇದೆ, ಅದು ಚಿ ಉದಯಶಂಕರ್ ಅವರು ಬರೆದದ್ದು. ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿದೆ. ಇದರ ಜೊತೆಗೆ ಮತ್ತೊಂದು ಚಂದದ ಹಾಡು, ನಮ್ಮೂರ ದೇವರು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಸವರಾಜ್ ಕೆಸ್ತೂರು ಅವರು ಬರೆದಿರುವ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಅದ್ಭುತವಾದ ಹಳೆಯ ಕನ್ನಡ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಕೇಳ್ತಾ ಕೇಳ್ತಾ ಕಳಿಸಿರುವ ಸಂದೇಶಗಳು ಸಾಕಷ್ಟಿದೆ. ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿದ್ರೆ, ವಿರೂಪಾಕ್ಷಪ್ಪ ಕಾವ್ಯ ರುದ್ರಪ್ಪ ರೇಣುಕ ಶ್ರೀ ಮೋಡಿ ಗೌಳ ಶ್ರೀಗೌರಿ ಮಡಿವಾಳರ ಇವರ ಸಂದೇಶ ಕೂಡ ಬಂದಿದೆ. ಬಿಕೆ ಸುಮಿತ್ರಾ ಅವರ ಹಾಡನ್ನ ಕೇಳಿ ತುಂಬಾನೇ ಖುಷಿಯಾಯಿತು ಅಂತ ಹರೀಶ್ ಅವರು ಮಲ್ಲೇಶ್ವರಂನಿಂದ, ಅಂಜನ ಅವರು ಗಾಂಧಿ ಬಜಾರ್ ನಿಂದ ಹೇಳ್ತಾ ಇದ್ರೆ, ಎಕ್ಸ್ಟ್ರೀಮ್ಲಿ ರೇರ್ ಅಂಡ್ ಬ್ಯೂಟಿಫುಲ್ ಡ್ಯೂಟ್, ಎಕ್ಸಲೆಂಟ್ ಟೇಸ್ಟ್, ಥ್ಯಾಂಕ್ ಯು ಆಲ್ ಅಂತ ಹೇಳಿದ್ರೆ, ಅನುರಾಗದ ಆರಾಧನಾ ಹೆಸರಿನ ಮುಖೇನ ನನ್ನ ಹೃದಯ ವೀಣೆ ಶೂರ್ ಶುರುವಾಗೊಂದು ವಿವಿಧ ಭಾರತಿಗೆ ಸಾವಿರದ ನಮಸ್ಕಾರಗಳು ಅಂತ ಹೇಮಂತ್ ಸುಂಕರಕಟ್ಟೆಯಿಂದ ಹೇಳ್ತಾರೆ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಬಹಳ ದಿನಗಳ ನಂತರ ಜ್ಯೋತಿ ಕಿರಣ ಕಂಡಿ ಅನ್ನೋ ಹಾಡು ಕೇಳಿ ತುಂಬಾನೇ ಖುಷಿಯಾಯಿತು, ಧನ್ಯವಾದ ಅಂತ ಸುಮ್ಮಾ ಫ್ರಮ್ ಸುಂಕದ ಕಟ್ಟೆಯಿಂದ. ಅನುರಾಗದ ಆರಾಧನಾ ಹಾಡು ನನಗೂ ತುಂಬಾ ಇಷ್ಟ ಆಯ್ತು ಅಂತ ನಾಗರತ್ನ ಅವರು, ಮನಸ್ಸಿಗೆ ಹೃದಯಕ್ಕೆ ಕಚ್ಚುಗಳು ಇಡುವಂತಹ ಬಂಗಾರದ ಮೆಲುಕು ಹಾಕುವ ಗೀತೆಗಳ ಪ್ರಸಾರ ಮಾಡಿದ್ರಿ, ಹಾಲು ಜೇನು ಕುಡ್ದಷ್ಟೇ ಖುಷಿಯಾಯ್ತು ಅಂತ ಲಕ್ಷ್ಮೀ ವೆಂಕಟೇಶ್ ಹೊಸಕೋಟೆಯಿಂದ ಹೇಳ್ತಾ ಇದಾರೆ. ಹಲಸೂರಿನ ರಾಜೇಶ್ ಅವರು ಹಳೆಯ ಕನ್ನಡ ಹಾಡುಗಳೇ ಚಂದ ಅಂತಾರೆ. ಮತ್ತೊಬ್ಬರು ಹೇಳ್ತಾ ಇದಾರೆ, ಹೆಸರೇನು ಹಾಕಿಲ್ಲ ಅವರು, ಸಂದೇಶ ಓದ್ಲಿಕ್ಕೆ ಆಗೋದಿಲ್ಲ. ನಾಗರಾಜ್ ಕೋಡೆಕಲ್ ಗಂಗಾವತಿಯಿಂದ ಹೇಳ್ತಾರೆ, ವರ್ಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲು ಹಾಡುಗಳನ್ನ ಕೇಳೋದಕ್ಕೆ ಒಂದ್ ಸ್ವಲ್ಪ ಶಕ್ತಿ ಬರಲಿ ಅಂತ ಜಾಸ್ತಿ ನಾಷ್ಟ ಮಾಡಿದೆ. 10 ಗಂಟೆ ಅಷ್ಟೊತ್ತಿಗೆ ಕಿವಿ ನಿದ್ರೆ ಮಂಪ್ರು ಬಂದಿತ್ತು. 10:05 ನನ್ನ ಮೊಮ್ಮಗ ಬಂದು ತಣ್ಣೀರ್ ಹಾಕಿ ವರ್ಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಶುರುವಾಗಿದೆ ತಾತ ಹೇಳು ಅಂತ ಎಳಿಸ್ಬಿಟ್ಟ. ನಮ್ಮ ಈ ಬಾಳ ಪಂಜರದಲ್ಲಿ ಪ್ರತಿದಿನದ ವರ್ಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಹಾಸು ಹೊಕ್ಕಾಗಿದೆ. ಇದು ಯಾವ ಜನ್ಮದ ಮೈತ್ರಿ ಅನ್ನೋದು ನನಗಂತೂ ತಿಳಿಯೋದಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ, ಇದು ಯಾವ ಜನ್ಮದ ಮೈತ್ರಿ ಆದ್ರೂ ಪರವಾಗಿಲ್ಲ. ನೀವು ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾರೆ, ವಿವಿಧ ಭಾರತಿ ಕೇಳ್ತಾರೆ, ತಪ್ಪದೆ ನಮ್ಮ ಜೊತೆಯಾಗಿರಿ ಅಷ್ಟೇ ನಾವು ಹೇಳೋದು. ಇನ್ನು ಉಮೇಶ್ ಅವರು, ನೀವು ಪ್ರತಿದಿನ ಪ್ರಸಾರ ಮಾಡುವಂತಹ ಅಪರೂಪದ ಹಾಡುಗಳಿಂದ ನಮ್ಮ ಬಾಲ್ಯವೆಲ್ಲ ನೆನಪಾಗುತ್ತೆ, ಸದಾ ಖುಷಿಯಾಗಿರೋ ಹಾಗೆ ಆಗಿದೆ ಅಂತ ಹೇಳ್ತಾರೆ. ಕರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ ನಿಂದ, ತುಂಬಾ ಖುಷಿ ಆಗುತ್ತೆ ಹಾಡುಗಳು ಅಂತ ಹೇಳಿದ್ರೆ, ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಥ್ಯಾಂಕ್ ಯು ವಿವಿಧ ಭಾರತಿ ಅಂತಾರೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಬೆಳಗಿನಿಂದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀನಿ, ತುಂಬಾ ತುಂಬಾ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ರಮೇಶ್ ರಂಗ ವಿದ್ಯಾರ್ಥಿ ವಿಜಯ್ ಹಿರೇ ರಾಯಚೂರಿನಿಂದ, ಅಪರೂಪದ ಅದ್ಭುತ ಹಳೆಯ ಹಾಡುಗಳು ನಮ್ಮ ಮನಸ್ಸೂರೆಗೊಂಡಿದೆ, ಧನ್ಯವಾದ ಅಂತ ಹೇಳ್ತಾರೆ. ಲೀಲಾ ಬೇಗೂರ್ನಿಂದ ಹೇಳ್ತಾರೆ, ವರ್ಲ್ಡ್ ಇಸ್ ಗೋಲ್ಡ್ ನಲ್ಲಿ ತುಂಬಾ ಅಪರೂಪದ ಹಳೆಯ ಮಧುರವಾದ ಹಾಡು ಕೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಂತ. ಚಂದನ ಗೀತೆಗಳನ್ನ ಆಯ್ಕೆ ಮಾಡಿ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಅಶೋಕ್ ಗೋಕಾವಿ ನಮ್ಮ ಮೊಮ್ಮಗ ವಿರಾಜ್ ಇಚ್ಚಲಕರಂಜಿಯಿಂದ ಕೇಳ್ತಾ ಇದೀವಿ ಅಂತಾರೆ. ಗಂಗಾವತಿ ಹೇರೂರಿನಿಂದ ಗಂಗಪ್ಪ ಬಿಡಿಗೇರ್ ಅವರು ಒಳ್ಳೆಯ ಹಾಡುಗಳು ಅಂತ ಹೇಳ್ತಾರೆ. ಪುಷ್ಪಾ ಶಾನ್ ಭೋಗರ್ ಗದಗ್ನಿಂದ, ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳಿದ್ರೆ, ಎಲ್ಲ ಹಾಡು ಕಾರ್ಯಕ್ರಮ ವೆರಿ ಎಕ್ಸಲೆಂಟ್ ಅಂತ ಬಿ ಪುಟ್ರಾಜು ಕಸವನಹಳ್ಳಿ ಬೆಂಗಳೂರಿನಿಂದ ಹೇಳ್ತಾರೆ. ವರ್ಲ್ಡ್ ಇಸ್ ಗೋಲ್ಡ್ ತುಂಬಾನೇ ಚೆನ್ನಾಗಿದೆ ಅಂತ ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂನಿಂದ, ಹಳೆಯ ಸುಮಧುರ ಹಾಡುಗಳು ತುಂಬಾ ಇಷ್ಟ ಅಂತ ಗಜಲಕ್ಷ್ಮಿ ಶಿಡ್ಲಘಟ್ಟದಿಂದ. ಎಂ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇವರು ಏನ್ ಹೇಳ್ತಾ ಇದ್ದಾರೆ, ಹಳೆಯ ಹಾಡುಗಳ ಕಾರ್ಯಕ್ರಮ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ತಾ ಇದಾರೆ. ಹೀಗೆ ಎಲ್ಲರಿಗೂ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಅಂದ್ರೆ ಹಳೆಯ ಹಾಡುಗಳು ಅಂದ್ರೆ ನಿಮ್ಗೆ ತುಂಬಾ ತುಂಬಾ ಇಷ್ಟ ಆಗತ್ತೆ ಅಂತ ನಮಗೂ ಗೊತ್ತು. ಅದಕ್ಕೆ ನಿಮ್ಗೋಸ್ಕರ ನಾವು ಚಂದದ ಹಾಡುಗಳನ್ನ ಆರಿಸಿ ಆರಿಸಿ ಆರಿಸಿ ನಿಮ್ಗಾಗಿ ನಾವು ಕೊಡ್ತಾ ಇರ್ತೇವೆ. ಕೇಳ್ತಾ ಇರಿ ಪ್ರತಿ ಬೆಳಗ್ಗೆ 10:05, ಹಾಗೆ ಸಂಜೆ 5:05 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಶನಿವಾರದ ಈ ದಿನದ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರದಲ್ಲಿ ಸ್ವಯಂವರ ಚಿತ್ರದ ಗೀತೆ ಬರ್ತಾ ಇದೆ. ಚಿ ಜಯಶಂಕರ್ ಅವರು ಬರೆದಿದ್ದು, ಎಸ್ ಜಾನಕಿ ಮತ್ತು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಹಾಗೆಯೇ ನಾರಿ ಮುನಿಧರ್ ಮಾರಿ ಚಿತ್ರದ ಗೀತೆ ಗೀತಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿ ಸುಶೀಲ ಅವರ ಧ್ವನಿಯಲ್ಲಿ ಕೇಳಿ.

ಭಾಗ್ಯ ಮುಂದೆ ಸಾಕು ನನಗೆ ಸರಿ ತನಕ

0: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೂ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ.
1: ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ. ಸ್ನೇಹ, ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು, ಇವು ಇರುವಲ್ಲಿ ಸ್ನೇಹ ಶಾಶ್ವತ. ಗೆಳೆಯರ ಸ್ಮರಣೆ ಎಂದರೆ ಗೆಳೆತನದ ವೃಕ್ಷಕ್ಕೆ ನೀರೆರೆದಂತೆ.
2: ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ.
3: ಇದು ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸಮಯ ಆಗ್ತದೆ 11:00. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ರಕ್ಷಣಾ ಸಚಿವರು ಮಹಾರಾಣಾ ಪ್ರತಾಪ್ ಅವರನ್ನು ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವೆಂದು ಬಣ್ಣಿಸಿದ್ದಾರೆ. ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ರಕ್ಷಣೆಗಾಗಿ ಮುಡಿಪಾಗಿಟ್ಟಿದ್ದರು ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸಮೀಕ್ಷಾ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳ ಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಡಳಿತ ತಿಳಿಸಿದೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಇದೇ 15ನೇ ತಾರೀಖಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟಗಳು ಇದೇ 14 ಮತ್ತು 15ರಂದು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ ಯುಐಡಿಎಐ ಡಾಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ತಂಡಗಳು ನೋಂದಾಯಿಸಿಕೊಂಡು 5,000 ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು

ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳಿದರಿಗೆ ಹೊಸ ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಈ ದಿನದ ಹೊಸ ಗೀತೆಗಳನ್ನ ಕೇಳುವಂತಹ ಈ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲಿಗೆ ಬ್ರಾಡ್ ಚಲನಚಿತ್ರದಿಂದ ಸಿದ್ಧ ಶ್ರೀರಾಮ್ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ರಚನೆ, ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸಾರಿ.
1: ಲ್ಯಾಂಡ್ಲಾರ್ಡ್ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಈಗ ತಾನೇ ಆಲಿಸಿದ್ರಿ. ಈಗ ಕೇಳಿ ಕಲ್ಟ್ ಚಲನಚಿತ್ರದಿಂದ ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವರ ಗಾಯನದಲ್ಲಿ ಅನಿಲ್ ಕುಮಾರ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆ.

ನಮಸ್ತೆ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಮತ್ತೊಮ್ಮೆ ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಈ ನಮ್ಮ ದಿನದ ಕಲಾಭಾರತಿಯ ತಾಯಿ ಯಾರು ಅಂತ ಹೇಳಿ ನಿಮಗೆ ಒಂದು ಸಣ್ಣ ಸುಳಿವು ಏನಂತ ಹೇಳಿದ್ರೆ, ಇವರನ್ನ ನಾವು ಕಾದಂಬರಿಯ ಸಾರ್ವಭೌಮ ಅಂತ ಕರಿತೀವಿ. ಇಂದು ಅವರ ಜನ್ಮದಿನ. ಅವರ ಅದರ ಅಂಗವಾಗಿ ಆ ಒಬ್ಬ ವ್ಯಕ್ತಿಯ ಬಗ್ಗೆ, ಆ ಒಬ್ಬ ತಾರೆಯ ಬಗ್ಗೆ ಮಾತಾಡ್ತಾ ಈ ದಿನದ ನಾವು ಕಲಾಭಾರತಿಯಲ್ಲಿ ನಾವು ಸಾಕ್ತೀವಿ. ಮೊದಲಿಗೆ ಅವರಿಗೆ ಒಂದು ಧನ್ಯವಾದವನ್ನ ಹೇಳಬೇಕು. ಯಾಕಂತ ಹೇಳಿದ್ರೆ, ನಮ್ಮ ಕನ್ನಡಕ್ಕೆ ಹಾಗೆ ಕನ್ನಡದ ಸಾಹಿತ್ಯ ಮತ್ತೆ ಸಂಸ್ಕೃತಿಯಲ್ಲಿ ಒಬ್ಬ ಸ್ಮರಣೀಯ ವ್ಯಕ್ತಿ ಅವರಾಗಿದ್ರು ಅಂತ ಹೇಳ್ಬೋದು. ಅವರು ಹಾಗೆ ಅವರು ಕೊಟ್ಟಂತಹ ಕೊಡುಗೆ ಅಪಾರ ಅಂತ ಹೇಳ್ತಾ ಮೊದಲಿಗೆ ಕೇಳಿ, ಸಂಗ್ರಮ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇರುವಂತಹ ಗೀತೆ.

ಸಂಗೀತ ಸಾಹಿತ್ಯ ಹಾಗೆಯೇ ನಮ್ಮ ಸಂಸ್ಕೃತಿ ಲಾಸ್ಯ ಮಾಡಲಿಕ್ಕೆ ಸಹಾಯ ಮಾಡಿದಂತಹ ಈ ನಮ್ಮ ಕಲಾಭಾರತೀಯ ತಾರೆ ಯಾರು ಅಂತ ಹೇಳಿ ಕೇಳಿದ್ದಾಯ್ತು. ಹಾಗೆ ಅವರ ಬಗ್ಗೆ ಈ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡ್ತೀವಿ ಅಂತ ಹೇಳಿದ್ವಿ. ಅವರು ಬೇರೆ ಯಾರು ಅಲ್ಲ, ಆ ನ ಕ್ರೂ ಎಂದೇ ಜನಪ್ರಿಯರಾದಂತಹ ನಮ್ಮ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಒಬ್ಬ ಸ್ಮರಣೀಯ ವ್ಯಕ್ತಿಯಾಗಿ ಕಾದಂಬರಿ ಸಾರ್ವಭೌಮ ಅಥವಾ ಕಾದಂಬರಿ ಚಕ್ರವರ್ತಿ ಅಂತ ಹೇಳಿ ಹೆಸರಾದಂತಹ ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಇವರ ಜನ್ಮದಿನದ ಪ್ರಯುಕ್ತ ನಾವಿಂದು ಕಲಾಭಾರತಿಯಲ್ಲಿ ಅವರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಸಾಕ್ತಾ ಇದೀವಿ. ಕನ್ನಡದ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಇವರು ನೀಡಿದಂತಹ ಕೊಡುಗೆ ಅಪಾರ. ಹಾಗೆಯೇ ಪ್ರಗತಿಶೀಲ ಸಾಹಿತ್ಯ ಚಳವಳಿಯಲ್ಲಿ ಇವರು ಪಾಲ್ಗೊಂಡಿದ್ರು, ಹಾಗೆ ಇತರರನ್ನ ಪ್ರೇರೇಪಿಸಿದ್ರು ಅಂತ ಹೇಳ್ಬೋದು. ಅದ್ಭುತ ಕಾದಂಬರಿಗಳನ್ನ ಇವರು ರಚಿಸ್ತಾ ಇದ್ರು. 80,000 ಪುಟಗಳಿಗೂ ಹೆಚ್ಚು ವಿಸ್ತೀರ್ಣದ 100ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಇವರು ಬರೆದಿದ್ದಾರೆ. ಆ ಒಂದು ಕಾದಂಬರಿಗಳಲ್ಲಿ ಸಾಮಾಜಿಕ ನ್ಯಾಯ, ಕಲಾವಿದರ ಜೀವನ ಮತ್ತೆ ನಿಷೇಧಿತ ಸಾಮಾಜಿಕ ವಿಷಯಗಳಂತಹ ವಿಷಯಗಳ ಮೇಲೆ ಹೆಚ್ಚು ಗಮನವನ್ನ ಹರಿಸಿ ಈ ನಮ್ಮ ಸಮಾಜದ ನಾಗರಿಕರ ಕಣ್ಣನ್ನ ತೆರೆಸಿದ್ದಾರೆ ಅಂತ ಹೇಳ್ಬೋದು. ಈಗ ಕೇಳಿ ಅವರ ಜನ್ಮದಿನಕ್ಕೆ ಒಂದು ಶುಭಾಶಯವನ್ನು ಕೋರುವಂತಹ ಗೀತೆ. ಪಿಬಿ ಶ್ರೀನಿವಾಸ್ ಮತ್ತು ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯುವಂತಹ ಒಂದು ಗೀತೆ ನಂದಗೋಕುಲ ಚಲನಚಿತ್ರದಿಂದ.

ಇದೆ ಹೃದಯಕ್ಕೆ ಹಸಗೆಲವು. ಕಂಗಳು ಆಡುವ ಮಾತುಗಳು ತಂದಿದೆ ಹೃದಯಕ್ಕೆ ಹೊಸಗೆಲವು. ಮೌನವು ನೋಡೆ ಮನೋಹರವು ತಿಂದಿದೆ ಮೋ

ನೀರಿನಗೆಂದಿದು ನೆನಪಿಡುವೆ ಬಾಳುವ ಬಾಳುವ ರೀತಿಗ ನೀ ಕಲಿದು ಮನವನ್ನು ಅರಿತು

0: ಭಾಷೆಯ.
1: ಇನ್ನು ಹಾಗೇನೆ ನಮ್ಮ ಅನಕರು ಅವರು ಕನ್ನಡ ಚಲನಚಿತ್ರ ರಂಗದಲ್ಲಿ ಕೂಡ ತಮ್ಮ ಪ್ರಭಾವವನ್ನ ಬೀರಿದ್ದಾರೆ ಅಂತ ಹೇಳ್ಬೋದು. ಗಮನಾರ್ಹವಾಗಿ ಜೀವನದ ಒಂದು ನಾಟಕಕ್ಕಾಗಿ ಚಿತ್ರಕಥೆಯನ್ನ ಬರೆದಿದ್ದಾರೆ. ಹಾಗೇನೆ ಮೆಲೋ ಡ್ರಾಮಾಗಳಲ್ಲೂ ಕೂಡ ಇವರ ಒಂದು ಸಾಹಿತ್ಯದ ಪ್ರಭಾವ ಇದೆ ಅಂತ ಹೇಳ್ಬೋದು. ಹಾಗೆ 1970ರಲ್ಲಿ ತೆರೆಕಂಡಂತಹ ಒಂದು ಚಿತ್ರ ಶ್ರೀಕೃಷ್ಣ ದೇವರಾಯ ಎಂಬ ಒಂದು ಚಲನಚಿತ್ರಕ್ಕೆ ಇವರು ಚಿತ್ರಕಥೆಯನ್ನು ಕೂಡ ಬರೆದಿದ್ದಾರೆ. ಇದು ಒಂದು ಜೀವನ ಚರಿತ್ರೆಯ ಆಧಾರಿತ ಚಿತ್ರ ಅಂತ ಹೇಳ್ಬೋದು. ಈ ಒಂದು ಚಲನಚಿತ್ರದಲ್ಲಿ ಪಂತಲು, ಡಾಕ್ಟರ್ ರಾಜ್ಕುಮಾರ್ ಹಾಗೆ ಭಾರತಿ, ಜಯಂತಿ, ಎ ವಿ ರಾಜಮ್ಮ ಅವರು ನಟಿಸಿದ್ರು. ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಆನಕ್ರು ಅವರು ಚಿತ್ರಕಥೆಯನ್ನು ಬರೆದಿರುವಂತಹ ಈ ಒಂದು ಗೀತೆಯಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ, ಪಿ ಸುಶೀಲಾ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಇದೀಗ

ಇನ್ನು ಅನಕೃ ಅವರು ತಮ್ಮ ಏನು ರಚನೆ ಇತ್ತು ಅಥವಾ ಸಾಹಿತ್ಯ ಇತ್ತು ಅದು ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಪ್ರಭಾವವನ್ನು ಬೀರಿತು. ಹಾಗೆಯೇ ಅವರು ಬರೆದಂತಹ ಒಂದು ಕಾದಂಬರಿ ಚಲನಚಿತ್ರದ ರೂಪದಲ್ಲಿ ಬದಲಾವಣೆ ಆಯಿತು ಅಂತ ಹೇಳ್ಬೋದು. ಹಾಗೆಯೇ ಆ ಒಂದು ಚಲನಚಿತ್ರ ಸಂಧ್ಯಾರಾಗ 1966 ತೆರೆ ಕಂಡಂತಹ ಈ ಒಂದು ಚಲನಚಿತ್ರದಲ್ಲಿ ರಾಜ್ಕುಮಾರ್, ಭಾರತಿ, ಉದಯ್ಕುಮಾರ್, ಪಂಡರಿಬಾಯಿ, ಕೆಎಸ್ ಅಶ್ವಥ್ ಅವರು ನಟಿಸಿದ್ರು ಅಂತ ಹೇಳ್ಬೋದು. ಹಾಗೆ ಈ ಒಂದು ಚಲನಚಿತ್ರದ ನಿರ್ದೇಶಕರಾಗಿ ಎಸಿ ನರಸಿಂಹ ಮೂರ್ತಿ ಅವರು ಹಾಗೆ ಎಸ್ ಕೆ ಭಗವಾನ್ ಅವರು ಇವರ ಒಂದು ಸಹಾಯವನ್ನ ಎರವಲನ್ನ ಪಡೆದು ಈ ಒಂದು ಕಾದಂಬರಿಯನ್ನ ಚಲನಚಿತ್ರ ರೂಪಕ್ಕೆ ತಂದಿದ್ರು ಅಂತ ಹೇಳ್ಬೋದು. ಈಗ ಕೇಳಿ ಅದೇ ಒಂದು ಚಲನಚಿತ್ರದಿಂದ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿ ಜಿವಿ ಐಆರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಮತ್ತು ಬಾಲಮುರುಳಿ ಕೃಷ್ಣ ಅವರ ಒಂದು ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
4: ಇನ್ನು ನಮ್ಮ ಅಣಕರವರು 1942 ತೆರೆ ಕಂಡಂತಹ ಚಿತ್ರ ಜೀವನ ನಾಟಕ ಎಂಬ ಒಂದು ಚಲನಚಿತ್ರಕ್ಕೆ ಇವರು ಚಿತ್ರಕಥೆಯನ್ನು ಕೂಡ ಬರೆದಿದ್ದಾರೆ. ಈ ಒಂದು ಚಿತ್ರ ಉದ್ಯಮದ ಆರಂಭಿಕ ಮೆಲೋಡ್ರಾಮ್ಗಳಲ್ಲಿ ಒಂದಾಗಿದೆ. 1942 ತೆರೆ ಕಂಡಂತಹ ಈ ಚಿತ್ರದಲ್ಲಿ ಗುಬ್ಬಿ ವೀರಣ್ಣ, ಕೆಂಪರಾಜ್ ಅರಸ್, ಶಾಂತಾ ಹುಬ್ಳಿಕಾರ್ ಮತ್ತು ಬಿ ಜಯಮ್ಮ ಅವರು ನಟಿಸಿದ್ದಾರೆ ಅಂತ ಹೇಳ್ಬೋದು. ಹಾಗೆ ವಹಾಬ್ ಕಾಶ್ಮೀರಿ ಅವರ ಒಂದು ನಿರ್ದೇಶನದಲ್ಲಿ ಈ ಒಂದು ಚಲನಚಿತ್ರ ಮೂಡಿ ಬಂತು. ಹಾಗೆ ಗುಬ್ಬಿ ವೀರಣ್ಣ ಅವರು ಈ ಒಂದು ಚಲನಚಿತ್ರದ ನಿರ್ಮಾಪಕರಾಗಿದ್ದರು. ಇದೀಗ ಕೇಳಿ ಆ ಒಂದು ಚಲನಚಿತ್ರದಿಂದ ಆದಂತಹ ಗೀತೆ. ಜಿ ಎಚ್ ವೀರಣ್ಣ ಅವರ ಧ್ವನಿಯಲ್ಲಿ, ಬಿ ಪುಟ್ಟಸ್ವಾಮಯ್ಯ ಅವರ ಸಾಹಿತ್ಯ, ರಾಮಯ್ಯ ಶ್ರೀರೂರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಅಪರೂಪದ ಗೀತೆಗಳನ್ನ ಅನಕು ಅವರು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ನೀಡಿದಂತಹ ಕೊಡುಗೆಯನ್ನ ನಾವೀಗ ನಮ್ಮ ಕಿವಿಯನ್ನ ತುಂಬಿಕೊಂಡ್ವಿ ಅಂತ ಹೇಳ್ಬೋದು. ಹಾಗೇನೆ ಕನ್ನಡ ಭಾಷೆಯ ಕಾರ್ಯಕರ್ತರಾಗಿ ಕೂಡ ಇವರು ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಕನ್ನಡ ಭಾಷೆಯ ಉತ್ಸಾಹಭರಿತವಾದಂತಹ ಒಬ್ಬ ಪ್ರತಿಪಾದಕರಾಗಿದ್ರು ಇವರು. ಹಾಗೆ ಕನ್ನಡವನ್ನ ಜನಪ್ರಿಯಗೊಳಿಸಲಿಕ್ಕೆ ಅಂತೇಳಿ ಅನೇಕ ಚಳವಳಿಗಳಲ್ಲಿ ಇವರು ಪಾಲ್ಗೊಂಡಿದ್ರು. ಹಾಗೆ ಕನ್ನಡ ಮಾತನಾಡುವಂತಹ ಪ್ರದೇಶಗಳ ಏಕೀಕರಣಕ್ಕಾಗಿ ಸಕ್ರಿಯವಾಗಿ ಹೋರಾಟವನ್ನ ಮಾಡಿದವರು ನಮ್ಮ ಅನಕರು ಅವರು ಅಂತ ಹೇಳ್ಬೋದು. ಹಾಗೆ ಸಂಪಾದಕರಾಗಿ ವಿಮರ್ಶಕರಾಗಿ ಇವರು ಕಾಣಿಸಿಕೊಂಡಿದ್ದಾರೆ. 42ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಣಿಪಾಲದಲ್ಲಿ ನಡೆದಾಗ ಆ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿ ಇವರನ್ನ ಗೌರವಿಸಲಾಯಿತು. ಇದಾಗಿತ್ತು ನಮ್ಮ ಈ ದಿನದ ಕಲಾಭಾರತಿ. ಅನಕರು ಅವರ ಒಂದು ಚಲನಚಿತ್ರದಿಂದ ಇದಂತಹ ಗೀತೆಯನ್ನು ಆಲಿಸಿದಾಯಿತು. ಹಾಗೆ ಯಾವ ಒಬ್ಬ ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ, ಸಮಾಜದ ಕಳಕಳಿಯನ್ನ ಕೇಳಿಸಿಕೊಂಡು ಬರೀತಾರೆ, ಅಂತಹ ಒಬ್ಬ ಕವಿಯ ವರ್ಣನೆ ಯಾರು ತಾನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೂ ಕೂಡ ಕವಿಯನ್ನು ಕುರಿತಂತಹ ಒಂದು ಗೀತೆ ಇದೀಗ. ರಾಜ್ಕುಮಾರ್ ಅವರ ಧ್ವನಿ, ಚಿವುದಯ ಶಂಕರ್ ಅವರ ಸಾಹಿತ್ಯ, ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಲನಚಿತ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆರೋಗ್ಯ ತುರ್ತು ಪರಿಸ್ಥಿತಿ ಅಥವಾ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡರೆ ಅವುಗಳನ್ನು ತಕ್ಷಣ ಪತ್ತೆ ಹಚ್ಚಿ ವೇಗವಾಗಿ ಹತೋಟಿಗೆ ತರಲು ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಸಮನ್ವಯ ಕೇಂದ್ರ ಸ್ಥಾಪಿಸಲಾಗಿದೆ. ರಾಜ್ಯದ ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆಗಾಗಿ ವಾರದ 7 ದಿನ ಹಾಗೂ ದಿನದ 24 ಗಂಟೆ ಈ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬೃಹತ್ ಪ್ರಮಾಣದ ಸೇವೆಗಳನ್ನು ಒದಗಿಸಲು ದೇಶದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೇಲೆ ಕೃತಕ ಬುದ್ಧಿಮತ್ತೆ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ಪ್ರದರ್ಶಿಸಲು ಭಾರತ ವಿಶಿಷ್ಟ ಮಾದರಿ ಸೃಷ್ಟಿಸಿದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಹೇಳಿದ್ದಾರೆ. ಬೆಂಗಳೂರಿನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಎವಿ ರಾಮರಾವ್ ಸಭಾಂಗಣದಲ್ಲಿ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ಎಐ ಮಿಷನ್ ಸಾಮಾನ್ಯ ನಾಗರಿಕರಿಗೆ ಪ್ರಯೋಜನವನ್ನು ತರುವ ಗುರಿ ಹೊಂದಿದೆ ಎಂದರು. ಬೆಳಗಾವಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ವತಿಯಿಂದ 3 ದಿನಗಳ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ನಗರದ ಕ್ಲಬ್ ರಸ್ತೆಯ ಹ್ಯೂಮ್ ಉದ್ಯಾನವನದಲ್ಲಿ ಆಯೋಜಿಸಲಾಗಿದೆ. ಬೆಳಗಾವಿ ಮಾವು ಬ್ರ್ಯಾಂಡ್ ಸೇರಿದಂತೆ ಸಾವಯವ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ರಾಹುಲ್ ಶಿಂಧೆ ಉದ್ಘಾಟಿಸಿದರು. ಮಾವು ಮೇಳದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಮಹಾಂತೇಶ್ ಮುರಗೋಡ್.
1: ಬೆಳಗಾವಿ ಜಿಲ್ಲೆಯ ಮ್ಯಾಕ್ಸಿಮಮ್ ರೈತರಿಗೆ ಮಾವು ಬೆಳೆಗಾರಿಗೆ ನಾವು ಇಲ್ಲಿ 20 ಸ್ಟಾಲ್ ಅವರನ್ನೇ ಇದಾವೆ. ರೇಟು ಸುಮಾರು 400-700 ರೂಪಾಯಿವರೆಗೆ ಡಿಫ್ರೆಂಟ್ ಕ್ವಾಲಿಟಿ ಮೇಲೆ ಅವರಿಗೆ ಮಾರಕ್ ಹೇಳಿದ್ವಿ. ರೈತರು ಬೆಳೆದಿದ್ದು ಆರ್ಗ್ಯಾನಿಕ್, ಮತ್ತೆ ಈಗ ಯಾವಾಗ ನಾವು ಬೆಳಗಾವ್ ಬ್ರ್ಯಾಂಡ್ ಮಾಡಿದಿವಲ್ಲ, ಇದು ಪುಣೆ, ಮುಂಬೈ ಎಲ್ಲ ಕಡೆನೂ ಹೊಂಟಿದೆ. ಹೊಸ ಮ್ಯಾಂಗೋ ಏನ್ ಬೆಳೀತಾರಲ್ಲ ಅವ್ರಿಗೆ ಏರಿಯಾ ಎಕ್ಸ್ಪೆನ್ಷನ್ ಅವರಿಗೆ 50% ಆಗಿ ಕೊಡ್ತೀವಿ. ನರೇಗಾದಾಗೂ ಕೊಡ್ತೀವಿ, ನಮ್ಮ NHM ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ, CHD ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ. ಇದ್ರ ಜೊತೆ ಅವ್ರ ರೈಪನಿಂಗ್ ಚೇಂಬರ್ ಬೇಕಾದ್ರೆ ಅದನ್ನು ಕೊಡ್ತೀವಿ, ಕ್ರೇಡ್ಸ್ ಕೊಡ್ತೀವಿ, ಆಮೇಲೆ ಕವರ್ಸ್ ಕೊಡ್ತೀವಿ, ಆಮೇಲೆ ಅವ್ರಿಗೆ ಸೋಲಾರ್ ಟ್ಯಾಬ್ಸ್ ಕೊಡ್ತೀವಿ, ಕ್ಲೈಮೇಟಿಕ್ ಹಾಳಾದ್ರು ಸತ್ತ ಇನ್ಶೂರೆನ್ಸ್ ಕವರ್ ಕೊಡ್ತಾ ಇದೀವಿ. ಅವ್ರಿಗೆ 4,000 ರೂಪಾಯಿ ಒಂದು ಹೆಕ್ಟರಿಗೆ ಅವ್ರು ಕಟ್ಟಿದ್ರೆ 80,000 ತಮ್ಮ ಶ್ಯೂರ್ ಅಮೌಂಟ್ ಬರ್ತಾ ಇದೆ.
0: 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ 15 ತಾರೀಖಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ತೋಟಗಾರಿಕೆ

0: ಬೆಳಗ್ಗೆ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ 10 ದಿನಗಳ ಮಾವು ಮತ್ತು ಹಲಸು ಮೇಳಕ್ಕೆ ನಿನ್ನೆ ಚಾಲನೆ ದೊರೆತಿದೆ. ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನಿಗೆ ಉತ್ತಮ ಆರೋಗ್ಯ ಮುಖ್ಯವಾಗಿದೆ, ಪರಂಪರೆ ಹಾಗೂ ಸಂಸ್ಕೃತಿಯ ಮೌಲ್ಯಗಳನ್ನು ಹೊಂದುವುದು ಕೂಡ ಅತ್ಯಗತ್ಯ ಎಂದು ಸುತ್ತೂರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು. ಮೈಸೂರು ನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಭಾಂಗಣದಲ್ಲಿ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ಆಯೋಜಿಸಿದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮಾರಾಟ ಹಾಗೂ ಕೊಡುಕೊಳ್ಳುವವರ ಸಮಾವೇಶಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚರಕ ಸಂಸ್ಥೆಯ ದಶಕಗಳ ಕಾರ್ಯವನ್ನು ಶ್ಲಾಘಿಸಿದರು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರಪ್ರದೇಶದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥ ರಸ್ತೆ ನಿರ್ಮಾಣ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ 2025 ಸಾಲಿನ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿ ಬಸವರಾಜ್ ಕೆಂಪವಾಡ ಅವರನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಅಭಿನಂದಿಸಿದ್ದಾರೆ. ರಾಜ್ಯದಲ್ಲಿ ಶ್ರೀಗಂಧದ ಮರ ಅಥವಾ ಗಿಡಗಳ ಕಳ್ಳತನ ತಡೆಯುವುದು ದೊಡ್ಡ ಸವಾಲಾಗಿದ್ದು, ಮರಗಳ್ಳತನ ತಡೆಯಲು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬೆಂಗಳೂರು ಕೆಎಸ್ಡಿಎಲ್ ಸಂಸ್ಥೆ ತಂತ್ರಜ್ಞಾನಿಗಳ ನೆರವು ಕೋರಿದೆ. ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಈ ವಿಷಯ ತಿಳಿಸಿ, ಪರಿಣಾಮಕಾರಿ ತಂತ್ರಜ್ಞಾನ ಆಯ್ಕೆಯಾದರೆ ಅನುಷ್ಠಾನದ ಸಂಪೂರ್ಣ ವೆಚ್ಚವನ್ನು ಕೆಎಸ್ಡಿಎಲ್ ಭರಿಸಲಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಬೆಂಗಳೂರಿನ ಭಾರತೀಯ ಭೂ ವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆ ಮೂಲಕ ಸರ್ವೆ ಕಾರ್ಯದ ಹಿನ್ನೆಲೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ. ಆಕಾಶವಾಣಿ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿ ಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ರಚನೆ ಮತ್ತು ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರುತಿ ಅವರೇ.
3: ನಮಸ್ತೆ ಸರ್. ನಾನು ಯಲವಟ್ಟಿ ಗ್ರಾಮ ಪಂಚಾಯತಿಯಲ್ಲಿ LCRP ಆಗಿ ಕೆಲಸ ಕಾರ್ಯ ನಿರ್ವಹಿಸುತ್ತಿದ್ದೇನೆ. LCRP ಅಂದ್ರೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ವಸಹಾಯ ಸಂಘಗಳ ರಚನೆ ಮತ್ತೆ ಅಲ್ಲಿ ಕಾರ್ಯನಿರ್ವಹಿಸುವುದ್ರ ಬಗ್ಗೆ ಮತ್ತೆ ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮ ಒಂದು ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡ್ಬಿಟ್ಟು ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂದ್ರೆ ಅವರ ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ನಾವು ಕಡಿಮೆ ಬಡ್ಡಿಲಿ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದೀವಿ, ಅದರಿಂದ ಅವ್ರಿಗೆ ಏನು ಉಪಯೋಗ ಅಂತ ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ನಾವು ಫಸ್ಟ್ ನಾವು 1-10 ಸಂಘದ ಸದಸ್ಯರು ಸೇರ್ಬಿಟ್ಟು ಒಂದು ಸ್ವಸಹಾಯ ಸಂಘ ಅಂತ ರಚನೆ ಮಾಡ್ತೀವಿ ಸರ್. ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಫಸ್ಟ್ 5-15 ಸ್ವಸಹಾಯ ಸಂಘಗಳು ಸೇರ್ಬಿಟ್ಟು ಒಂದು ವಾರ್ಡ್ ಸರ್. ಒಂದು ವಾರ್ಡ್ ಅಂದ್ರೆ ನಮ್ ಒಂದು ಗ್ರಾಮ ಪಂಚಾಯತಿಲಿ 5 ಒಟ್ಟು ಟೋಟಲ್ ಬರುತ್ತವೆ ಸರ್. ಒಂದು ಹಳ್ಳಿಲಿ ಒಂದ್ 10-15 ಸಂಘಗಳು ಇರ್ತವೆ, ಇನ್ನೊಂದು ಹಳ್ಳಿಲಿ ಒಂದ್ 10-15 ಸಂಘ ಇರ್ತವೆ, ಒಟ್ಟು 3 ಬರುತ್ತವೆ ಸರ್ ನಮಗೆ.

0: ಯಲವಟ್ಟಿ ಗ್ರಾಮ ಪಂಚಾಯತಿಲಿ ಮೂರ್ವಳ್ಳಿಯಿಂದ ಐದು ವಾರ್ಡ್ ಮಾಡಿದೀವಿ ಸರ್. ಯಲವಟ್ಟಿಲಿ ಮೂರು ವಾರ್ಡು, ಲಕ್ಷಟಳ್ಳಿ ಒಂದು, ಕಮಲಾಪುರ ಒಂದು. ಅಂದ್ರೆ ಕಮಲಾಪುರದಲ್ಲಿ ಸರಸ್ವತಿ ಸಂಜೀವಿನಿ ವಾರ್ಡ್ ಅಂತ, ಲಕ್ಷಟಳ್ಳಿಯಲ್ಲಿ ಕಾಮಧೇನು ಸಂಜೀವಿನಿ ವಾರ್ಡ್ ಅಂತ, ಯಲವಟ್ಟಿಲಿ ಶ್ರೀ ಗೌರಿ ಸಂಜೀವಿನಿ ವಾರ್ಡು, ಮತ್ತೆ ಮಹಾಲಕ್ಷ್ಮಿ ಸಂಜೀವಿನಿ ವಾರ್ಡು, ಮದರ್ ತೇರಸ ವಾರ್ಡ್ ಅಂತ. ಆ ವಾರ್ಡ್ಗಳಲ್ಲಿ ಐದರಿಂದ ಹದಿನೈದು ಒಳಗೆ ಇರ್ತವೆ ಸರ್ ಎಸ್ ಎಚ್ ಗಳೆಲ್ಲ. ಟೋಟಲ್ ಎಸ್ ಎಚ್ ಗಳು 45 ಇದಾವೆ ಸರ್ ಗ್ರಾಮ ಪಂಚಾಯತಿಲಿ. ಇಬ್ಬರು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಸರ್. ಯಲವಟ್ಟಿಲಿ ಮೂರು ವಾರ್ಡ್ಗೆ ಸಂಬಂಧಪಟ್ಟಂಗೆ ಒಬ್ರು, ಲಕ್ಷಟಳ್ಳಿ ಕಮಲಾಪುರದಲ್ಲಿ ಎರಡು ವಾರ್ಡ್ ಸಂಬಂಧಪಟ್ಟಂಗೆ ಒಬ್ರು. ಅಂದ್ರೆ ನಮ್ಮಲ್ಲಿ ಎನ್ಆರ್ಎಲ್ಎಂ ಯೋಜನೆ ಅಂದ್ರೆ ರಾಷ್ಟ್ರೀಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಂತ ಸರ್. ಆ ಸಂಸ್ಥೆ ಅಡಿಯಲ್ಲಿ ನಾವು ಒಕ್ಕೂಟಗಳನ್ನು ರಚನೆ ಮಾಡ್ಕೊಂಡು, ಒಕ್ಕೂಟದಲ್ಲಿ ವಾರ್ಡ್ಗಳನ್ನ ರಚನೆ ಮಾಡ್ಕೊಂಡು, ವಾರ್ಡ್ಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಕೆಲಸ ಕಾರ್ಯ ನಿರ್ವಹಿಸ್ತಿದೀವಿ ಸರ್. ನಮ್ಮ ಮೇಲಿದ್ದ ಏನು ತಾಲೂಕ್ ಪಂಚಾಯತ್ ಇದ್ದ ನಮ್ಮ ಎನ್ಆರ್ಎಲ್ಎಂ ಯೋಜನೆಯಿಂದ ನಮಗೇನು ಸ್ಕೀಮ್ ಬರ್ತವಲ್ಲ ಸರ್ ಯೋಜನೆಗಳು, ಅದನ್ನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒದಗಿಸ್ಕೊಡೋದು ಸರ್.
1: ಯೋಜನೆಗಳು ಅಂತಂದ್ರೆ ಏನ್ ಬರ್ತವೆ ಯೋಜನೆಗಳು?
0: ಯೋಜನೆ ಅಂದ್ರೆ ಫಸ್ಟ್ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಡೋದು ಸರ್. ನಮ್ಮಲ್ಲಿ 12% ಸರ್ ಬಡ್ಡಿ ಸಾಲ ಕೊಡ್ತೀವಿ ಸರ್ ಸ್ವಸಹಾಯ ಸಂಘರಿಗೆ. ಆ ಸಾಲ ಸೌಲಭ್ಯ ತಗೊಂಡು ಅವರು ಸ್ವಾವಲಂಬಿ ಆಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳಂಗೆ, ಅಂದ್ರೆ ಈ ಪ್ರತಿ ಒಂದಕ್ಕೂ ಒಬ್ರು ಗಂಡಂದ್ರ ಹತ್ರ ಕೈ ಚಾಚಬೇಕು ಸರ್. 5 ರೂಪಾಯಿಗಾದ್ರೂ ಕೇಳ್ಬೇಕು, 10 ರೂಪಾಯಿಗಾದ್ರೂ ಕೇಳ್ಬೇಕಲ್ಲ, ಆ ರೀತಿ ಎಲ್ಲ ಬಿಟ್ಟು ತಮ್ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಿ ಅಂತ ಮಹಿಳೆಯರಿಗೆ ಒಂದು ಸಂಘ ರಚನೆ ಮಾಡಿ ಸಂಘದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಅವ್ರು ಏನಾದ್ರೂ ಅಭಿವೃದ್ಧಿ ಮಾಡ್ಕೊಳಕು, ಈಗ ಟೈಲರಿಂಗ್ ಆಗ್ಲಿ, ಅಪ್ಪರ ಸಂಡಿಗೆ ಮಾಡೋದಾಗ್ಲಿ, ಬ್ಯಾಗ್ ಎಣೆಯೋದು, ಮ್ಯಾಟ್ ಎಣೆಯೋದು, ಮತ್ತೆ ಬಾಗಿಲು ತೋರಣಗಳನ್ನೆಲ್ಲ ಎಣಿತಾ ಇರ್ತಾರ ಸರ್, ಅವ್ರನ್ನ ಗುರುತಿಸೋದು ಸರ್. ಗುರುತಿಸಿ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಟ್ಟು ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ,
1: ಆರ್ಥಿಕವಾಗಿ ಮೇಲೆ ಬರಲಿ,
0: ಆರ್ಥಿಕವಾಗಿ ಅವ್ರು ಸ್ವಾವಲಂಬಿ ಆಗಿ ಅವರು ದುಡಿಮೆ ಮಾಡ್ಕೊಳ್ಳಿ ಅಂತ ಆ ಉದ್ದೇಶ ಸರ್ ನಮ್ದು.
1: ಒಂದು ಹಳ್ಳಿಗೆ ಅಷ್ಟೇ ಸೀಮಿತ ಆಗಿದ್ದೀರಾ ಸಂಪನ್ಮೂಲ ವ್ಯಕ್ತಿಗಳಾಗಿ, ಅಥವಾ 3 ಹಳ್ಳಿಗಳು ನಿಮ್ಮ ವ್ಯಾಪ್ತಿಯೊಳಗೆ ಬರ್ತಾವ?
0: 3 ಹಳ್ಳಿಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ಇಬ್ಬರು ಇದೀವಿ ಸರ್ ನಾವು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು, ಅವರು ಒಂದ್ ಹಳ್ಳಿ ನೋಡ್ಕೊಂತಾರೆ, ನಮಗೆ 2 ಹಳ್ಳಿ ಬಂದಿದ್ದೇವೆ ಸರ್, ಅಂದ್ರೆ ಕಮಲಾಪುರ ಲಕ್ಷಟಳ್ಳಿ ನಾನು ನೋಡ್ಕೊಂತೀನಿ ಸರ್.
1: ಈಗ ನಿಮ್ಮನ್ನ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಯಾವ ರೀತಿ ಆಯ್ಕೆ ಮಾಡಿಕೊಂಡ್ರು? ಸಂಘದಲ್ಲಿ ಏನಾದ್ರು ಇದ್ದು ಒಳ್ಳೆಯ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಏನಾದ್ರೂ ಮಾಡಿದ್ರದನ್ನ ಗುರುತಿಸಿ ಈಗ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮನ್ನ ತಗೊಂಡ್ರ?
0: ಹಾ ಸರ್ ನಿಜ. ನಾವು ಫಸ್ಟ್ ಗೆ ಸ್ವಸಹಾಯ ಸಂಘದಲ್ಲಿ ಒಂದು ಸಂಘ ರಚನೆ ಮಾಡ್ಕೊಂಡ್ವಿ ಸರ್. ನಮ್ದು ಸುಮಾರು ಒಂದ್ 25 ವರ್ಷದ ಸಂಘ ಸರ್. ಆ ಸಂಘದಲ್ಲಿ ನಾವು ಒಂದ್ 10-15 ಜನ ಆ ಸಂಘ ಮಾಡ್ಬಿಟ್ಟು ಅವರದ್ರಲ್ಲಿಂದ ಏನ್ ಉಪಯೋಗ ಅಂದ್ರೆ ಅವ್ರು ಉಳಿತಾಯ ಕಟ್ಕೊಂತಾರೆ ಸರ್. 100 ರೂಪಾಯಿ ಆಯ್ತು, 50 ರೂಪಾಯಿ ಆಯ್ತು, ಇಲ್ಲ 200 ರೂಪಾಯಿ ಅವ್ರು ಉಳಿತಾಯ ಮಾಡ್ಕೊಂಡು ಆ ಉಳಿತಾಯದ ಹಣನ ಆಂತರಿಕ ಸಾಲವಾಗಿ 1 ರೂಪಾಯಿ ಬಡ್ಡಿ ಅಂದ್ರೆ ಹೊರಗಡೆ ಎಲ್ಲ ಇವಾಗ 2 ರೂಪಾಯಿ ಬಡ್ಡಿ ಅಂತ ತಗೊಂತಾರೆ ಸರ್ ಹಣನ, ಏನಕ್ಕಾದ್ರೂ ಬೇಕಪ್ಪ ಮನೆಗೆ, ಅದಕ್ಕೋಸ್ಕರ ಅವ್ರು ಬೇರೆ ಕಡೆ ಬೇಡ, ನಮ್ಮಲ್ಲೇ ಒಂದ್ ಸಂಘ ರಚನೆ ಮಾಡ್ಕೊಂಡು ನಾವೇ ಹಣನೇ ಉಳಿತಾಯ ಮಾಡ್ಕೊಂಡು ಅದೇ ಉಳಿತಾಯದ ಹಣನ ನಾವು ಆಂತರಿಕ ಸಾಲವಾಗಿ ತಗೋಬಹುದಲ್ಲ ಅಂತಂದು ಹೇಳಿ ಆಂತರಿಕ ಸಾಲ ತಗೊಂಡ್ಬಿಟ್ಟು ಏನಾದ್ರೂ ಅವ್ರಿಗೆ ಅವಶ್ಯಕತೆ ಇದ್ರೆ ಹೈನುಗಾರಿಕೆನೆ ಆಗ್ಲಿ ಏನಕ್ಕೋ ಕೃಷಿಗೆ ಹೊಲಕ್ಕೆ ಏನಾದ್ರೂ ಉಪಯೋಗ ಆಗಂಗೆ ಸಾಲ ಸೌಲಭ್ಯ ತಗೊಂತಿದ್ದಾರೆ ಸರ್. ಹಂಗ್ ತಗೊಂಡ್ಬಿಟ್ಟು ಮಾಡ್ಕೊಂತಾರೆ ಸರ್. ನಾವು ಒಂದು ನಮ್ಮಲ್ಲಿ ನಮ್ ಸಂರಚನೆ ಅದೇ ನಾವು ರೊಟ್ಟಿ ಮಾಡ್ತಿದ್ವಿ ಸರ್, ಕೈಲೇ ರೊಟ್ಟಿ ತಯಾರಿ ಮಾಡ್ತಿದ್ವಿ ಸರ್,
1: ಮಿಷಿನ್
0: ಇಲ್ಲ ಸರ್. ರೊಟ್ಟಿ ತಯಾರಿ ಮಾಡ್ಕೊಂಡು ನಾವು ಒಂದು ಸಂಘದಿಂದ ಈಗ ನಾವು ಒಕ್ಕೂಟ ಅಂತ ಹೇಳಿದ್ವಲ್ಲ ಸರ್, ಅದಕ್ಕೆ ಸಭೆಗಳಿದ್ದಾಗೆಲ್ಲ ಭಾಗವಹಿಸ್ತಿದ್ವಿ ಸರ್. ನಾವು ಆ ಭಾಗವಹಿಸೋದ್ರಲ್ಲಿ ನಾವು ಹಿಂಗೆ ಏನೋ ಮಾತಾಡ್ಕಂತ ಮೀಟಿಂಗ್ ಅವ್ರು ಕೇಳಿದ ಕ್ವಶನ್ ಗೆ ಆನ್ಸರ್ ಮಾಡ್ಕಂತ, ಮತ್ತೆ ಈಗ ರೊಟ್ಟಿ ಯಾವ್ಯಾವ ಸಂಘದಲ್ಲಿ ಏನೇನೋ ಕ್ರಿಯಾ ಆದಾಯ ಉತ್ಪನ್ನ ಚಟುವಟಿಕೆ ಮಾಡ್ತಿದ್ದೀರಾ ಅದನ್ನೆಲ್ಲ ಕೇಳ್ತಿದ್ರು ಸರ್. ನಾವ್ ಹೇಳ್ತಿದ್ವಿ ಹಿಂಗೆ ನಮ್ ಸಂಘದಲ್ಲಿ ರೊಟ್ಟಿ ಮಾಡ್ತೀವಿ, ಇನ್ನೊಂದ್ ಸಂಘದಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ ಅಂತ ಆತರ ಹೇಳ್ತಿದ್ರು ಸರ್. ಹಂಗಾಗಿ ಏನೋ ನಮ್ಮೂರಿಗೆ ಸೆಲ್ಸಿಯರ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಇದ್ದಿಲ್ಲ ಸರ್, ಹಾಗಾಗಿ ನಮ್ಮಲ್ಲೆಲ್ಲ ಇವರೇ ತಗೊಳ್ರಿ ಇವ್ರು ಚೆನ್ನಾಗಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂತಿದ್ದಾರೆ, ಏನೋ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನಾದ್ರೂ ಒಂದು ಉಪಯೋಗ ಮಾಡ್ತಾರೆ, ನಿಮ್ಮ ಮೇಲೆ ಎನ್ಆರ್ಎಲ್ಎಂ ಯೋಜನೆಯಿಂದ ಬಂದಿರೋವೆಲ್ಲ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೊಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಆಯ್ಕೆ ಮಾಡ್ಕೊಂಡ್ರು ಸರ್.
1: ಈಗ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಈಗ ನಿಮಗೇನಾದ್ರೂ ಇದ್ರ ಬಗ್ಗೆ ತರಬೇತಿ ಈ ತರ ಏನಾದ್ರೂ ಕೊಡ್ತಾರ?
0: ಸ್ಟಾರ್ಟಿಂಗ್ ಮೊದಲು ತರಬೇತಿ ಕೊಟ್ಟಿರ್ಲಿಲ್ಲ ಸರ್ ನಾನು, ಇನ್ನೊಬ್ರು ಮೊದ್ಲಿಗಿರೋ ಬೇರೆ ಪಂಚಾಯತಿಯಲ್ಲಿರೋ ಎಲ್ಸಿಆರ್ಪಿಗಳನ್ನ ನೋಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ ನಮ್ಗೆ ನಾನು 1-2 ವರ್ಷ ತರಬೇತಿ ಇಲ್ದಂಗೆ ಕೆಲಸ ಮಾಡಿದೆ ಸರ್. ಆಮೇಲೆ ನಮಗೆ ತರಬೇತಿ ಕೊಟ್ರು ಸರ್.
1: ಏನ್ ತರಬೇತಿ ಕೊಟ್ರು ನಿಮಗೆ?
0: ಅದೇ ಸಂಘ ರಚನೆ ಮಾಡುವುದು ಹೇಗೆ, ಸಂಘದಲ್ಲಿ ಸಂಘದ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಹೇಗೆ ಪ್ರೋತ್ಸಾಹಿಸಬೇಕು, ಮತ್ತೆ ಸಂಘ ರಚನೆ ಮಾಡೋದ್ರಿಂದ ಏನ್ ಉಪಯೋಗ ಅವರಿಗೆ, ಅಂದ್ರೆ ನಮ್ಮ ಎನ್ಆರ್ಎಲ್ಎಂ ಯೋಜನೆಯಿಂದ ಉದ್ದೇಶ ಏನು, ಅವ್ರಿಗೆ ಏನ್ ಮಾಹಿತಿ ಸಿಗ್ತತಿ, ಇದನ್ನೆಲ್ಲ ಹೇಳ್ಕೊಡೋದ್ರ ಬಗ್ಗೆ. ಮತ್ತೆ ಈಗ ನಮ್ಮಲ್ಲಿ

0: ಕೊಡ್ಬೇಕು ಅಂದ್ರೆ ಅಗ್ರಿಮೆಂಟ್ಗಳು ಮಾಡ್ಕಂತೀವಿ ಸರ್. ನಾವು ಸರ್ಕಾರದಿಂದ ನಮಗೆ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾರೆ ಸರ್, ಅದನ್ನ ಅಗ್ರಿಮೆಂಟ್ ಮಾಡ್ಕೋಬೇಕು ಸರ್. ನಾವು ಎಷ್ಟು ಜನ ಇರ್ತಾರ ಅವ್ರ ಸಿಗ್ನೇಚರ್ ಎಲ್ಲ ಮಾಡಿಸ್ಬೇಕು, ಅವ್ರಿಗೆ ಏನಕ್ಕೆ ಸಾಲ ಕೊಡ್ತಾ ಇದಾರೆ. ನಮ್ಮಲ್ಲಿ ಬೇರೆ ಮದ್ವೆಗೆ ಮತ್ತೆ ಬೇಡಿಲ್ ವಿಚಾರಕ್ಕೆಲ್ಲ ಲೋನ್ ಕೊಡಲ್ಲ ಸರ್, ಅಂದ್ರೆ ಸಾಲ ಒದಗಿಸಲ್ಲ. ಏನಾದ್ರೂ ಕ್ರಿಯಾ ಚಟುವಟಿಕೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನ ಮಾಡಿದಷ್ಟೇ ಲೋನ್ ಕೊಡ್ಬೇಕು ಅವರಿಗೆ.
1: ಈಗ ಕೃಷಿಗೆ ಆಗಿರ್ಬೋದು, ಈ ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇಂತ ಉದ್ದೇಶಕ್ಕೆ ನೀವು ಲೋನ್ ಕೊಡಿಸ್ತಾ
0: ಇದ್ದೀರಾ ಸರ್? ಕೊಡಿಸ್ತೀವಿ.
1: ಈಗ ಈ ಒಂದು ಸ್ತ್ರೀ ಶಕ್ತಿ

0: ಈಗ ಕೃಷಿಗಾಗಿರ್ಬೋದು ಆಗಿರ್ಬೋದು, ಈ ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇಂತ ಉದ್ದೇಶಕ್ಕೆ ನೀವು ಲೋನ್ ಕೊಡಿಸ್ತಾ
1: ಇದ್ದೀವಿ.
0: ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸಾಲ ತಗೊಳ್ಬೇಕಂತಂದ್ರೆ ಏನೆಲ್ಲ ಒಂದು ಕಡ್ಡಾಯವಾಗಿಂತ ರೂಲ್ಸ್ ಗಳೇನಾದ್ರು?
1: ಹಾ ಸರ್, ಸಂಘ ರಚನೆಯಾಗಿ ಕನಿಷ್ಠ ಅಂದ್ರೆ ಒಂದು ವರ್ಷ ಆಗಿರ್ಬೇಕು ಸರ್. ಆ ಸಂಘದಿಂದ ಒಂದು ಪಾಸ್ಬುಕ್ ಮಾಡಿಸಿರ್ಬೇಕು ಸರ್ ಬ್ಯಾಂಕ್ ಅಲ್ಲಿ, ಸಂಘದ್ದೇ ಒಂದು ಅಕೌಂಟ್ ಓಪನ್ ಮಾಡಿಸಿರ್ಬೇಕು. ಅದಾದ್ಮೇಲೆ ಒಂದ್ ವರ್ಷ ಆದ್ಮೇಲೆ ನಮ್ಗೆ ಒಂದು ಲೋಕೋಸ್ ಆಪ್ ಅಂತ ಇದೆ ಸರ್, ನಮ್ ಫೋನ್ ಅಲ್ಲಿ ಹಾಕೊಟ್ಟಿದ್ದಾರೆ. ಲೋಕೋಸ್ ಅಂದ್ರೆ ನಮ್ ಸ್ವಸಹಾಯ ಸಂಘಗಳು ಏನಿದಾವಲ್ಲ ಸರ್, ಎಷ್ಟು ಸಂಘಗಳು ರಚನೆ ಆಗಿದ್ದಾವೆ, ಎಷ್ಟು ಜನ ಮೆಂಬರ್ಸ್ ಸೇರಿದ್ದಾರೆ ಅಂತ ನಾವು ಫೋನ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಸರ್. ನಮ್ಮ ಅಧೀನದಲ್ಲಿ ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹೋಗುತ್ತೆ ಸರ್. ನಾವಿಲ್ಲಿ ಏನ್ ಎಂಟ್ರಿ ಮಾಡ್ತೀವಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ, ಅದು ಜಿಲ್ಲಾ ಮಟ್ಟಕ್ಕೂ ಹೋಗ್ತದೆ ಸರ್. ಸಬ್ಮಿಟ್ ಇರುತ್ತೆ ಸರ್ ಆನ್ಲೈನ್ ಎಂಟ್ರಿ ಎಲ್ಲ. ಆನ್ಲೈನ್ ಎಂಟ್ರಿ ಪ್ರಕಾರ ನಾವು ಒಂದ್ ವರ್ಷ ಆಗುವವರೆಗೂ ಅವ್ರಿಗೆ ಲೋನ್ ಕೊಡಲ್ಲ ಸರ್. ಮಿನಿಮಮ್ ಒಂದ್ ವರ್ಷ ಆಗಿರ್ಬೇಕು. ಅವರು ದಾಖಲಾತಿಗಳು ಏನಾದ್ರು ಇರ್ಬೇಕು ಅಂದ್ರೆ ಅವರು ಒಕ್ಕೂಟದಲ್ಲಿ ಪುಸ್ತಕಗಳು ಇರ್ತವೆ, ನಡವಳೆ ಪುಸ್ತಕ, ಸಾಲ ಖಾತೆ ಪುಸ್ತಕ, ಸಾಲ ಮರುಪಾವತಿ, ಉಳಿತಾಯ ಖಾತೆ, ಜಮಾ ಖರ್ಚು ಅಂತ ಐದು ಪುಸ್ತಕಗಳನ್ನು ಬರೀಬೇಕು ಸರ್. ಅವರು ಪ್ರತಿನಿಧಿಗಳ ಆಗಿರ್ತಾರಲ್ಲ ಅವರು, ಆ ಪುಸ್ತಕಗಳ ನಿರ್ವಹಣೆ ಎಲ್ಲ ಸರಿ ಇರ್ಬೇಕು ಸರ್. ಕರೆಕ್ಟ್ ಟೈಮ್ ಅಂದ್ರೆ ತಿಂಗಳ ತಿಂಗಳ ಮೀಟಿಂಗ್ ಆಗಿರೋದು, ಉಳಿತಾಯ ಹಣ ಕಟ್ಟಿರೋದು, ಅದನ್ನೆಲ್ಲ ಪ್ರತಿಯೊಂದು ಅವ್ರು ಬರೀಬೇಕು ಸರ್. ಎಲ್ಲಾ ಸದಸ್ಯರು ಕರೆಕ್ಟ್ ಟೈಮಿಗೆ ಬಂದು ಅಮೌಂಟ್ ಕಟ್ಟಿ ಸೈನ್ ಮಾಡಿ ಹೋಗಿರ್ಬೇಕು ಸರ್. ಈ ತರ ಎಲ್ಲ ದಾಖಲಾತಿಗಳು ಇರ್ತಾವ ಸರ್. ಆಮೇಲೆ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಒಂದು ಫೋಟೋ
0: ಕೊಡ್ಬೇಕು.
1: ಆಮೇಲೆ ದಾಖಲಾತಿಗಳು ನಾವು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಎಲ್ಲಾ ಸಂಘದ ಸದಸ್ಯರೇ ಇರ್ಬೇಕು ಸರ್. ನಾವೇನ್ ಇವಾಗ ಪುಸ್ತಕಗಳು ಹೇಳಿದ್ನಲ್ಲ ಸರ್, ಅವನ್ನೆಲ್ಲ ನೀಟಾಗಿ ಬರ್ದಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಸಂಘದ ಸದಸ್ಯರ ಹತ್ರ ಒಪ್ಪಿಗೆ ತಗೊಂಡು ಅವರವೆಲ್ಲ ದಾಖಲಾತಿಗಳನ್ನು ಇಸ್ಕೊಂಡು ನಮ್ಗೆ ಎಂಟ್ರಿ ಮಾಡಕ್ ಬೇಕು ಸರ್. ಅದು ಬಿಟ್ಟು ನಾವು ಲೋನ್ ಕೊಡ್ತೀವಿ ಸರ್, ಒಪ್ಪಿಗೆ ಇದ್ರೆ.
0: ಈಗ ನೀವ್ ಹೇಳಿದ್ರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಪ್ರತಿ ತಿಂಗಳು ಸಭೆ ಮಾಡ್ತಾರ ಅಂತ ಹೇಳಿದ್ರ, ಆ ಸಭೆಯ ಉದ್ದೇಶ ಏನು, ಅದರಲ್ಲಿ ಏನೇನ್ ಚರ್ಚೆ ಮಾಡ್ತಾರೆ, ಇದ್ರ ಬಗ್ಗೆ ಹೇಳಿ.
1: ಸಭೆಯ ಉದ್ದೇಶ ಅಂದ್ರೆ ಸರ್, ನಮ್ಮ ಏನು ಜಿಲ್ಲಾ ಪಂಚಾಯತ್, ಸೆಕೆಂಡ್ ತಾಲೂಕ್ ಪಂಚಾಯತ್, ನಮ್ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳಲ್ಲಿ ಅಂದ್ರೆ NRLM ಯೋಜನೆಗಳಿಂದ ಬಂದಿರೋ ಸ್ಕೀಮ್ ಈಗ ಹೇಳಿದ್ರಲ್ಲ ಸರ್, ರೊಟ್ಟಿ ಮಿಷಿನ್ ಆಗ್ಲಿ, ಹೈನುಗಾರಿಕೆಗಾಗ್ಲಿ, ಕೃಷಿಗಾಗ್ಲಿ, ಕುರಿ ಸಾಕಾಣಿಕೆಗಳಿಗಾಗ್ಲಿ, ಏನಾದ್ರೂ ನಮ್ಮ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತಾರೆ ಸರ್. ಫಸ್ಟ್ ಸ್ವಸಹಾಯ ಸಂಘದಿರೋರಿಗೆ ಮಹತ್ವ ಜಾಸ್ತಿ ಸರ್, ಏನಾರ ಆಗ್ಲಿ ಆತರ ಮಹತ್ವ ಇರ್ತದಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನೊಂದು ಮೊನ್ನೆ ಈಗ ಹೊಸದಾಗಿ ಕಾಫಿ ಕಿಯೋಸ್ಕೋ ಅಂತ ಒಂದು ಯೋಜನೆ ಬಂದೈತಿ ಸರ್. ಅಂದ್ರೆ ಸ್ವಸಹಾಯ ಸಂಘಗಿರೋ ಮಹಿಳೆ ಮಿನಿಮಮ್ ಏನಿಲ್ಲ ಅಂದ್ರೆ ಸೆಕೆಂಡ್ PU ಆಗಿರ್ಬೇಕು ಅವ್ರದ್ದು. ಅವರು ನಮ್ಮ ಸುತ್ತಮುತ್ತ ಹಳ್ಳಿ ಅಂದ್ರೆ ಈ ಯಲ್ವಟ್ಟಿ ಗ್ರಾಮ ಪಂಚಾಯತ್ ಅಲ್ಲ ಸರ್, ನಮ್ದು ಲಕ್ಷಟಳ್ಳಿ ಕಮಲಾಪುರ ಯಲ್ವಟ್ಟಿ, ಅವ್ರು ಮೂರು ಹಳ್ಳಿಲಿ ಎಲ್ಲಾದ್ರೂ ಅವರು ಒಂದು ಕಾಫಿ ಸ್ಟಾಲ್ ಹಾಕಬೇಕು ಸರ್. ಅಂದ್ರೆ 2.5 ಲಕ್ಷ ಸಹಾಯಧನ ಸರ್ಕಾರದಿಂದ ಕೊಡ್ತಾರೆ ಸರ್ ಸರ್ ಅವರಿಗೆ ಅವರಿಗೆ ನೀಟ ರೆಡಿ ಮಾಡ್ಕೊಡ್ತಾರೆ ಸರ್, ಶೆಡ್ ಅದನ್ನೆಲ್ಲ. ಅಂದ್ರೆ ಒಂದ್ ಸಂಘದಿಂದ ಒಬ್ಬರೇ ಆಯ್ಕೆ ಆಗಿರ್ತಾರೆ, ಅವರು ಬೆಂಗಳೂರಲ್ಲಿ ತರಬೇತಿ ಪಡ್ಕೊಂಬರ್ಬೇಕು ಸರ್. ಪಡ್ಕೊಂಬಂದು
0: ತರಬೇತಿ ಪಡಿಬೇಕು ಅಂತಂದ್ರೆ ನೀವೇ ಕಳಿಸ್ತೀರಾ ಹೆಂಗೆ?
1: ಹಾ ಸರ್, ನಾವೇ ಆಯ್ಕೆ ಮಾಡಿ ಕಳಿಸ್ತೀವಿ ಸರ್, ಹೋಗ್ತಾರೆ ಅವರು.
0: ಈಗ ಅವ್ರ ಖರ್ಚಿನಲ್ಲೇ ಹೋಗ್ಬೇಕಾಗುತ್ತಾ ತರಬೇತಿಗೆ?
1: ಇಲ್ಲ ಸರ್, ನಮ್ದು ಸರ್ಕಾರದಿಂದ ಕೊಡ್ತಾರೆ ಸರ್.
0: ಈಗ ಎಲ್ಲಾ ಸಂಘದ ಸದಸ್ಯರು ನಾವು ಹೋಗ್ತೀವಿ ಅಂತ ಮುಂದೆ ಬಂದ್ರೆ ಅವಾಗ ಹೆಂಗೆ
1: ಆಯ್ಕೆ ಇರ್ತೈತಿ ಸರ್? ಒಕ್ಕೂಟದ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಕನಿಷ್ಠ ಅಂದ್ರೆ ಒಂದ್ 10ನೇ ಸಂಘದಲ್ಲಿ ನಮ್ಮ ಮಹಿಳೆಯರು ನೀವ್ ಅಂದಂಗೆ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾ ದಾಖಲಾತಿಗಳನ್ನು ಇಸ್ಕಂತಾರೆ ಸರ್. ಸಂಘದ ರಚನೆ, ವಹಿವಾಟು, ಸಂಘದಲ್ಲಿ ಯಾವ ರೀತಿ ಸಂಘ ಚೆನ್ನಾಗಿ ಇದನ್ನ ಮಾಡ್ಕೊಂಡಿದ್ದಾರೆ ಅವರು, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಒಕ್ಕೂಟದಲ್ಲಿ ತೀರ್ಮಾನಗಳಾಗ್ತವೆ ಸರ್. ಒಕ್ಕೂಟದಲ್ಲಿ ಇಸಿ ಕಮಿಟಿ ಮೆಂಬರ್ಸ್ ಅಂತ ಇರ್ತಾರೆ ಸರ್, ಅಧ್ಯಕ್ಷ ಕಾರ್ಯದರ್ಶಿ ಇರ್ತಾರೆ ಸರ್, ಅವ್ರ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಅವ್ರ ಎಷ್ಟೇ ಜನ ಬಂದ್ರು ಅವ್ರ ತೀರ್ಪು ಏನ್ ಇರ್ತಿತ್ತಲ್ಲ ಅದೇ ಲಾಸ್ಟ್ ಸರ್, ಅವ್ರು ಹೋಗ್ತಾರೆ.
0: ಅಂದ್ರೆ ಅಲ್ಲಿ ಎಷ್ಟ್ ಜನಕ್ಕೆ ಅವಕಾಶ ಇರುತ್ತೋ ಅಷ್ಟ್ ಜನ ನೀವು ಆಯ್ಕೆ ಮಾಡಿ ಕಳಿಸ್ತೀರಾ ನೀವು? ಆ ತರ ಎಲ್ಲ ತರಬೇತಿ ತಗೊಂಡ್ ಬಂದಿದ್ದಾರ?
1: ಕೆಲವೊಂದೆಲ್ಲ ಬಂದಿದ್ದಾರೆ ಸರ್. ಈಗ ಅಕ್ಕ ಕೆಫೆ ಅಂತ ಕೇಳಿದಿರಲ್ಲ ಸರ್, ಅದು ನಮ್ ಗೌರ್ಮೆಂಟ್ ಸ್ಕೀಮ್ ಸರ್. ಅದು ಅದು ಸ್ವಸಹಾಯ ಸಂಘದ ಮಹಿಳೆಯರೇ ಮಾಡ್ತಿರೋದು ಸರ್. ದಾವಣಗೆರೆಯಲ್ಲಿ ಹರಿಹರದಲ್ಲಿ ಆಗಿದೆ ಸರ್. ಸ್ವಸಹಾಯ ಸಂಘದ ಮಹಿಳೆಯರು ಕನಿಷ್ಠ ಒಂದ್ 5-6 ಜನ ತರಬೇತಿ ಪಡ್ಕೊಂಡ್ಬಂದು ಅವರಿಗೆ ಎಲ್ಲ ಹಿಂಗೆ ಸರ್ಕಾರದಿಂದ ಹಣ ಎಲ್ಲ ಸ್ಯಾಂಕ್ಷನ್ ಆಗಿ ಅವ್ರಿಗೊಂದು ಅಕ್ಕ ಕೆಫೆ ಅಂತ ಮಾಡಿಕೊಟ್ಟು ಅವರು ಎಲ್ಲ ಉದ್ಯೋಗ ಪಡ್ಕೊಂಡು ದುಡಿಮೆ ಮಾಡ್ಕೊಂತಿದ್ದಾರೆ ಸರ್.
0: ಒಂದ್ ಕಡೆ ಅವರಿಗೆ ಒಂದು ಉದ್ಯೋಗ ಆಯ್ತು,
1: ಉದ್ಯೋಗ
0: ಏನು ಅವ್ರಿಗೆ ತಂದ್ಕೊಟ್ಟು, ಎಲ್ಲ ಒಂದ್ ಕಡೆ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ.
1: ಹಾ ಸರ್, ಆಗಿದೆ.
0: ಇನ್ನು ಬೇರೆ ಬೇರೆ ಏನೇನು ಯೋಜನೆಗಳನ್ನ ನೀವು ಕೊಡಿಸಿದ್ರ?
1: ಈಗ ಅಕ್ಕ ಕೆಫೆ ಒಂದಾಗಿದೆ ಸರ್, ಇದು ಕಾಫಿ ಕಿಯೋಸ್ಕದೊಂದಿದೆ, ಮತ್ತೆ ಹೈನುಗಾರಿಕೆದು

0: ಎಲ್ಲರಿಂಗಿಂದು ಎಲ್ಲ ಬರ್ತೇವೆ ಸರ್, ಅಣಬೆ ಸಾಕಾಣಿಕೆ ಅವನ್ನೆಲ್ಲ ತರಬೇತಿ ಕೊಡ್ಸ್ಬಿಟ್ಟು ಅವ್ರ ಕಾಲ ಮೇಲೆ ಅವ್ರ ನಿಂತ್ಕೊಂಡಂಗೆ ಮಾಡ್ತೀವಿ ಸರ್. ಇನ್ನೊಂದು, ಈಗ ತರಬೇತಿ ಪಡ್ಕೊಂಡು ಅವ್ರು ಮಾಡ್ಬೇಕು ಸರ್, ಈ ಕೆಲವೊಂದ್ ಮಹಿಳೆಯರೆಲ್ಲ ಮಾಡಲ್ಲ,
1: ತರಬೇತಿ ನೀವು ಪ್ರೋತ್ಸಾಹ ಮಾಡ್ಬೇಕು. ಈ ತರ ಎಲ್ಲ ಒಳ್ಳೆಯ ಒಂದು ಯೋಜನೆ ಇದು, ಇದರಿಂದ ಇಷ್ಟೆಲ್ಲ ಆದಾಯ ತಗೋಬಹುದು, ನಾವು ಜೀವನವನ್ನು ಕಟ್ಟಿಕೊಳ್ಬಹುದು ಅಂತ ಹೇಳಿ ನೀವು ಸಲಹೆ ಮಾಡ್ಬೇಕು.
0: ಮಾಡ್ತೀವಿ ಸರ್, ನಮ್ಮಲ್ಲಿ ನಮ್ ಸರ್ಗಳೆಲ್ಲ ಇದಾರೆ ಸರ್, ಸರ್ಗಳು ಮೇಡಮ್ ಅವರೆಲ್ಲ ಬಂದು ನಮ್ಮ ಮಾಹಿತಿ ಕಡಿಮೆ ಅನ್ಸಿದ್ರು ಅವ್ರನ್ನ ಕರ್ಸ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡಿಸ್ತೀವಿ ಸರ್. ನಾವು ಅವಾಗೆಲ್ಲ ಪಡ್ಕೊಂತಿದ್ದಾರೆ ಸರ್, ಅಂದ್ರೆ ಇವಾಗ ಹಪ್ಪಳ ಸಂಡಿಗೆ, ಉಪ್ಪಿನಕಾಯಿ, ಮಿಲೆಟ್ಸ್ ಎಲ್ಲ ಅಂದ್ರೆ ಸಿರಿಧಾನ್ಯಗಳದ್ದೆಲ್ಲ ಮಾಡ್ತಿದ್ದಾರೆ ಸರ್ ಸ್ವಸಹಾಯ ಸಂಘರು. ಅವ್ರಿಗೆ ಬ್ರ್ಯಾಂಡಿಂಗ್ ಲೇಬಲ್ ಎಲ್ಲ ಮಾಡಿಸ್ಬಿಟ್ಟು ಅವ್ರ ದಾವಣಗೆರೆಯಲ್ಲಿ ಒಂದು ಮಾರಾಟ ಮಳಿಗೆ ಅಂತ ಮಾಡ್ಬಿಟ್ಟು ಅದರಲ್ಲಿ ಮಾರಾಟ ಮಾಡಿಸ್ತಿದ್ದಾರೆ ಸರ್, ಅದು ನಡೀತಿದೆ.
1: ಈಗ ನೀವು ಹೇಳಿದ್ರ ಸಿರಿಧಾನ್ಯಗಳು ಅಂತ ಹೇಳಿದ್ರ, ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಯಾಕೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀರಾ?
0: ಇವಾಗ ರೀಸೆಂಟ್ ಮಾಡ್ತಿರೋದು ಸರ್ ಅದನ್ನ, ಮೊನ್ನೆ ಈಗ ಹೊಸದಾಗಿ ಅಂದ್ರೆ ಒಂದ್ ವರ್ಷ ಆಯ್ತು ಸರ್, ಅಂಜನಾ ದೇವಿ ಸಂಘ ಅಂತ ರಚನೆ ಆಗಿದೆ. ಆ ಸಂಘದ ಮಹಿಳೆಯರು ಸಿರಿಧಾನ್ಯಗಳದೆಲ್ಲ ಸೇರ್ಬಿಟ್ಟು ಒಂದ್ ಮಿಲೆಟ್ಸ್ ಅಂತ ಮಾಡ್ತಿದ್ದಾರೆ ಸರ್. ಅವ್ರನ್ನ ನಾವು ಗುರುತಿಸ್ಬಿಟ್ಟು ಅವರಿಗೆ ಈಗ ಬ್ರ್ಯಾಂಡಿಂಗ್ ಲೇಬಲ್ ಮಾಡಿಸ್ಲಿಕ್ಕೆ ಹೇಳಿದೀವಿ ಸರ್. ಅವ್ರು ಮಾಡಿಸ್ಬಿಟ್ಟು ಅವರಿಂದ ನಾವು ಅದನ್ನ ಉತ್ಪನ್ನಗಳನ್ನೆಲ್ಲ ತಗೊಂಡ್ಬಿಟ್ಟು ನಾವೇನ್ ಮಾರಾಟ ಮಳಿಗೆ ಅಂತ ಇದೆ ಅಲ್ಲ ಸರ್, ಈಗ ಅಲ್ಲಿ ಕೊಡ್ತೀವಿ ಸರ್. ಅವ್ರದ್ದು ಏನ್ ರೇಟ್ ಇರುತ್ತಲ್ಲ ಆ ಪ್ಯಾಕೆಟ್ ಮೇಲೆ, ಬ್ರ್ಯಾಂಡಿಂಗ್ ಲೇಬಲ್ ಅಂದ್ರೆ ಒಂದ್ ಪ್ಯಾಕೆಟ್ ನೀಟಾಗಿ ಕಾಣ್ಬೇಕು ಸರ್, ಅದು ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ರು ಕೊಟ್ರೆ ಈಗ ನೋಡೋರಿಗೂ ಆಕರ್ಷಣವಾಗಿರ್ಬೇಕು ಸರ್, ಅದು ತಗೋಣಕ್ಕೆ ಗುಣಮಟ್ಟ ಹೇಗಿರುತ್ತೋ ಏನೋ ಅಂತ ಅದನ್ನೆಲ್ಲ ತಯಾರಿ ಮಾಡ್ಬಿಟ್ಟು ಕೊಡಿಸ್ತಿದೀವಿ ಸರ್. ನಾವು ಮಾರಾಟ ಮಾಡ್ಸಕ್ಕೆ ರೆಡಿ ಮಾಡಿದೀವಿ ಸರ್, ಅವ್ರದ್ದು ಇನ್ಮೇಲೆ ಸ್ಟಾರ್ಟ್ ಆಗ್ಬೋದು ಸರ್.
1: ಅಂದ್ರೆ ಅಲ್ಲೆಲ್ಲ ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳೀತಾ ಇದ್ದಾರ?
0: ಇಲ್ಲ ಸರ್, ತಗೊಂಡ್ ಬಂದ್ಬಿಟ್ಟು ಮಾಡ್ತಿದ್ದಾರೆ. ರಾಗಿ, ಇಲ್ಲಿ ರಾಗಿ ಮಲ್ಟ್ ಅಂತ ಹೇಳ್ತಾರಲ್ಲ ಸರ್, ಅಂದ್ರೆ ಕಾಳುಗಳೆಲ್ಲ ಹಾಕ್ಬಿಟ್ಟು ರಾಗಿಯಿಂದ ಅದೇ ಮಿಲೆಟ್ಸ್ ಅಂತ ಮಾಡಿ ಸಿರಿಧಾನ್ಯದ ಬಗ್ಗೆ ಮಾರಾಟ ಮಾಡ್ತಿದ್ದಾರೆ ಸರ್. ಬೇರೆ ಕೆಲವೊಂದ್ ಸಂಸ್ಥೆಗಳೆಲ್ಲ ಮಾಡ್ತಿದ್ದಾರೆ ಸರ್. ಅವರು ನಮ್ಮ NRLM ಯೋಜನೆಯಲ್ಲಿ ಬರ್ಲಿ, ಸ್ವಸಹಾಯ ಸಂಘದಾಗ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೇಳಿದೀವಿ ಸರ್ ಅವ್ರಿಗೆ.
1: ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ, ಈಗ ಸಿರಿಧಾನ್ಯಗಳನ್ನೇ ಬೆಳೆದು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಅವರೆಲ್ಲ ಬೈ ಪ್ರಾಡಕ್ಟ್ ಅಂದ್ರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ನೀವು ಹೇಳಿದ ಹಾಗೆ ಗುಣಮಟ್ಟದ ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿ ಸಾಕಷ್ಟು ಆದಾಯ ಗಳಿಸ್ತಾ ಇದ್ದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಅವರಿಗೆ ಸಲಹೆ ಕೊಡಬೇಕು, ನಿಮ್ಮ ಜಮೀನುಗಳು ಇದ್ರೆ ನಿಮ್ಮಲ್ಲೇ ಸಿರಿಧಾನ್ಯಗಳು ಬೆಳೆಯಿರಿ ಅಂತ ಹೇಳಿ.
0: ಮಾಡ್ತಾರೆ ಸರ್, ಅಂದ್ರೆ ಇವಾಗೆಲ್ಲ ಗದ್ದೆ ಸರ್ ಜಾಸ್ತಿ ಇಲ್ಲ.
1: ನಿಮ್ ಕಡೆ?
0: ನಮ್ ಕಡೆ ಗದ್ದೆ ಅಡಿಕೆ. ಈಗ ಬೇರೆ ಅಂದ್ರೆ ವರ್ಷಕ್ಕೊಂದ್ ಬೆಳೆ ಇರುತ್ತಲ್ಲ ಸರ್, ಬೆದ್ಲು ಅಂತಾರ, ಆ ತರ ಜಮೀನಲ್ಲಿ ಮಾತ್ರ ನೀವೇ ಹೇಳ್ದಾಗೆ ಕಾಳು ಕಡಿ ಎಲ್ಲ ಬೆಳೆದ್ಬಿಟ್ಟು ಅವ್ರ ಸಿರಿಧಾನ್ಯ ಅವ್ರಿಗೆ ಮಾರಾಟ ಮಾಡಕ್ ಅವಕಾಶ ಇನ್ನು ಜಾಸ್ತಿ ಇರುತ್ತೆ ಸರ್. ನಮ್ಮಲ್ಲಿ ಗದ್ದೆ ಇರೋದ್ರಿ, ನೀರಾವರಿ ಸೈಡ್ ಇರೋದ್ರಿಂದ ಕಡಿಮೆ ಸರ್. ಅದು ಅವರೆಲ್ಲ ಕೊಂಡ್ಕೊಂಡ್ಬಿಟ್ಟು ಸಂಘದ ಮಹಿಳೆಯರು ಏನೋ, ನಾವು ಮನೇಲಿ ಸುಮ್ನೆ ಇರಬಾರ್ದಪ್ಪ, ನಾವು ಒಂದ್ ಸಂಘದಲ್ಲಿ ಇದೀವಿ, ಏನಾದ್ರೂ ಒಂದು ಉದ್ಯೋಗ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಸಂಘದಲ್ಲಿರೋ ಸದಸ್ಯರು ಮಾರಾಟ ಮಾಡ್ತಿದ್ದಾರೆ ಸರ್.
1: ಈಗ ಸಾಕಷ್ಟು ಸಂಘಗಳಿಗೆ ನೀವು ಲೋನ್ ಕೊಡಿಸ್ತೀರಾ, ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ, ಅವ್ರು ಪುನಃ ಆ ಲೋನ್ ಅನ್ನ ಕಟ್ಟಬೇಕು ಅಂತಂದ್ರೆ ಈಗ ಒಂದ್ಸಲ ನೀವು ಸಾಲ ತಗೊಂಡ್ರೆ ಇಷ್ಟು ತಿಂಗಳೊಳಗ ಅಥವಾ ಇಷ್ಟು ವರ್ಷದೊಳಗೆ ಪುನಃ ಅದನ್ನ ಸಾಲ ಕಟ್ಟಬೇಕು ಅಂತೇಳಿ. ಈಗ ಜಮೀನು ಇದ್ದಂತವ್ರು ಇರ್ತಾರೆ, ಇಲ್ಲದೇ ಇರತಕ್ಕಂಥವ್ರು ಇರ್ತಾರೆ. ಹಣ ಹೊಂದಿಸಬೇಕಂತಂದ್ರೆ ಸಂಘಕ್ಕೆ ಕಟ್ಟಬೇಕಂತಂದ್ರೆ ಈಗ ಅವ್ರಿಗೆ ಕೆಲವರಿಗೆ ಕಷ್ಟ ಆಗ್ಬೋದು, ಕೆಲವರು ಸುಲಭ ಆಗಬಹುದು. ಈಗ ಅಂತವ್ರಿಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಾ? ಈಗ ಜಮೀನು ಇಲ್ಲ ಅಂದ್ರೆ ನೀವೇನ್ ಸಾಲ ತಗೋಣಕ್ಕೆ ಹೆದರ್ಬೇಡ್ರಿ, ಈಗ ಇಷ್ಟೆಲ್ಲ ಉಪಕಸಬಗಳಾಗಿ ನೀವು ಮಾಡಬಹುದು ಅಂತೇಳಿ, ಉಪಕಸಗಳ ಬಗ್ಗೆನೂ ನೀವು ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ಈಗ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಅಣಬೆ ಕೃಷಿ ಬಗ್ಗೆನೆಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಸಂಘದ ಸದಸ್ಯರು, ಈಗ ನಾವು ಸಂಘದಲ್ಲಿ ಸೇರ್ಕೊಂಡಿವಪ್ಪ ಹಣ ಕಟ್ಟಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇರುತ್ತೆ, ಅಲ್ಲಿ ನಿರುದ್ಯೋಗ ಅನ್ನುವಂಥದ್ದು ನಾನು ಹೋಗಲಾಡಿಸಬಹುದ?
0: ಹೋಗಿಸ್ಬೋದು ಸರ್. ಯಾವ ತರ ಅಂದ್ರೆ, ಅದ್ ಮುಂಚೆ ಹೇಳಿದೆ ಸರ್ ನಿಮಗೆ, ಹೈನುಗಾರಿಕೆ ಕೃಷಿಗೆ ಸ್ವ ಉದ್ಯೋಗ ಅಂದ್ರೆ ಅಂಗಡಿ ವ್ಯಾಪಾರ ಈ ತರ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆಂದ್ರ ಅವ್ರಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ರಿ ಅಂತ ನಮ್ಮಲ್ಲಿ ಹೇಳಿರೋದು ಸರ್. ಹಾಗಾಗಿ ನಾವು ಹೆಚ್ಚಿಗೆ ಏನ್ ಮಾಡ್ತೀವಪ್ಪ ಅಂದ್ರ, ನಮ್ಮಲ್ಲಿ ಜಾಸ್ತಿ ಹೈನುಗಾರಿಕೆ ಹೆಚ್ಚು ಸರ್. ಹೈನುಗಾರಿಕೆ ಹಾಕ್ಲು ಖರೀದಿ ಮಾಡ್ಬಿಟ್ಟು ಅದನ್ನ ಹಾಲು ಹಾಕಿ ಅದ ದುಡ್ಮೆ ಬಂದಿರುತ್ತಲ್ಲ ಸರ್, ಬಂದಿರ್ತಕ್ಕಂತ ಹಣದಲ್ಲಿ ಅವರು ಮನೆತನ ನಿಭಾಯಿಸ್ಕೊಂಡು ನಮ್ಮಲ್ಲಿ ಕಂತ್ ಕಟ್ತಾರೆ ಸರ್. ಕಂತು ಯಾವ ರೀತಿ ಎಷ್ಟು ತಿಂಗಳು ಅಂತ ಹೇಳಿದ್ರಲ್ಲ ಸರ್, ಒಂದ್ ವರ್ಷ ಇಲ್ಲ ಎರಡ್ ವರ್ಷ, 24 ಕಂತು ಇಲ್ಲ 12 ಕಂತು ಒಂದ್ ವರ್ಷಕ್ಕೆ ಈ ತರ ಮಾಡ್ತೀವಿ ಸರ್. ಎರಡ್ ವರ್ಷ ಮೇಲೆ ನಾವು ಕೊಡಲ್ಲ ಸರ್, ಕಡಿಮೆ ಇಂಟ್ರೆಸ್ಟ್ ಬೀಳುತ್ತೆ, ಕಟ್ಕಂತ ಹೋಗ್ತಾರೆ ಸರ್.
1: ಅಂದ್ರೆ ತಿಂಗಳಿಗೊಮ್ಮೆ ಕಂತನ್ನು ಕಟ್ಟಬೇಕು?
0: ತಿಂಗಳಿಗೆ ಒಂದ್ಸರಿ ಕಂತ್ ಕಟ್ತೀವಿ. ನಾವು ಪ್ರತಿ ತಿಂಗಳು 18th ಮೀಟಿಂಗ್ ಮಾಡ್ತೀವಿ ಸರ್, ಅವತ್ತೇ ನಮ್ದು CIF ಸಾಲ ಬಿಡುಗಡೆ ಮಾಡ್ತೀವಿ ಸರ್, ಚೆಕ್ ಸಂಘ

0: ಸದಸ್ಯರ ಮಹಿಳೆಯರಿಗೆ ಕೊಟ್ಬಿಟ್ಟು ಅವತ್ತಿನ ದಿನಾನೇ ಲೋನ್ ಎಲ್ಲ ಅವ್ರಿಗೆ ಹೋಗ್ತತಿ ಸರ್. ನೆಕ್ಸ್ಟ್ ಮಂತ್ ಇದ್ದ 18ನೇ ತಾರೀಕಿನ ಒಳಗಡೆ ಅಮೌಂಟ್ ಕಟ್ಟಿಸ್ತೀವಿ ಸರ್.
1: ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರ ದುಡ್ಡು ಇಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ಕೆಲಸ ದುಡ್ಡಾದ್ರೂ ತಂದು ಕಟ್ತಾರಲ್ವಾ?
0: ಕಟ್ತಾರೆ ಸರ್.
1: ಒಂದ್ ಕಡೆ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ನಮ್ಮ ಅಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರೋದ್ರಿಂದ ಅವ್ರಿಗೆ ಒಂದ್ ಕಡೆ ಉದ್ಯೋಗ ಸಿಗುತ್ತೆ, ಜೊತೆಗೆ ಆರ್ಥಿಕವಾಗಿ ಅವ್ರ ಮೇಲ್ ಬರಕ್ ಒಂದ್ ಕಾರಣ ಅಂತ ಹೇಳ್ತೀರಾ?
0: ಹ್ಮ್ ಸರ್. ಫಸ್ಟ್ ಮೊದ್ಲೆಲ್ಲ ಹಳ್ಳಿಗಳಲ್ಲಿ ಹೆಣ್ಮಕ್ಳೆಲ್ಲ ಯಾರು ಹೊರಗೆ ಹೋಗ್ತಿರ್ಲಿಲ್ಲ ಸರ್. ಅಂದ್ರೆ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ಬಾರ್ದು, ಗಂಡ್ಮಕ್ಳಷ್ಟೇ ದುಡಿಮೆ ಮಾಡ್ಕೊಂಡ್ಬಂದು ನಿಮ್ನೆಲ್ಲ ಸಾಕ್ಬೇಕು ಅಂತಿದ್ರು ಸರ್. ಇವಾಗ ಆತರ ಅಲ್ಲ ಸರ್. ಪ್ರತಿಯೊಬ್ಬ ಮಹಿಳೆಯನ್ನು ನಾವು ದುಡಿಮೆ ಮಾಡ್ಬೇಕು, ನಾವು ಸ್ವಾವಲಂಬಿ ಆಗ್ಬೇಕು, ನಾವು ಸ್ವಾವಲಂಬಿ ಆಗಿ ನಮ್ ಬದುಕು ನಾವು ಕಟ್ಕೋಬೇಕು ಅಂತ ಪ್ರತಿಯೊಬ್ರು ಮಹಿಳೆಯಲ್ಲೂ ಈಗ ಆಸಕ್ತಿ ಇದೆ ಸರ್. ಸ್ವಸಹಾಯ ಸಂಘ ಮಾಡ್ಕೊಳಕ್ ಹೊರಗ್ ಬಂದಿದ್ದಾರೆ ಅಂದ್ರೆ ಅವ್ರ ಒಂದ್ ಬದುಕು ಕಟ್ಕೊಂತ ಇದಾರೆ ಅಂತಾನೆ ಅರ್ಥ ಸರ್. ಅವ್ರದ್ದು ಉಳಿತಾಯ ದಣ ಅವ್ರು ಕೂಡಿಟ್ಕೊಂಡು ಅವ್ರು ಏನೋ ಅದ್ರಲ್ಲಿ ಬಂದಿರ್ತಕ್ಕಂತ ಉಳಿತಾಯ ದಣವನ್ನ ಸಾಲ ತಗೊಂಡು ಆ ಸಾಲದಿಂದ ಬಂದಿರ್ತಕ್ಕಂತ ಹಣವನ್ನು ಏನಕ್ಕೋ ಒಂದು ಹೂಡಿಕೆ ಮಾಡಿ ಅದರಿಂದ ಬಂದಿರತಕ್ಕಂತ ಲಾಭದಿಂದ ಅವ್ರ ಕಟ್ಕೊಂತ ಇದಾರೆ ಸರ್.
1: ಈಗ ಮೊದ್ಲೆಲ್ಲ ನೋಡಿದ್ರೆ ಈಗ ನಮ್ಗೆ ಹಣ ಬೇಕು ಅಂತಂದ್ರೆ ಇದ್ದಂತವ್ರ ಹತ್ರ
0: ಸರ್. ಅವಾಗೆಲ್ಲ ಊರಲ್ಲಿ 2 ರೂಪಾಯಿ ಬಡ್ಡಿ ಅಂತೆ, 3 ರೂಪಾಯಿ ಬಡ್ಡಿ ಅಂತೆ, ಹಿಂಗೆ ಏನಕ್ಕಾದ್ರು ತಕ್ಷಣ ಬೇಕಪ್ಪ ಅಂದ್ರೆ ಏನು ನಮಗೆ ಹಸಿವಿರುತ್ತೆ ಸರ್. ಇವಾಗ ಅವ್ರು 8 ರೂಪಾಯಿ ಬಡ್ಡಿ ಆದ್ರೂ ನಾವು ತಗೋಬೇಕಾಗಿತ್ತು ಸರ್. ಇವಾಗ ಆತರ ಅಲ್ಲ ಸರ್. ಮೇನ್ ಸಂಘಗಳು ಮನುಷ್ಯ ಇವಾಗ ನಮ್ಗೆ ಸಾಲ ಬೇಕು ಅಂದ ತಕ್ಷಣ ಫಸ್ಟ್ ತಲೆ ಬರೋದ್ ಸಂಘ, ನನ್ ಸಂಘದಲ್ಲಿ ಇದ್ದೀನಪ್ಪ, ನಾನ್ ಸಂಘದಲ್ಲಿ ಸಾಲ ಬರಿಸ್ತೀನಿ, ಕಡಿಮೆ ಬಡ್ಡಿ ಬೀಳುತ್ತೆ, ಅದ್ರಲ್ಲಿ ಬಂದಿರತಕ್ಕಂತ ಹಣವನ್ನು ನಾವು ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು. ಈಗ ಯಾರು ಯಾರ ಮನೇಲಿ ಸಾಲ ಕೇಳಕ್ ಹೋಗಲ್ಲ ಸರ್, ಫಸ್ಟ್ ಸಂಘದಲ್ಲೇ ಕೇಳೋದು. ಮನೇಲಿ ಬೇಡ ಅಂದ್ರೂ ಮನೇಲಿರೋ ಯಜಮಾನ್ರನ್ನ ಅತ್ತೆರ್ನ ಮಾವರ್ನ ಒಪ್ಪಿಸ್ಬಿಟ್ಟಾದ್ರೂ ಫಸ್ಟ್ ಸಂಘಗಳಲ್ಲಿ ಸಾಲ ಕೇಳ್ತಾರೆ ಸರ್.
1: ಈಗ ಹೆಚ್ಚಾಗಿ ಈಗ ಹಳ್ಳಿಗಳಲ್ಲಿ ಅಂತಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಮಹಿಳೆಯರು ಅಂತಂದ್ರೆ ಎಲ್ಲ ರೈತ ಮಹಿಳೆಯರ ಇರ್ತಾರಲ್ವಾ?
0: ಹಾ ಸರ್.
1: ಈಗ ಕೃಷಿ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಈಗ ನೀವು ಈ ತರ ಬೆಳೀರಿ, ಈ ತರ ಬೆಳೆದ್ರೆ ಈ ತರ ನಾವು ಆದಾಯವನ್ನ ತಗೊಳ್ಬಹುದು, ದಿನನಿತ್ಯ ಆದಾಯ ತಂದು ಕೊಡುವಂತ ಬೆಳೆಗಳು ಇದ್ದಾವೆ, ಈಗ 3 ತಿಂಗಳಿಗೊಮ್ಮೆ ಆದಾಯ ಕೊಡುವಂತ ಬೆಳೆಗಳು ಇದ್ದಾವೆ, ವಾರ್ಷಿಕವಾಗಿ ಕೊಡುವಂತ ಬೆಳೆಗಳು ಇದ್ದಾವೆ. ಅಂದ್ರೆ ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗ್ಬೇಕಂತಂದ್ರೆ ಕೃಷಿ ಪ್ರವಾಸಗಳು ಈ ತರ ಕರ್ಕೊಂಡು ಹೋಗ್ತಾರಲ್ವಾ?
0: ಆತರ
1: ಏನಾದ್ರು ಕರ್ಕೊಂಡೋಗಿದ್ರೆ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ?
0: ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಕರ್ದ್ಕೊಂಡು ಹೋಗಿಲ್ಲ ಸರ್. ನಮ್ಮಲ್ಲಿ ಕೃಷಿ ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಒಕ್ಕೂಟದಲ್ಲಿ. ಈಗ ನಾವ್ ಹೆಂಗೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಯ್ಕೆ ಆಗಿದೀವಲ್ಲ ಸರ್, ಅದೇ ರೀತಿ ಅಂದ್ರೆ ಹೈನುಗಾರಿಕೆ ಬಗ್ಗೆ, ಕೃಷಿ ಬಗ್ಗೆ, ಕೃಷಿ ಸಖಿ, ಪಶು ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಮತ್ತೆ ಬಿಸಿ ಸಖಿ ಅಂದ್ರೆ ಈಗ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಈಗ ಹಣ ಬಿಡಿಸ್ಕೋಕಲ್ಲ ಸರ್, ವಯಸ್ಸಾದ್ರೆ ಈಗ ಆಗಲ್ಲ, ಅಲ್ಲೇ ಊರಲ್ಲೇ ಬಿಡಿಸ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ ಬಿಸಿ ಸಖಿಗಳನ್ನು ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಕೃಷಿ ಸಖಿ ಇರ್ತಾರಲ್ಲ ಸರ್, ಅವರು ಮಾಹಿತಿ ಕೊಡ್ತಾರೆ ಸರ್ ಅವರಿಗೆ, ಈ ತರ ಬೆಳೆಗೆ ಈ ತರ ಮಾಡಿದ್ರೆ ಇದು ಜೀವಾಮೃತ, ಘನಾಮೃತ, ಬೀಜಾಮೃತ, ಅವರಿಗೆಲ್ಲ ತರಬೇತಿ ಕೊಡಿಸಿದ್ದಾರೆ ಸರ್. ಆ ತರಬೇತಿ ಪಡ್ಕೊಂಡ್ಬಿಟ್ಟು ಅವರು ಸ್ವಸಹಾಯ ಸಂಘಗಳಿಗೆ ಭೇಟಿ ಕೊಟ್ಟು ಸ್ವಸಹಾಯ ಸಂಘದಲ್ಲಿರುವ ಮಹಿಳೆಯರಿಗೆ ಅವ್ರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್.
1: ಅಂದ್ರೆ ಒಟ್ಟಾರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ರೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ?
0: ಹಾ ಸರ್, ಸಾಕಷ್ಟು ಇದೆ ಸರ್, ತುಂಬಾ ಜನ ಪಡ್ಕೊಂಡು ಇದ್ದಾರೆ ಸರ್. ಎಲ್ಲಾ ಮಹಿಳೆಯರು ಸ್ವಸಹಾಯ ಸಂಘಕ್ಕೆ ಸೇರಿ ನಮ್ಮ ಯೋಜನೆ ಅಡಿಲಿ ಸರ್ಕಾರದಿಂದ ಬರುವಂತಹ ಉಪಯೋಗಗಳನ್ನ ಪಡ್ಕೊಳ್ರಿ ಅಂತ ತಿಳಿಸಕ್ ಇಚ್ಛೆ ಪಡ್ತೀನಿ ಸರ್. ನಾನು
1: ಈಗ ರೈತರಿಗಾಗಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದಾವೆ, ಈಗ ರಾಜ್ಯ ಸರ್ಕಾರದ್ದಾಗಿರ್ಬೋದು, ಕೇಂದ್ರ ಸರ್ಕಾರದ್ದಾಗಿರ್ಬೋದು, ಇವೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಮಹಿಳಾ ಸದಸ್ಯರಿಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಪಡೆ ಆದ್ರೆ ಅಂದ್ರೆ ಇವೆಲ್ಲ ಯೋಜನೆಗಳು ನಿಮ್ ಮುಖಾಂತರ ಗೊತ್ತಾಗ್ತವೆ, ಆಗ ಅವರು ಅವನ್ನೆಲ್ಲ ಯೋಜನೆಗಳನ್ನ ಪಡ್ಕೊಂಡು ಅವ್ರ ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಮೇಲ್ ಬರಬಹುದು ಅಂತ ಹೇಳ್ತಾರೆ.
0: ಹಾ ಸರ್, ಬರಬಹುದು, ಬರ್ಲಿ ಅನ್ನೋದೇ ಉದ್ದೇಶ ಸರ್. ಸಾಕಷ್ಟು ನಮಗೆ ಗೊತ್ತಿರೋ ಅಂತ ಮಾಹಿತಿ ಸಂಘಗಳಲ್ಲಿ ಭೇಟಿ ಕೊಟ್ಟು ಹೇಳ್ತೀವಿ ಸರ್. ಪ್ರತಿಯೊಬ್ರು ಈಗ ಸಂಘದಲ್ಲಿ ನಮ್ದು ಸಭೆ ಇರುತ್ತಲ್ಲ ಸರ್, ನಾವು ಮನೆ ಮನೆ ಭೇಟಿ ಕೊಟ್ಟು ನಮಗೆ ಬಂದ್ರೆ ಅದು ಯೋಜನೆ ಬಗ್ಗೆ ನಾವು ಮಾಹಿತಿ ತಿಳಿಸ್ತಾ ಇರ್ತೀವಿ ಸರ್. ಅವರಿಗೆ ಬರ್ಲಿ, ಬಂದು ನಮ್ಮ ಯೋಜನೆ ಬಗ್ಗೆ ಅದ್ರ ಉಪಯೋಗ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್.
1: ಒಳ್ಳೆದು ಶ್ರುತಿಯವರೇ, ಇಲ್ಲ ತನಕ ಈ ಒಂದು ಸ್ತ್ರೀ ಶಕ್ತಿ ಸಂಘಗಳ ರಚನೆ ಮತ್ತು ಅವುಗಳ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್, ಧನ್ಯವಾದ. ಇದುವರೆಗೂ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ ಕಾರ್ಯಚಟ

ಚಟುವಟಿಕೆ ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾನವೇಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ.

0: ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತು ಹಾಗೂ ಪ್ರಕಟಣೆಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ವಿಡಿಯೋ ಲೈಕ್ ಮಾಡಿ ಹಣ ಸಿಗುತ್ತಾ? ಎಷ್ಟು ಸುಲಭ.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ಕಾರ್ಯಗಳು.
6: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
5: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಕೆತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶೀತಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
0: ಕೇಶನ ನೆಲೆನಾಡು ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು ಆಗದು ಎಂದು.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು. ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ಮನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಹೇಳಿಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಯಲ್ಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆಯೇ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ ಹಾಗೂ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಹಾಗಾದರೆ ಬನ್ನಿ ಮೊದಲಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ.
2: ಡಾಕ್ಟರ್ ನಟರಾಜ್ ಅವರೇ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡುಬರುವಂತಹ ಗರ್ಭಕಂಠದ ಕ್ಯಾನ್ಸರ್ ಹಾಗಂದ್ರೆ ಏನು ಹಾಗೂ ಇದರ ಒಂದು ಮಹತ್ವ ಏನು ಹಾಗೂ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಹಾಗೂ ಇದರ ವಿರುದ್ಧ ಹೋರಾಡುವುದಕ್ಕಾಗಿ ಒಂದು ರೀತಿಯ ಲಸಿಕಾ ಅಭಿಯಾನವನ್ನು ಕೂಡ ಆಯೋಜಿಸಲಾಗ್ತಾ ಇದೆ ಅಂತ ಕೇಳಿದೀವಿ. ಮೊದಲಿನ ಪ್ರಶ್ನೆ ಅಂತಂದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಹಾಗೂ ಅದರ ಒಂದು ಮಹತ್ವ ಏನು?
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಟರಾಜ್ ಅಂತ, RCHO ಅಧಿಕಾರಿ, ಆರೋಗ್ಯ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ. ಮುಖ್ಯವಾಗಿ ಇವತ್ತು ನಾವು HPV ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದೀವಿ. ಅದು ಪೂರ್ವವಾಗಿ CA ಸರ್ವಿಸ್ ಕಾರ್ಸಿನೋಮ ಸರ್ವಿಕ್ಸ್ ಅಂತ ಅಂತೀವಿ ಕನ್ನಡದಲ್ಲಿ. ಗರ್ಭಕಂಠ ಕ್ಯಾನ್ಸರ್ ಅದ್ರ ಯಾವ ತರ ಬರುತ್ತೆ ಅನ್ನೋ ತಿಳ್ಕೊಳೋದು ನಮ್ಮ ಮಹತ್ವ ಇರುತ್ತೆ. ಇದು HPV ವೈರಸ್ ಇಂದ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟ್ ಆಗಿ ಸೆಕ್ಸುವಲ್ ಟ್ರ್ಯಾಕ್ ಏನಿದೆ, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಏನಿದೆ, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ರಿಪೀಟ್ ಆಗಿ ಇನ್ಫೆಕ್ಷನ್ಸ್ ಆದಾಗ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಆಗಿ ಬದಲಾವಣೆಯಾಗುವಂತ ಸಾಧ್ಯತೆ ಇದೆ. ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಫಸ್ಟ್ ಗೆ ಎಸಿಂಪ್ಟೊಮ್ಯಾಟಿಕ್ ಇರುತ್ತೆ, ಫಸ್ಟ್ ಗೊತ್ತಾಗೋದಿಲ್ಲ, ನಮ್ಗೆ ಇನ್ಫೆಕ್ಷನ್ ಇರೋದೇ ಗೊತ್ತಿರೋದಿಲ್ಲ. ಕಾಲಾನಂತರದಲ್ಲಿ ಇದು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ನೋವು ಬರೋದು ಅಥವಾ ಡಿಸ್ಚಾರ್ಜಸ್ ಆಗೋದು ಅದೆಲ್ಲ ಪ್ರಾರಂಭ ಆಗುತ್ತೆ. ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಇನ್ಫೆಕ್ಷನ್ಸ್, ಅದೇ ತರ ಗಂಡು ಮಕ್ಕಳಲ್ಲೂ ಕಂಡು ಬರುತ್ತೆ. ಹೆಣ್ಮಕ್ಳ ಬಗ್ಗೆನೇ ಹೆಚ್ಚು ಯಾಕೆ ಮಾತಾಡ್ತಿದ್ವಿ ಅಂದ್ರೆ ಕಾರ್ಸಿನೋಮ ಸರ್ವಿಕ್ಸ್ ಜಗತ್ತಿನಾದ್ಯಂತ ಇರುವಂತ ಅಂಕಿ ಸಂಖ್ಯೆಗಳ ಪ್ರಕಾರ 4ನೇ ಅತಿ ಪ್ರಮುಖ ಕ್ಯಾನ್ಸರ್ ಆಗಿರುತ್ತೆ. ಮಹಿಳೆಯರಲ್ಲಿ ನಾವು 1, 2, 3, 4 ಅಂತ ಮಾಡಿದಾಗ ರ್ಯಾಂಕಿಂಗ್ 4ನೇ ಕಾಮನೆಸ್ಟ್ ಕ್ಯಾನ್ಸರ್ ಅಮಾಂಗ್ ವುಮೆನ್ಸ್ ಇನ್ ದ ಜಗತ್ತಿನಲ್ಲಿ. ಅದೇನೇ ನಾವು ಇಂಡಿಯಾಕ್ಕೆ ಬಂದು ಹೋಲಿಸಿದಾಗ ಅದು ಸೆಕೆಂಡ್ ಮೋಸ್ಟ್, ಅಂದ್ರೆ 2ನೇ ಸ್ಥಾನ ಇದೆ. ನಮ್ಗೇನು ಮಹಿಳೆಯರಲ್ಲಿ ಬರುವಂತ ಎಲ್ಲಾ ಕ್ಯಾನ್ಸರ್ಸ್ನ ನಾವು 1, 2, 3, 4 ಅಂತ ಮಾಡಿದಾಗ ಇದು 2ನೇ ಸ್ಥಾನದಲ್ಲಿ ಇದೆ. ಮೊದಲನೇ ಸ್ಥಾನ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಲ್ಲಿ ಬರುತ್ತೆ. ಅಂಕಿ ಸಂಖ್ಯೆಗಳ ಪ್ರಕಾರ ಇದು ನಿಯರ್ಲಿ 11.4% ಇನ್ಸಿಡೆನ್ಸ್ ರೇಟ್ ಅಂತೀವಿ. ಅಂದ್ರೆ 100,000 ಮಹಿಳೆಯರನ್ನ ನಾವು ಕೌಂಟ್ ಮಾಡಿದಾಗ 11.4% ಮಹಿಳೆಯರಲ್ಲಿ ಇದು ಇನ್ಸಿಡೆಂಟ್ ಪ್ರತಿ ವರ್ಷ ಕಂಡು

0: ಸಾಧ್ಯತೆ ಇದೆ. ಸೊ ಇದಕ್ಕೆ ಬ್ಯೂಟಿಫುಲ್ ಆಗಿರ್ಬೇಕಂದ್ರೆ ಯಾವುದೇ ಒಂದು ಕ್ಯಾನ್ಸರ್ ನಾವು ಒಂದು ವ್ಯಾಕ್ಸಿನ್ ನಿಂದ ಪ್ರಿವೆಂಟ್ ಮಾಡಬಹುದು ಅಂದ್ರೆ ಅದು ಏಕೈಕ ಅದು ನಮ್ಮ ಸಿಎ ಸರ್ವಿಕ್ಸ್ ಅಂತ ಏನಿದೆಯೋ ಅದಕ್ಕೆ ವ್ಯಾಕ್ಸಿನ್ ಮೂಲಕ ಖಂಡಿತವಾಗಿ ಮುಂದಿನ ದಿನದಲ್ಲಿ ಅವರಿಗೆ ಕಾರ್ಸಿನಮ ಸರ್ವಿಕ್ಸ್ ಆಗದಂಗೆ ತಡೆಗಟ್ಟುವಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ ಆ HPV ವ್ಯಾಕ್ಸಿನ್ ಬಗ್ಗೆ ಸುಮಾರಷ್ಟು ಕಂಟ್ರಿಗಳಲ್ಲಿ ಸುಮಾರು 2010 ಬಹಳಷ್ಟು ಪ್ರಗತಿ ಕಂಡಿದ್ದಾವೆ. ಸುಮಾರು ನಮಗಿರುವಂತ ಮಾಹಿತಿ ಪ್ರಕಾರ ಮತ್ತು WHO ಕೊಟ್ಟಿರುವಂತಹ ಅಂಕಿ ಸಂಖ್ಯೆಗಳ ಪ್ರಕಾರ ಈಗಾಗಲೇ 160 ಕಂಟ್ರಿಗಳಲ್ಲಿ ಈ ವ್ಯಾಕ್ಸಿನ್ ನ ಕೊಡ್ತಾ ಇದೆ.
1: ಗರ್ಭಕಂಠದ ಕ್ಯಾನ್ಸರ್ ಎನ್ನುವಂತಹದ್ದು ಈ ಚಿಹ್ನೆಗಳ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ, ಯಾವ ಹಂತದಲ್ಲಿ ಬರ್ತದೆ ಮಹಿಳೆಯರಲ್ಲಿ, ಪ್ರಾರಂಭಿಕ ಹಂತಗಳಲ್ಲಿ ಬರ್ತದೋ ಅಥವಾ ಆನಂತರ ಬರುವಂತಹದ್ದು ಹೇಗಿದೆ?
0: ಇದು HPV ಏನು ಇನ್ಫೆಕ್ಷನ್ಸ್ ಆಗ್ತಾ ಇದೆ, ಅದು ಕಾಮನ್ ಇನ್ಫೆಕ್ಷನ್ಸ್ ಸೆಕ್ಸುವಲಿ ಆಕ್ಟಿವ್ ಇರುವಂತಹ ಟೈಮ್ ಅಲ್ಲಿ ಬರುವಂತದ್ದು. 14 ವರ್ಷ ಆದ್ಮೇಲೆ ಸೆಕ್ಸುವಲಿ ಆಕ್ಟಿವ್ ಏಜ್ ಏನಿರುತ್ತೋ ಆ ಟೈಮ್ ಅಲ್ಲಿ ಆಗುವಂತ ಇನ್ಫೆಕ್ಷನ್ಸ್ ಇಂದ ಇದು ಕಾಯಿಲೆ ಸಿಎ ಸರ್ವಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಪ್ರತಿಯೊಂದು ಇನ್ಫೆಕ್ಷನ್ಸ್ ಸಿಎ ಸರ್ವಿಕ್ಸ್ ಆಗಿ ಕನ್ವರ್ಟ್ ಆಗುವಂತ ಅವಶ್ಯಕತೆ ಏನಿದೆ. ಕೆಲವರಲ್ಲಿ ಇದು ಕನ್ವರ್ಟ್ ಆಗಿ ಅದು ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಾ ಇರಬೇಕು, ಆ ಪಾರ್ಟ್ ಅಲ್ಲಿ ರಿಪೀಟೆಡ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ಮುಂದೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಆಗಿ ಕನ್ವರ್ಟ್ ಆಗಿ ಆಮೇಲೆ ಅದು ನಮಗೆ ಸಿಎ ಸರ್ವಿಕ್ಸ್ ಆಗಿ ಕಂಡು ಬರುತ್ತೆ. ಪ್ರಾರಂಭದಲ್ಲಿ ನಮಗೆ ಇನ್ಫೆಕ್ಷನ್ಸ್ ಇದ್ದಾಗ ಇದು ಗೊತ್ತಾಗೋದಿಲ್ಲ, ಸಿಎ ಸರ್ವಿಸ್ ಆಗುತ್ತೆ. ಯೂಶಲಿ 35 ವರ್ಷ 45 ವರ್ಷ ಹಿಂಗೆ ಈ ತರ ಏಜ್ ಆಗ್ತಾ ಇದ್ದಂಗೆ ಸಿಎ ಸರ್ವಿಸ್ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆ ಇದೆ.
1: ಅದೇ ಒಂದ್ಸರಿ ಈ ಕಾಯಿಲೆ ಬಂದ್ರೆ ಅದಕ್ಕೆ ಚಿಕಿತ್ಸೆ ಇದೆಯೋ ಅಥವಾ ಪೂರ್ವಭಾವಿಯಾಗಿ ಇದಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಲಸಿಕೆಯನ್ನು ಹಾಕಿಸಬೇಕು ಹೇಗೆ?
0: ಇದು ಎಸಿಂಪ್ಟಮ್ಯಾಟಿಕ್ ಇರೋದ್ರಿಂದ ಜನರಲ್ಲಿ ಗೊತ್ತಾಗೋದಿಲ್ಲ. ಸೆಲ್ಫ್ ಲಿಮಿಟಿಂಗ್, ಕೆಲವು ಟೈಮ್ ವೈರಲ್ ಇನ್ಫೆಕ್ಷನ್ಸ್ ಅದರಲ್ಲಿ ಟ್ರೀಟ್ಮೆಂಟ್ ಸಬ್ಸೈಡ್ ಆಗ್ತದೆ. ಸೈನ್ ಸಿಂಪ್ಟಮ್ ರಿಪೀಟ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ನ ನಾವು ಕೊಡ್ತಾ ಇರ್ತೀವಿ. ಬಟ್ ನಮಗೆ ಆಕ್ಚುಲಿ ಇದು ಮುಂದಿನ ದಿನಗಳಲ್ಲಿ ಸಿಎ ಸರ್ವಿಕ್ಸ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಈಗ ಆಸ್ ಫಾರ್ ದ ಸರ್ಕಾರದ ನಿಯಮಗಳ ಪ್ರಕಾರ ಯಾವುದೇ ಒಂದು ಮಹಿಳೆ 35 ವರ್ಷ ಅಥವಾ 45 ಎರಡು ಟೈಮ್ ಅಲ್ಲಿ ನಾವು ಒಂದು ಟೆಸ್ಟ್ ಮಾಡ್ತೀವಿ, ಪ್ಯಾಪ್ ಸ್ಮಿಯರ್ ಅಂತೇಳಿ. ಸೊ ಪ್ಯಾಪ್ ಸ್ಮಿಯರ್ ನಾವು ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಕ್ಯಾನ್ಸರ್ ಬಂದಿರಬಹುದು ಅಥವಾ ಬರುವ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡ್ತೀವಿ. ಆ 35 ವರ್ಷ ಅಥವಾ 45 ಎರಡು ಸಲ ನಾವು ಮಾಡ್ಬೇಕಂತೇಳಿ ಗೈಡ್ಲೈನ್ಸ್ ಅಲ್ಲಿ ಇದೆ. ಎರಡನೇದು ಈಗ ಪ್ರಿವೆನ್ಷನ್ ಬಗ್ಗೆ ಕೇಳೋದ್ರಿಂದ ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಈ HIV ಯಾವ ತರ ನಾವು ಪ್ರಿಕಾಷನ್ಸ್ ತಾಂತಾ ಇದ್ದೇವೆ, HIV ಬರದಂಗೆ ನಾವೇನ್ ತಡೆಗಟ್ತಾ ಇದ್ವು ಎಲ್ಲವೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳು ಆದಷ್ಟು ಅವಾಯ್ಡ್ ಮಾಡ್ಬೇಕು. ಅದರಿಂದ ನಾವು ಆಪ್ಷನ್ ಏನು ದೂರ ಇದ್ದಷ್ಟು ಈ ಕಾಯಿಲೆಯಿಂದ ನಾವು ರಕ್ಷಣೆ ಪಡೆಯಕ್ಕೆ ಅನುಕೂಲ ಆಗುತ್ತೆ.
1: ಈಗ ಈ HPV ಲಸಿಕಾ ಅಭಿಯಾನದ ಬಗ್ಗೆ
0: ಸರ್, ಇದು ಈಗಾಗಲೇ ಜಗತ್ತಿನಲ್ಲಿ 160 ಕಂಟ್ರಿಗಳಲ್ಲಿ ವ್ಯಾಕ್ಸಿನ್ಸ್ ಕೊಡ್ತಾ ಇದಾರೆ. ಈ ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಅಲ್ಲಿ ಇದು ಆಲ್ರೆಡಿ ಮುಂಚೆಯಿಂದಲೂ ಇದೆ. ಮಾಹಿತಿ ಪ್ರಕಾರ 2010-11 ಇಂದನು ಈ ವ್ಯಾಕ್ಸಿನ್ಸ್ ನಮ್ಮ ಇಂಡಿಯಾದಲ್ಲಿ ಖಾಸಗಿ ಇದರಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ ಮನಗಂಡು WHO ದವರು ಒಂದು ಗೋಲ್ ಇಟ್ಕೊಂಡಿದ್ದಾರೆ, ಬೈ 2030 ಒಳಗಡೆ ನಾವು ಇದನ್ನ ಎಲಿಮಿನೇಷನ್ ಮಾಡಬೇಕು. ಸಿಎ ಸರ್ವಿಸ್ ನ ಒಂದು ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ 2030 ಇದನ್ನ ಎಲಿಮಿನೇಷನ್ ಅಂದ್ರೆ ಕಂಪ್ಲೀಟ್ ರಿಮೂವಲ್ ಅಲ್ಲ, ನೋ ಮೋರ್ ಇಟ್ ಇಸ್ ಎ ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು ಅಂದ್ರೆ ಕಮ್ಯುನಿಟಿಯಲ್ಲಿ ಅಂತ ಭಾವಿಸ್ಬಿಟ್ಟು. ಇಂಪಾರ್ಟೆಂಟ್ ಅದರಲ್ಲಿ 3 ಗೋಲ್ಸ್ ಇದಾವೆ. ಅದ್ರಲ್ಲಿ ಒಂದು ಗೋಲ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಕೊಡ್ಬೇಕು. ನಮಗೇನು ಎಲಿಜಿಬಲ್ ಏಜ್ ಗ್ರೂಪ್ ಹೆಣ್ಮಕ್ಳು ಇದಾರೆ ಅವ್ರಿಗೆ ಮುಂಚಿತವಾಗಿ ಅಂದ್ರೆ ಸೆಕ್ಚುಲಿ ಆಕ್ಟಿವ್ ಆಗಕ್ಕೆ ನಮ್ಗೆ ಮುಂಚಿತವಾಗಿನೇ ನಾವು ವ್ಯಾಕ್ಸಿನೇಷನ್ ಕೊಟ್ಟಾಗ ಪ್ರೊಟೆಕ್ಷನ್ ಸಿಗುವಂತ ಸಾಧ್ಯತೆ ಇದೆ. ಆ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡು ನಮ್ಮ ಭಾರತ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿಬಿಟ್ಟು 2026 ಈ ಬಿಗಿನಿಂಗ್ ಅಲ್ಲಿ ನಮಗೆ ರಾಜ್ಯ ಮಟ್ಟದಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿಯವರಿಗೆ HPV ವ್ಯಾಕ್ಸಿನೇಷನ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಅದಕ್ಕೆ ತಕ್ಕಂತೆ ಈಗ ನಾವು 3 ತಿಂಗಳು ಕ್ಯಾಂಪೇನ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಪೂರ್ವವಾಗಿ ಆಕ್ಚುಲಿ ಶೆಡ್ಯೂಲ್ ಡೋಸ್ ಇರೋದಿದು, ಅಂದ್ರೆ ಶೆಡ್ಯೂಲ್ಡ್ ಏಜ್ ಗ್ರೂಪ್ 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಮಕ್ಳಿಗೆ ಅದನ್ನ ಕೊಡಬೇಕಾಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಇದೆ. ಈಗ ಇಮಿಡಿಯೇಟ್ ಆಗಿ ಇದಕ್ಕೆ 3 ತಿಂಗಳು ಕ್ಯಾಂಪೇನ್ ಅವಧಿಯಲ್ಲಿ 14 ರಿಂದ 15 ವರ್ಷ ಏನು ಹೆಣ್ಮಕ್ಳು ನಮ್ಮಲ್ಲಿ ಇದ್ದಾರೋ ಅವರಿಗೆ ವ್ಯಾಕ್ಸಿನೇಷನ್ ಕೊಡಕ್ಕೆ ಸರ್ಕಾರದ ಮಾರ್ಗಸೂಚಿಗಳಿದೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲೂ ನಾವು ಸಿದ್ಧ ಮಾಡಿಕೊಂಡು ಅದೇ ಪ್ರಕಾರ ಆಕ್ಷನ್ ಪ್ಲಾನ್ ಮಾಡಿ ಪ್ರತಿಯೊಂದು ಆರೋಗ್ಯ ಸಂಸ್ಥೆಗಳಲ್ಲಿ ಈ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಯಾರು ಬೇಕಾದ್ರೂ ಈ ಎಲಿಜಿಬಲ್ ಏನು ಹೆಣ್ಮಕ್ಳು ಹೇಳ್ತೀವಿ 14 ವರ್ಷದಿಂದ 15 ವರ್ಷ ಆ ಹೆಣ್ಮಕ್ಳು ಅವರ ಪೇರೆಂಟ್ ಜೊತೆ ನಮ್ಮ ನಿಯರೆಸ್ಟ್ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಅವರಿಗೆ

0: ಎಲ್ಲ ವ್ಯವಸ್ಥೆ ಇದೆ. ಇನ್ ಬಟ್ಟಾಗಿ ಕೆಲವೊಂದು ಸಣ್ಣ ಪುಟ್ಟ ಪ್ರೋಟೋಕಾಲ್ಸ್ ಇದಾವೆ, ಅದನ್ನ ಮಾಡಿಬಿಟ್ಟು ನಾವು ವ್ಯಾಕ್ಸಿನೇಷನ್ ಕೊಡಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ.
1: ಸಾಮಾನ್ಯವಾಗಿ 8ರಿಂದ 10ನೇ ತರಗತಿಯ ಅವಧಿಯಲ್ಲಿ ಇರುವಂತಹ ಮಕ್ಕಳು ಇರ್ತಾರೆ, ಅವರಿಗೆ ಶಾಲೆಯಲ್ಲಿ ಹೋಗಿ ಇಂತಹ ಒಂದು ಲಸಿಕೆಯನ್ನು ಕೊಡುವಂತಹ ಒಂದು ಅಭಿಯಾನ ಏನಾದ್ರು ಮಾಡ್ತಾ ಇದ್ರು, ಅಥವಾ ನೇರವಾಗಿ ವಿದ್ಯಾರ್ಥಿನಿಯರೇ ಅವರೇ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಲಸಿಕೆಯನ್ನು ಪಡಿಬೇಕು?
0: ಸರ್, ಈಗ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ನಮಗೆ ಈಗ ಇನ್ಸ್ಟ್ರಕ್ಷನ್ಸ್ ಇರೋದು ನಮ್ಮ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದು ಮತ್ತೆ ಅದರ ಮೇಲ್ಪಟ್ಟ ಲೈಕ್ ಸಮುದಾಯ ಆರೋಗ್ಯ ಕೇಂದ್ರ ಇರುತ್ತೆ, ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆ ಇರುತ್ತೆ, ಜಿಲ್ಲಾಸ್ಪತ್ರೆ ಇರುತ್ತೆ, ಮತ್ತೆ ಅರ್ಬನ್ ನಲ್ಲಿ ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ಸ್ ಇದೆ, ಆ ಹಂತದಿಂದ ಮಾತ್ರ ವ್ಯಾಕ್ಸಿನೇಷನ್ ಕೊಡೋಕೆ ಅನುಮತಿ ಇದೆ. ಹಂಗಾಗ್ಬಿಟ್ಟು ನಾವು ಸ್ಕೂಲ್ಸ್ ಗೆ ಹೋಗ್ತಾ ಇಲ್ಲ. ಸೊ ಇದು ಪೂರ್ವವಾಗಿ ನಾವು ಸ್ಕೂಲ್ಗಳಲ್ಲಿ ಇದ್ರ ಮಾಹಿತಿ ಕೊಟ್ಟಿದೀವಿ. ಆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಏನಾಗುತ್ತೋ ಅಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿ ಹೋಗಿ ನಮ್ಮ ಈ ಕ್ಯಾನ್ಸರ್ ಬಗ್ಗೆ ಮಾಹಿತಿನ ಕೊಡ್ತಾ ಇದಾರೆ, ಮತ್ತೆ ನಮ್ಮಲ್ಲಿ ಏನು ವ್ಯಾಕ್ಸಿನೇಷನ್ ಯಾವಾಗ ಮಾಡ್ತೀವಿ ಅಂತ ಮಾಹಿತಿ ಆಲ್ರೆಡಿ ಕೊಟ್ಟಾಗ.
1: ಈ ಲಸಿಕೆ ಕೊಡುವ ವಿಧಾನದ ಬಗ್ಗೆ ಹೇಳಿ, ಇದು ಒಂದೇ ಡೋಸ್ ಕೊಡುವಂತಹದ್ದು ಅಥವಾ ಎರಡು ಮೂರು ಡೋಸ್ ಕೊಡಬೇಕು?
0: ಇಂಪಾರ್ಟೆಂಟ್ ಕ್ವಶನ್ ಸರ್. ಈಗ ಏನಾಗಿದೆ, ಖಾಸಗಿಯಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆಗಳು ಸುಮಾರು ವರ್ಷದಿಂದ ನಡೀತಾ ಇದೆ. ಈಗ WHO ಪ್ರಕಾರ ಸುಮಾರು 83 ಕಂಟ್ರಿಗಳಲ್ಲಿ ಸಿಂಗಲ್ ಡೋಸ್ ಕೊಟ್ಟರೆ ಸಾಕು, ಲೈಫ್ ಲಾಂಗ್ ಅದು ಇಮ್ಯುನಿಟಿ ಸಿಗುತ್ತೆ, ಅದು ಸಿಎಸ್ಆರ್ ಬರದಂಗೆ ತಡೆಯುತ್ತೆ ಅಂತೇಳಿ WHO ರೆಕಾರ್ಡ್ಸ್ ಅಲ್ಲಿ ಹೇಳುತ್ತೆ. 83 ಕಂಟ್ರಿಗಳಲ್ಲಿ ಸಿಂಗಲ್ ಡೋಸ್ ಪಾಲಿಸಿನ ಅಳವಡಿಸಿಕೊಂಡಿದ್ದಾರೆ. ಪ್ರೈವೇಟ್ ಅಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆ ಇದೆ. ಮತ್ತೆ ಏಜ್ ಗ್ರೂಪ್ ನಮ್ಮ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು 14-15 ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ 9-14 ವರ್ಷದ ಎಲ್ಲಾ ಮಕ್ಕಳಿಗೆ ಕೊಡೋಕೆ ಸರ್ಕಾರದ ಮಾರ್ಗಸೂಚಿಗಳು ಬರ್ತವೆ. ಸೊ 14-15 ಹೊತ್ತಿಗೆ ನಾವು ಸಿಂಗಲ್ ಡೋಸ್ ಕೊಡ್ತಾ ಇದೀವಿ. ಸೊ 1 ಡೋಸ್ ತಗೊಂಡ್ಬಿಟ್ರೆ ಅವರು ಮತ್ತೆ ಮುಂದಿನ ದಿನಗಳು ಯಾವುದೇ ತರದ ಈ ಸ್ಪೆಸಿಫಿಕ್ HPV ರಿಲೇಟೆಡ್ ವ್ಯಾಕ್ಸಿನ್ಸ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ.
1: ಲಸಿಕೆಯನ್ನು ತೆಗೆದುಕೊಂಡ ನಂತರ ಏನಾದರೂ ಸೈಡ್ ಎಫೆಕ್ಟ್ಸ್ ಅಥವಾ ಏನಾದ್ರೂ ದುಷ್ಪರಿಣಾಮಗಳು ಕಂಡು ಬರಬಹುದು?
0: ಸರ್, ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಸುಮಾರು 160 ಕಂಟ್ರಿಯಲ್ಲಿ ಇದು ಆಲ್ರೆಡಿ ವ್ಯಾಕ್ಸಿನೇಷನ್ ಆಗ್ತಾ ಇದೆ. ನಮ್ದು ಈ ವರ್ಷದಿಂದ ಆಗ್ತಾ ಇದೆ. ಮಾಹಿತಿ ಮತ್ತೆ ಡಾಟಾದ ಪ್ರಕಾರ 55 ಕೋಟಿ ಹೆಣ್ಮಕ್ಳಿಗೆ ಅರೌಂಡ್ ವ್ಯಾಕ್ಸಿನೇಷನ್ ಕೊಟ್ಟಾಗಿದೆ. ಅವೆಲ್ಲವೂ ರಿಪೋರ್ಟ್ಸ್ ಏನ್ ಹೇಳ್ತಾ, ಇದರಲ್ಲಿ ಯಾವುದೇ ತರದ ಮೇಜರ್ ಅಡ್ವರ್ಸ್ ರಿಯಾಕ್ಷನ್ಸ್ ಅಂತ ತೀವ್ರ ತರದ ದುಷ್ಪರಿಣಾಮಗಳು ಇದರಲ್ಲಿ ಕಂಡು ಬಂದಿಲ್ಲ. ಯಾವುದೇ ಒಂದು ಇಂಜೆಕ್ಷನ್ ಇರುವಂತ ನೋವಾಗುತ್ತೆ, ಆ ಸೈಟ್ ಅಲ್ಲಿ ಏನು ಇಂಜೆಕ್ಷನ್ ಅಲ್ಲಿ ನೋವಾಗ್ಬಹುದು, ಸ್ವಲ್ಪ ಬಾವು ಬರಬಹುದು, ಸ್ವಲ್ಪ ಜ್ವರ ಬರಬಹುದು, ಇಷ್ಟು ಬಿಟ್ರೆ ಯಾವುದೇ ತರದ ಮೇಜರ್ ದುಷ್ಪರಿಣಾಮಗಳು ಕಂಡು ಬಂದಿಲ್ಲ.
1: ಲಸಿಕೆಯನ್ನು ಅಂದ್ರೆ ಸರ್ಕಾರಿ ಇಲಾಖೆ ವತಿಯಿಂದ ನಡೆಯುವಂತಹದ್ದು ಉಚಿತವಾಗಿ ನಡೀತದೆ, ಯಾವುದೇ ಒಂದು ಫೀಸ್ ಅಂತ ಏನು ಇರೋದಿಲ್ಲ.
0: ಸರ್, ಇದರಲ್ಲಿ ಏನಾಗಿದೆ ಅದೊಂದು ಇಂಪಾರ್ಟೆಂಟ್, ಸರ್ಕಾರ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸು. ಈಗ ಒಂದು ವ್ಯಾಕ್ಸಿನ್ ಗೆ 4,000 ರೂಪಾಯಿ ಖರ್ಚಾಗುತ್ತೆ. ಒಂದು ಮಗು ನಾವು ವ್ಯಾಕ್ಸಿನ್ ಕೊಟ್ಟರೆ ಆ ವ್ಯಾಕ್ಸಿನ್ ಕಾಸ್ಟ್ 4,000 ರೂಪಾಯಿ ಇದೆ, ಆಸ್ ಫಾರ್ ನಮಗೆ ಮಾಹಿತಿ ಬಂದಿರೋ ಪ್ರಕಾರ. ಸೊ ಅಷ್ಟು ವ್ಯಾಕ್ಸಿನ್ ಯಾವುದೇ ರೀತಿಯ ಫೀಸ್ ಇಲ್ದಂಗೆ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಎಲ್ಲಾ ವರ್ಗದ ಜನಗಳಿಗೆ ನಾವು ಕೊಡಕ್ಕೆ ಸಿದ್ಧರಾಗಿದೆ.
1: ಈಗ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಅಭಿಯಾನದ ಬಗ್ಗೆ ಹೇಳಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಅಭಿಯಾನ ನಡೀತಿದೆ ಅಂತ ಹೇಳಿದ್ರಿ, ಇದರ ಅನುಷ್ಠಾನ ಹೇಗಾಗ್ತಾ ಇದೆ?
0: ಸರ್, ಈಗ ಇದು ಪೂರ್ವಭಾವಿಯಾಗಿ ನಮ್ಗೆ ಬಂದಂತ ಮಾರ್ಗಸೂಚಿಗಳನ್ನೆಲ್ಲ ತಗೊಂಡ್ಬಿಟ್ಟು ಮೊನ್ನೆ ಮುಖ್ಯ ಕಾನೂನು ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದೀವಿ. ಅಂದ್ರೆ ಅವರು ಮಕ್ಕಳು ಅವ್ರ ಹತ್ರ ಇರೋದ್ರಿಂದ ಸೊ ಅವ್ರ ಕೋಆಪರೇಷನ್ ತುಂಬಾ ಬೇಕಾಗುತ್ತೆ. ಸೊ ನಮ್ಗಿಂತ ಚೆನ್ನಾಗಿ ಅವರು ಅವ್ರ ಕಮ್ಯುನಿಕೇಶನ್ ಮಾಡ್ತಾರೆ, ಅವ್ರ ಮಕ್ಕಳು ಅವ್ರ ಅಂಡರ್ ಇರೋದ್ರಿಂದ ಸೊ ಅದನ್ನ ಒಂದು ಹಂತದಲ್ಲಿ ಮಾಡಿದೀವಿ. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಇನ್ನೊಂದು ಸಭೆಯನ್ನ ಬೇರೆ ಇತರ ಇಲಾಖೆ ಲೈಕ್ ತಹಸೀಲ್ದಾರು, ಇವು ತಾಲೂಕ್ ಪಂಚಾಯತ್ಗಳು, ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ರಿಲೇಟೆಡ್, ಮತ್ತೆ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಏನಂತೀವಿ ಅವು, ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಮತ್ತೆ ನಮ್ಮ ಇಲಾಖೆ ಎಲ್ಲ ಸೇರ್ಕೊಂಡ್ಬಿಟ್ಟು ಮತ್ತೊಂದು ಒಂದು ಮೀಟಿಂಗ್ ಮಾಡಿದ್ವಿ. ಜನ ಸಮುದಾಯದಲ್ಲಿ ಕೆಲವು ತಪ್ಪು ಅಭಿಪ್ರಾಯಗಳು ಆಲ್ರೆಡಿ ಬಂದಿದ್ದಾವೆ, ಅವನ್ನೆಲ್ಲ ಹೋಗಲಾಡಿಸಿ ಇದು ವ್ಯಾಕ್ಸಿನೇಷನ್ ನಮ್ಮ ಜಿಲ್ಲೆಯಲ್ಲಿ ಅರ್ಹ ಎಲ್ಲ ಹೆಣ್ಮಕ್ಳಿಗೆ ಸಿಗೋಕೆ ಎಲ್ಲ ಇಲಾಖೆಗಳು ಕಂಕಣಬದ್ಧವಾಗಿ ಕೆಲಸ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಮಾನ್ಯ CEO ಸರ್ ಅದನ್ನ ರೆಗ್ಯುಲರ್ ಆಗಿ ನಾನು ಫಾಲೋ ಮಾಡ್ತೀವಿ ಅಂತ ಸರ್ ಹೇಳಾಗಿದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ನಮ್ಮ ಏನು ಪೇರೆಂಟ್ಸ್ ಇದಾರೆ, ಎಲಿಜಿಬಲ್ ಮಕ್ಕಳ ಪೇರೆಂಟ್ಸ್ ಇದೆ, ಅವ್ರು ರಿಕ್ವೆಸ್ಟ್ ಮಾಡೋದು ಯಾವುದೇ ತರದ ನೆಗೆಟಿವ್ ನ್ಯೂಸ್ ಗೆ ದಯವಿಟ್ಟು ತಲೆ ಕೆಡಿಸಿಕೊಳ್ಳಬೇಡಿ. ಅಪಪ್ರಚಾರಗಳಿಗೆ ಯಾವುದಕ್ಕೂ ತಾವು ಒಳಗಾಗದೆ ತಮ್ಮ ಹೆಣ್ಮಕ್ಳು ಮುಂದಿನ ದಿನಗಳಲ್ಲಿ CA ಕಾಯಿಲೆಯಿಂದ ಬರದಂಗೆ ನೋಡ್ಕೊಬೇಕಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ.
1: ಒಳ್ಳೇದು ಡಾಕ್ಟರ್ ನಟರಾಜ್ ಅವರೇ, ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ HPV ಲಸಿಕೆಯನ್ನು ಕೊಡಿಸುವಂತಹ ಒಂದು ಅಭಿಯಾನ ನಡೀತಾ ಇದೆ, ಇದರ ಅನುಷ್ಠಾನ ಹೇಗೆ ನಡೀತಾ ಇದೆ, ಜೊತೆಗೆ ಇದನ್ನ ಕೊಡಿಸುವುದರಿಂದಾಗಿ ಈ ಗರ್ಭಕಂಠದ ಕ್ಯಾನ್ಸರ್ನ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಹಿಳೆಯರು ಅದನ್ನ ಹತೋಟಿ ಮಾಡಬಹುದು, ನಿರ್ವಹಣೆ ಮಾಡಬಹುದು?

0: ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ
1: ಸರ್. ಅದು ತಕ್ಕಂತೆ ಇನ್ನೊಂದು ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಅಲ್ಲೇ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರ ಮೂಲಕನೂ ಕೆಲವೊಂದು ವಿಡಿಯೋಸ್ ಮಾಡಿ ಜನರಲ್ಲಿ ವಿಶ್ವಾಸ ಮೂಡಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದೇ ತರ ನಮ್ಮನ್ನ ಜಿಲ್ಲಾಧಿಕಾರಿಗಳು ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದಾರೆ, ಪಬ್ಲಿಕ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ತಮ್ಮೆಲ್ಲ ಎಲಿಜಿಬಲ್ ಮಕ್ಕಳು ಇನ್ ಟೈಮ್ಗೆ ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಸುರಕ್ಷಿತ ಸಮಾಜ ಕಟ್ಕೊಳ್ಳೋದಕ್ಕೆ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಲ್ಲಿ ಆಗುವಂತ ತೊಂದರೆಯನ್ನ ಪ್ರಿವೆಂಟ್ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತಂತ ಇನ್ನೊಂದ್ಸಲ ಮತ್ತೆ ರಿಕ್ವೆಸ್ಟ್ ಮಾಡಿ ತಮಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಮ್ದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.
0: ಒಳ್ಳೆಯದು. ನಮಸ್ಕಾರ.
2: ಗರ್ಭಗಂಧದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನ ಕೇಳಿದ್ರಲ್ಲ. ಈಗ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ.
0: ಡಾಕ್ಟರ್ ಕೇಶವರಾಜ್ ಅವರೇ ನಮಸ್ಕಾರ.
3: ನಮಸ್ತೆ ಸರ್.
0: ಬೇರೆ ಕಾಲಗಳಿಗೆ ಹೋಲಿಸಿದಾಗ ಈ ಬೇಸಿಗೆ ಕಾಲ ಎನ್ನುವಂತಹದ್ದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದೆ
3: ನೋಡಿ. ಆಯುರ್ವೇದದಲ್ಲಿ ನಾವು ಇದನ್ನು ವಸಂತ ಋತು ಅಂತ ಕರೀತೇವೆ. ವಸಂತ ಋತುಗೆ ಆಯುರ್ವೇದದಲ್ಲಿ ಬಹಳ ಒಂದು ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ. ಈ ವಸಂತ ಋತುವಲ್ಲಿ ನಮ್ಮ ವಾತಾವರಣ ಬಹಳ ಚೆನ್ನಾಗಿರ್ತದೆ, ಹೂಗಳು ಬಿಡುವಂತ ಕಾಲ, ಹಣ್ಣುಗಳು ಆಗುವಂತ ಕಾಲ. ಸೊ ಇದಕ್ಕೆ ಬಹಳ ಮಹತ್ವ ಇರುವಂತ ಕಾಲ. ಆದ್ರೆ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಶರೀರದ ಎನರ್ಜಿ ಕಡಿಮೆ ಆಗುವಂತ ಕಾಲ ಅಂತ ಕರಿತೇವೆ. ಶರೀರದ ಅಗ್ನಿ ಅಂತ ಹೇಳುವಂತದ್ದು ಆಹಾರದ ಕರಗಿಸುವಂತ ಶಕ್ತಿ ತುಂಬಾ ಕಡಿಮೆ ಇರ್ತದೆ, ಶರೀರಕ್ಕೆ ಎನರ್ಜಿ ಲಾಸಿಂಗ್ ಟೈಮ್ ಅಂತ ಹೇಳುವಂತದ್ದು ಈಗಿನ ವಸಂತ ಋತು ಕಾಲದಲ್ಲಿ ಆಗುವಂತದ್ದು. ಚಳಿಗಾಲದಲ್ಲಿ ಆದಂತಹ ಕಫ ವೃದ್ಧಿ ಅಂತ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೇವೆ, ಇದು ಈಗ ಕಫ ವಿಲಯನ ಆಗಿ ಅಂದ್ರೆ ಸೂರ್ಯನ ಅತಿ ಪ್ರತಾಪವಾದಂತಹ ಬಿಸಿಲಿನ ತಾಪದಿಂದ ಕಫ ವಿಲಯನ ಆಗಿ ಅದರಿಂದಾಗಿ ಶರೀರದಲ್ಲಿ ಕಫದ ದೋಷಗಳು, ಕಫ ವಿಕೃತಿ ಅಂತ ಹೇಳ್ತೇವೆ. ಅಂದ್ರೆ ಶರೀರದಲ್ಲಿ ನಾವು ಹೇಳೋದು ಕೆಮ್ಮು ಅದಕ್ಕೆ ಮಾತ್ರ ನಾವು ಕಫ ಅಂತ ಕರೆಯುವಂಥದ್ದಲ್ಲ, ಶರೀರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಫ ವಿಲಯನಗಳು ಉಂಟಾಗಿ ಇದರಿಂದ ದೋಷಗಳು ಜಾಸ್ತಿಯಾಗಿ ಶರೀರದಲ್ಲಿ ರೋಗ ಉತ್ಪಾದನೆ ಆಗುವಂತದ್ದು ಸಂಭವ ಇರ್ತದೆ. ಅದಕ್ಕೆ ಈ ವಸಂತ ಋತು ಕಾರಣ ಆಗಿರ್ತದೆ. ವಸಂತ ಋತುವಲ್ಲಿ ವಾತಾವರಣದಲ್ಲಿ ಕೂಡ ಬಹಳ ವ್ಯತ್ಯಾಸಗಳಾಗಿರ್ತದೆ. ವಾತಾವರಣದಲ್ಲಿ ಪರಾಗಗಳು ಅತಿಯಾಗಿ ಜಾಸ್ತಿ ಆಗಿರ್ತದೆ, ಧೂಳು ಕಣಗಳು ಜಾಸ್ತಿ ಆಗಿರುತ್ತೆ, ಯಾಕಂದ್ರೆ ಬಿಸಿಲಿನ ತಾಪ ಜಾಸ್ತಿ ಇರ್ತದೆ. ನಮಗೆ ಈ ಅಲರ್ಜಿಗಳು ಕಾಣಿಸಿಕೊಳ್ಳುವಂಥದ್ದು ಇದೆಲ್ಲ ನಮ್ಗೆ ಈ ವಸಂತ ಋತುವಲ್ಲಿ ಕಾಣಿಸಲಿಕ್ಕೆ ಸಾಧ್ಯ ಆಗ್ತದೆ. ವಸಂತ ಋತು ಅಂತ ಹೇಳುವಂತದ್ದು ವಸಂತ ಋತು ಬಂದಾಗ ಮಾವು ಚಿಗುರಲೇಬೇಕು, ಹೌದು. ಸೊ ಎಲ್ಲ ಚಿಗುರೆಲೆಗಳು ಆಗುವಂತಹ ಸಮಯ, ಹೂ ಹಣ್ಣುಗಳು ಬರುವಂತ ಸಮಯ, ಮನುಷ್ಯನು ಅದನ್ನು ಸೇವನೆ ಮಾಡಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕೊಳ್ಳಿ ಕೂಡ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾನು ಹೇಳುವುದು ಚಿಗುರೆಲೆಗಳಿಂದ ಮಾಡಿದಂತಹ ಅಡಿಗೆ ಪದಾರ್ಥಗಳಾಗಿರ್ಬೋದು, ಇದು ಒಳ್ಳೇದು.
0: ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಈ ಬೇಸಿಗೆ ಕಾಲದಲ್ಲಿ ಬರ್ತವೆ
3: ನೋಡಿ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈ ಸೀಸನ್ ಅಲ್ಲಿ ಬಹಳಷ್ಟು ನಮಗೆ ಶರೀರದಲ್ಲಿ ಬೇರೆ ಬೇರೆ ರೀತಿಯಾದ ರೋಗಗಳು ನಮಗೆ ಕಾಣಿಸಲಿಕ್ಕೆ ಸಿಗ್ತದೆ. ನಾನು ಒಂದೊಂದೇ ಆಗಿ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ. ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜ್ವರ. ಈ ಋತುವಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಬಹಳ ಸಾಮಾನ್ಯ, ಸಾಮಾನ್ಯವಾಗಿ ಮಕ್ಕಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ನೀರು ಕುಡಿತಾರೆ, ಅದೇ ರೀತಿ ಈ ಹಣ್ಣುಗಳ ಕೆಲವೊಂದು ಸೇವನೆ ಮಾಡ್ತಾರೆ, ಸ್ವಲ್ಪ ದೊಡ್ಡ ಮಕ್ಕಳು ಹೊರಗಡೆ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಾರೆ, ಎಣ್ಣೆ ತಿಂಡಿಗಳ ಸೇವನೆ ಮಾಡ್ತಾರೆ. ಇದರಿಂದಾಗಿ ಒಂದು ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಒಂದು ಜ್ವರ ಕಾಣಿಸಿಕೊಳ್ಳೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎರಡನೇದಾಗಿ ಕೆಮ್ಮು. ಈ ಜ್ವರ ಕಾಣಲಿಕ್ಕೆ ಬರುವಂತದ್ದರೊಟ್ಟಿಗೆ ಕೆಮ್ಮು ಅಥವಾ ನಮ್ಮ ಗಂಟಲಿನ ಉರಿಯೂತ ಅಂತ ನಾವು ಹೇಳ್ತೇವೆ, ಅದು ಟಾನ್ಸಿಲ್ಸ್ ಅಂತ ಹೇಳ್ಬೋದು. ಈ ತರದ ಕಾಮನ್ ಆಗಿ ಕಾಣಿಸುವಂತದ್ದು. ಅದೇ ರೀತಿ ತಲೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು. ಇದು ತಲೆನೋವು ಅಂತ ಹೇಳಿದ ಕೂಡಲೇ ನಾವು ಹೆದರುವಂಥದ್ದು ಏನಿಲ್ಲ, ದೊಡ್ಡ ರೋಗ ಏನಾಗಿರ್ಲಿಕ್ಕಿಲ್ಲ. ಸಿಂಪಲ್ ಆಗಿ ತಲೆಯ ಭಾಗದಲ್ಲಿ ಕಫ ಗಟ್ಟಿ ಕಟ್ಟಿದ್ರಿಂದಾಗಿ ನಾವು ಆಯುರ್ವೇದದಲ್ಲಿ ಪ್ರತಿಷಾಯ ನಾಸನ ಅಂತ ಹೇಳ್ತೇವೆ. ನಿಮ್ಗೆ ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳುವುದ್ರೆ ಸೈನಸೈಟಿಸ್ ಅಂತ ಹೇಳುವಂಥದ್ದು. ಈ ತಲೆ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು, ಕಣ್ಣಿನ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವ, ಮೂಗಿನ ಭಾಗದಲ್ಲಿ ಅಂದ್ರೆ ಮೂಗಿನ ಒಂದು ಭಾಗದಲ್ಲಿ ಮುಖದಲ್ಲಿ ನೋವು ಕಾಣಿಸಿಕೊಳ್ಳುವಂತ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದು ಬಹಳ ಸಾಮಾನ್ಯವಾದಂಥದ್ದು. ಅದೇ ರೀತಿ ಕೋಲ್ಡ್, ಶೀತ ನೆಗಡಿ ಕೆಮ್ಮು, ಅದೇ ರೀತಿ ಜ್ವರ, ಇದು ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಒಂದು ತೊಂದರೆ ಈ ಬೇಸಿಗೆಗಾಲದಲ್ಲಿ. ಇದಕ್ಕೆ ಪ್ರಮುಖ ಕಾರಣವೂ ಕೂಡ ನೀರು ಹಾಗೂ ಆಹಾರ. ಯಾಕೆಂತ ಹೇಳಿದ್ರೆ ನಾವು ಹೊರಗಡೆ ನೀರು ಕುಡಿತೇವೆ, ನೀರನ್ನು ಶುದ್ಧೀಕರಣ ಮಾಡಿರುವುದಿಲ್ಲ, ಈಗ ಬೇಸಿಗೆಗಾಲದಲ್ಲಿ ನೀರಿನ ಕೊರತೆ ಕಾಣಿಸಿಕೊಳ್ಳುವ ಸಂಭವ ಇರ್ತದೆ. ಅದರಿಂದಾಗಿ ನಾವೀಗ ಒಂದು ವೇಳೆ ಬಾವಿಯ ನೀರೋ ಅಥವಾ ಈ ಟ್ಯಾಪ್ ವಾಟರ್, ಈಗ ನಮಗೆಲ್ಲ ಸಿಗುವಂತ ಟ್ಯಾಪ್ ವಾಟರ್, ಈಗ ಅದು ಎಷ್ಟು ಮಟ್ಟಿಗೆ ಶುದ್ಧೀಕರಣ ಆಗಿದೆ ಅಂತ ಹೇಳೋದು ನಮ್ಗೆ ಗೊತ್ತಿಲ್ಲ. ಸೊ ಶುದ್ಧೀಕರಣ ಆಗದೇ ಇರುವಂತದ್ದಾಗಿರ್ಬೋದು. ಸೊ ಅದಕ್ಕೆ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ನೀರನ್ನು ಬಿಸಿ ಮಾಡಿ ಕುಡಿಯಿರಿ ಅಂತ ಹೇಳುವಂತದ್ದು. ನಾವು
0: ಕುದಿಸಿ ಆರಿಸಿದ
3: ನೀರನ್ನೇ ಕುಡಿಬೇಕು ಅಂತ ಹೇಳುವಂಥದ್ದು ನಾವು ಈ ತಿಂಗಳಲ್ಲಿ ಡಾಕ್ಟರ್ಗಳಾಗಿ ನಾವು ಅದನ್ನು ಎಲ್ಲಾ ಪೇಷಂಟ್ ನಾವು ಹೇಳ್ತೇವೆ. ಇನ್ನು ಆಹಾರದಲ್ಲಿ ನೋಡ್ಕೊಂಡ್ರೆ ನಾವು ಕೆಲವೊಂದು ಹಣ್ಣುಗಳು ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ಸೇವನೆ ಮಾಡ್ತೇವೆ. ನಾನು ನೋಡಿದ ಪ್ರಕಾರ ಬಹಳಷ್ಟು ಮಕ್ಕಳಲ್ಲಿ ಕಲ್ಲಂಗಡಿ ಸೇವನೆ ಮಾಡಿದ್ರೆ, ದ್ರಾಕ್ಷೆ ಗ್ರೇಪ್ಸ್ ಅನ್ನು ಸೇವನೆ ಮಾಡಿದ್ರೆ, ಅದೇ ರೀತಿ ಕುಕ್ಕುಂಬರ್ ನಮ್ಮ ಮುಳು ಸೌತೆಯನ್ನು ಸೇವನೆ ಮಾಡಿದ್ರೆ ಇದರಿಂದಾಗಿ ಗಂಟಲ ನೋವು ಕಾಣಿಸಿಕೊಳ್ಳುವಂಥದ್ದು ಈ ಸೀಸನ್ ಅಲ್ಲಿ ಇಫೆಕ್ಟ್ ಆಗ್ತದೆ. ಅದೇ ರೀತಿ ನಾವು ಹೇಳ್ಬೋದು, ಈಗ ಮಕ್ಕಳು ಏನ್ ಮಾಡ್ತಾರೆ ಹೊರಗಡೆ ಆಟ ಆಡ್ತಾರೆ, ತಲೆಯಲ್ಲಿ ಬೆವರು ಉಳಿತದೆ, ಸಿಕ್ಕಾಪಟ್ಟೆ ಬೆವರು ಬಂದು ಇದರಿಂದಾಗಿ

0: ಕೂಡ ಅವರಿಗೆ ಗಂಟಲು ನೋವುರಿಯೂತ ಬರುವಂತಹ ಸಂಭವಗಳು, ಕಿವಿ ನೋವುಗಳು ಬರುವಂತಹ ಸಂಭವಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವಾಂತಿ ಆಗಿರಬಹುದು, ಬೇಬಿ ಆಗಿರಬಹುದು, ಅಜೀರ್ಣ ಆಗುವಂತದ್ದು, ಈ ತರದ ನಮಗೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಬಹಳ ಕಾಮನ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲರ್ಜಿಗಳು, ನಿಮಗೆ ಎಲರ್ಜಿ ಚರ್ಮದಲ್ಲಾಗಿರ್ಬೋದು, ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಬರುವಂತದ್ದು, ಕಣ್ಣು ತುರಿಸುವಂತದ್ದು, ಕಿವಿ ತುರಿಸುವಂತದ್ದು, ಗಂಟಲು ತುರಿಸುವಂತದ್ದು, ಇದು ಈ ತುರಿಸುವಿಕೆ ಅಂತ ಹೇಳುವಂತದ್ದು ಏನಿದೆ ಅಲ್ಲ, ಇದು ಎಲರ್ಜಿಯಿಂದಲೇ ಬರುದು. ಅದು ಈ ಮಾರ್ಚ್ ಏಪ್ರಿಲ್ ಮೇ ಅಲ್ಲೇ ನಮಗೆ ಅತಿಯಾಗಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಂಭವ ಇರುತ್ತದೆ. ಇನ್ನೊಂದು ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನ ನಾನು ಹೇಳ್ತಾ ಇದ್ದೆ, ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುವಂಥದ್ದು, ಚರ್ಮದ ಉರಿ, ಈ ತರದ್ದು ಕೂಡ ನಮಗೆ ಈ ವಸಂತ ಋತುವಲ್ಲಿ ಬಹಳ ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಮಗೆ
1: ಈಗ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಮಾನ್ಯವಾದಂತಹ ಒಂದು ಜೀರ್ಣಶಕ್ತಿಯ ಒಂದು ಮತ್ತ ಇರ್ತದಲ್ಲ, ಅದಕ್ಕಿಂತ ಕುಸಿತ ಆಗ್ತವೆ, ಕಡಿಮೆ ಆಗ್ತದೆ ಬೇಸಿಗೆಯಲ್ಲಿ ಅಂತ, ಇದು ನಿಜವಾ?
0: ಹೌದು, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನೋಡಿ, ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಶಿಶಿರ ವಸಂತ ಗ್ರೀಷ್ಮ ಋತು ಅಂತ ಹೇಳೋ ಮೂರು ಋತುಗಳಲ್ಲಿ ನಮಗೆ ಅದನ್ನು ಆಹಾರವನ್ನು ಡೈಜೆಸ್ಟ್ ಮಾಡುವ ಶಕ್ತಿಯು ಕಡಿಮೆ ಆಗ್ತದೆ, ಅದೇ ರೀತಿ ಹಸಿವು ಕೂಡ ಕಡಿಮೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ನೋಡಿ, ಹಸಿವು ಬರೀ ಕಡಿಮೆ ಆಗುವಂತದ್ದಲ್ಲ, ತನ್ನ ಜೀರ್ಣಕ್ರಿಯೆ ಅಥವಾ ಜೀರ್ಣ ಶಕ್ತಿ ಅವನಿಗೆ ಕಡಿಮೆ ಆಗಿರ್ತದೆ, ಬೆಂಕಿ ಇರುವುದಿಲ್ಲ ಅಂತ ಹೇಳ್ಬೋದು ನಮಗೆ, ಅಂದ್ರೆ ಹೊಟ್ಟೆಯಲ್ಲಿ ಕರಗಿಸುವಂತ ಶಕ್ತಿ ಅವರಿಗೆ ಕಡಿಮೆ ಆಗಿರ್ತದೆ ಈ ಮೂರು ಋತುಗಳಲ್ಲಿ. ನಿಮಗೆ ಸಾಧಾರಣ ನಾನು ಹೇಳಿದ್ರೆ, ಕಳೆದ ಎರಡು ತಿಂಗಳಿಂದ ಶುರುವಾಗಿ ಇನ್ನೊಂದು ಎರಡು ತಿಂಗಳವರೆಗೆ ನಾನು ಹೇಳುವಂತದ್ದು, ಎಲ್ಲರಿಗೂ ಕೂಡ ತನ್ನ ಆಹಾರವನ್ನು ತಿಂದು ಜಗಿದು ಅದನ್ನು ಕರಗಿಸುವಂತ ಶಕ್ತಿ ಏನಿರ್ತದೆ ಅದು ಬಹಳ ಕಡಿಮೆ ಆಗಿರ್ತದೆ. ಅದಕ್ಕೆ ನೋಡಿ, ನೀವು ನೋಡಿರ್ಬೋದು ಎಲ್ಲರಲ್ಲಿ ಕೂಡ, ಜಾಸ್ತಿಯಾಗಿ ನೀರು ಕುಡಿಯುವಂತ ಅನಿಸದೆ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಊಟ ಮಾಡಿದ್ದು ಸ್ವಲ್ಪ ಊಟ ಮಾಡಿದ್ರು ಕೂಡ ಸಾಕು ಅಂತ ಹೇಳುವಂತ ಭಾವ ಇರ್ತದೆ.
1: ಹಸಿವೆಗಿಂತ ದಾಹ ಜಾಸ್ತಿ
0: ಇರ್ತದೆ. ಹೌದು,
1: ಈಗ ಆಹಾರದ ಕ್ರಮದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಮಾಡಬೇಕಾಗ್ತದೆ ಅಂತ ಬೇಸಿಗೆ ಕಾಲದಲ್ಲಿ, ಈ ಬದಲಾವಣೆಗೆ ಒಂದು ಅಗತ್ಯ ಏನು ಮತ್ತು ಹೇಗೆ ಮಾಡಿಕೊಳ್ಳುವಂತಹದ್ದು?
0: ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಉತ್ತಮವಾದಂತಹ ರಿಸಲ್ಟ್ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ, ನಾನು ನನ್ನ ಪೇಷಂಟ್ ಗಳಿಗೆ ಎಲ್ಲರಿಗೂ ಹೇಳೋದಿದೆ, ಡಾಕ್ಟರ್ ಹತ್ರ ಹೋಗ್ಬೇಡಿ, ನಿಮ್ಮ ಆಹಾರದಲ್ಲೇ ಋತುಗನುಸಾರವಾಗಿ ಆಹಾರವನ್ನು ಚೇಂಜ್ ಮಾಡ್ಕೊಳ್ಳಿ, ಅದರಿಂದಾಗಿ ನಿಮ್ಮ ಆರೋಗ್ಯ ನಮಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಏನ್ ಮಾಡಬಹುದು ನಿಮಗೆ, ಈ ಋತುವಲ್ಲಿ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ, ತಿಕ್ತ ಕಟು ಕಷಾಯ ದ್ರವ್ಯಗಳನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕಹಿ ಇರುವಂತ ಆಹಾರ ಪದಾರ್ಥಗಳು ಅಥವಾ ಸ್ವಲ್ಪ ಈ ನಾವು ತಂಬುಳಿಗಳಂತ ಹೇಳ್ತೇವೆ, ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದಂತಹ ಸ್ವಲ್ಪ ಕಹಿ ಇರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಅದೇ ರೀತಿ ಕಷಾಯ ರಸಗಳು ಅಂತ ಹೇಳ್ತೇವೆ, ಕಷಾಯ ರಸ ಅಂತ ಹೇಳಿದ್ರೆ ಪಂಜಂಟ್ ಅಂತ ಹೇಳ್ಬೋದು, ಚೊಗರು ಇರುವಂತಹ ಆಹಾರ ಪದಾರ್ಥಗಳು. ಅಂದ್ರೆ ಯಾಕೆ ಇದನ್ನು ನಾವು ಹೇಳಿದ್ದೇವೆ ಅಂತ ಹೇಳಿದ್ರೆ, ಇದೆಲ್ಲವೂ ಬಹಳ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ, ಬಹಳ ಈಸಿಯಾಗಿ ನಮಗೆ ಕರಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಕಾರಣ, ಆಯುರ್ವೇದದಲ್ಲಿ ಇದನ್ನು ಈ ತರದ ರಸಗಳಿರುವಂತದ್ದು, ರಸ ಅಂತ ಹೇಳಿದ್ರೆ ಈ ತರ ರುಚಿ ಇರುವಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಿ, ಇದರಿಂದಾಗಿ ಏನಾಗ್ತದೆ, ಕಫ ವೃದ್ಧಿ ಆಗೋದಿಲ್ಲ ಅಥವಾ ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋದಿಲ್ಲ, ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಕರಗಿಸ್ಲಿಕ್ಕೆ ಆಗದೇ ಇರುವಂತಹ ಶಕ್ತಿಯನ್ನು ನಮಗೆ ಸರಿ ಮಾಡ್ಕೊಳ್ಳಿಕ್ ಆಗ್ತದೆ. ಆದ ಕಾರಣ ಆದಷ್ಟು ವೇಗವಾಗಿ ನಮಗೆ ಏನು ಕರಗಿಸುವಂತಹ ಆಹಾರ ಪದಾರ್ಥಗಳೇನಿದೆ ಅದನ್ನು ಸೇವನೆ ಮಾಡಬೇಕು. ಏನೇನು ಅಂತ ಹೇಳಿದ್ರೆ, ನಮಗೆ ಕೆಲವೊಂದು ನಾನು ಉದಾಹರಣೆಗಳನ್ನು ಹೇಳಬಹುದು. ಉದಾಹರಣೆಗೆ ನಮ್ಮ ಹಳ್ಳಿಗಳಲ್ಲಿ ಬಹಳ ಒಂದು ಚೆನ್ನಾಗಿ ಒಂದು ಪದ್ಧತಿ ಇದೆ, ಹಳೆ ಅಕ್ಕಿ ಅಂತ ಹೇಳಿದ್ರೆ ಅವರು ಮುಡಿ ಕಟ್ಟಿ ಅದನ್ನು ಅಟ್ಟದಲ್ಲಿ ಇಟ್ಟಿರ್ತಾರೆ, ಅದರ ಸೇವನೆ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಹೇಳಿದೆವು ಪುರಾಣ ಶಾಲಿ ಅಂತ ಹೇಳ್ತೇವೆ, ಅದಕ್ಕೆ ಓಲ್ಡ್ ರೈಸ್ ಅಂತ ಹೇಳಿ ಈ ಆಹಾರವನ್ನು ಸೇವನೆ ಮಾಡುವಂತದ್ದು, ಬಾರ್ಲಿಯ ನೀರು ಕುಡಿಯುವಂತದ್ದು, ಬಾರ್ಲಿಯ ಗಂಜಿ ಮಾಡಿ ಸೇವನೆ ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ವೀಟ್ ಗೋಧಿಯ ಸೇವನೆ ಕೂಡ ಬಹಳ ಒಂದು ಒಳ್ಳೆಯದಂತಹ ಆಹಾರ ಈ ಸಮಯಕ್ಕೆ. ಅದೇ ರೀತಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ನಾವು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ, ಯಾಕಂತ ಹೇಳಿದ್ರೆ ನಮಗೆ ಸಿಗುವಂತದ್ದು ಈರುಳ್ಳಿ ಏನಿದೆ ದೊಡ್ಡ ಈರುಳ್ಳಿ ಇರ್ತದೆ, ಸಣ್ಣ ಈರುಳ್ಳಿ ಬರ್ತದೆ ಸಾಂಬಾರ್ ಒಣ ಅಂತ ನಾವು ಕರೀತೇವೆ, ಅದು ಬಹಳ ಉತ್ತಮವಾದಂತ ಔಷಧೀಯ ಗುಣ ಇರುವಂತಹ ಒಂದು ಈರುಳ್ಳಿ ಆಗಿರ್ತದೆ, ಅದನ್ನ ನಾವು ಜಾಸ್ತಿ ಯೂಸ್ ಮಾಡಬೇಕು. ಅದೇ ರೀತಿ ಜೀರಿಗೆ, ಕೊತ್ತಂಬರಿ ಇದನ್ನ ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ಅರಿಶಿನ ಯೂಸ್ ಕೂಡ ಬಹಳ ಉತ್ತಮ. ನೋಡಿ, ಈ ಅರಿಶಿನ ಅಂತ ಹೇಳುವಂತದ್ದು ಏನಿದೆ ಅಲ್ಲ, ಇದನ್ನು ಬೇರೆ ಬೇರೆ ರೀತಿಯಾಗಿ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ನಮಗೆ ಆಗ್ತದೆ. ಆಹಾರದಲ್ಲಿ ನೀವು ಅಡಿಗೆ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ರೆಶ್ ಅರಿಶಿನ ಹಳ್ಳಿಗಳಲ್ಲಿ ಖಂಡಿತವಾಗ್ಲಿ ಸಿಗ್ತದೆ. ಇದು ಫ್ರೆಶ್ ಅರಿಶಿನದ ಒಂದೆರಡು ಕೊಂಬುಗಳನ್ನು ಕಟ್ ಮಾಡಿ ಅದಕ್ಕೆ ಅಡಿಗೆಗೆ ಹಾಕುವಂತದ್ದು ಮಾಡಬಹುದು. ಆ ಅರಿಶಿನವನ್ನೇ ಹುಡಿ ಮಾಡಿ ಕುಟ್ಟಿ ಪುಡಿ ಮಾಡಿ ಒಣಗಿಸಿಟ್ಟಂತ ಅರಿಶಿನದ ಪುಡಿಯನ್ನು ಒಂದು ಚಿಟಿಕೆ ಬಿಸಿ ಹಾಲಲ್ಲಿ ಸೇವನೆ ಮಾಡಬಹುದು, ಒಂದು ಚಿಟಿಕೆ ಬಿಸಿ ನೀರಲ್ಲಿ ಸೇವನೆ ಮಾಡಬಹುದು, ಅಥವಾ ಒಂದು ಚಿಟಿಕೆ ಬಿಸಿನೀರಲ್ಲಿ ಹಾಕಿ ಬಾಯಿ ಮುಕ್ಕಳಿಸುವಂತ ಅಭ್ಯಾಸ, ಯಾರಿಗೆ ಗಂಟಲು ನೋವು ಇರ್ತದೆ ಅದನ್ನು ಬಿಸಿನೀರಲ್ಲಿ ಹಾಕಿ ಸೇವನೆ ಮಾಡಿ ಅಥವಾ ಬಾಯಿ ಮುಕ್ಕಳಿಸಿದ್ರೆ ಅದರಿಂದಾಗಿ ಗಂಟಲಿನ ತೊಂದರೆಗಳು ಕೂಡ ಈ ತರದೆಲ್ಲ ಕೂಡ ನಮಗೆ ಗುಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮಜ್ಜಿಗೆ ಸೇವನೆ ಮಾಡುವಂತ, ನಮಗೆ ಬಹಳ ಜನ ಪೇಷಂಟ್ ಕೇಳ್ತಾರೆ, ಗಂಟಲಿನ ತೊಂದರೆ ಇದ್ರೆ ಮಜ್ಜಿಗೆ ಕುಡಿಬಹುದಾ, ಶೀತ ಇದ್ರೆ ಮಜ್ಜಿಗೆ ಕುಡಿಬಹುದಾ ಅಂತೇಳಿ. ಇದು ಹಾಲಲ್ಲ, ಇದು ಹಾಲಿನ ಬೈ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಇದರಲ್ಲಿ ಹಾಲಿನ ಅಂಶ ಇರಬಾರದು, ಬೆಣ್ಣೆ ಅಂಶ ಇರಬಾರದು, ಕೆನೆ ಅಂಶ ಇದ್ರೆ ಅವರಿಗೆ ಇದರಿಂದ ಶೀತ ಅಥವಾ ಗಂಟಲಿನ ತೊಂದರೆ ಆಗುವಂತ ಸಂಭವ ಇರ್ತದೆ. ಇದು ಇಲ್ಲದೆ ನೀರು ಮಜ್ಜಿಗೆ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಶುಂಠಿ, ಕಾಳು ಮೆಣಸು, ಅದೇ ರೀತಿ ಉಪ್ಪು, ಆಯುರ್ವೇದವನ್ನು ಸೈಂಧವಲವಣದ ಬಳಕೆಯನ್ನು ಬಹಳ ಪ್ರಧಾನವಾಗಿ ಹೇಳ್ತೇವೆ. ಇದನ್ನು ಸೇವನೆ ಮಾಡೋದು ಕೂಡ ಬಹಳ ಒಂದು ಒಳ್ಳೆಯಾದಂತಹ ಆಹಾರ ಆಗಿರ್ತದೆ. ಅದೇ ರೀತಿ ಇನ್ನೊಂದು

0: ಒಳ್ಳೆ ಜೇನುತುಪ್ಪ, ಪರಿಶುದ್ಧವಾದದ್ದು. ಈ ಜೇನುತುಪ್ಪದ ಸೇವನೆ ಮಾಡುವಂತದ್ದು ಬಹಳ ಒಂದು ಒಳ್ಳೆಯದು. ಯಾರಿಗೆ ಶೀತ ಕೆಮ್ಮು ನೆಗಡಿ ಯಾರು ಇರ್ತದೆ ಅವರಿಗೆ ಇನ್ನೊಂದು ಎರಡು ವೀಳ್ಯದೆಲೆಗೆ ಎರಡು ಕಾಳು ಮೆಣಸು, ಎರಡು ಕಾಳು ಮೆಣಸು ಇಟ್ಟು ಚೆನ್ನಾಗಿ ಜಗದು ಅದರ ರಸ ಕುಡಿದ್ರೆ ಶೀತ ಕೆಮ್ಮು ನೆಗಡಿ ಓಡಿ ಹೋಗ್ತದೆ, ಅಷ್ಟು ಬೇಗ ಕಡಿಮೆ ಆಗ್ತದೆ. ಅದು ಅದನ್ನು ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ನಿಂಬೆ ಹುಳಿ ಸರ್ಬತ್ತು, ಪುನರ್ಪುಳಿ ಸರ್ಬತ್ತು ಇದರ ನಿತ್ಯ ಸೇವನೆ ಮಾಡುವಂತದ್ದು. ಯಾರಿಗೆ ಶುಗರ್ ಇಲ್ವೋ ಅವರು ಸ್ವಲ್ಪ ಬೆಲ್ಲ ಹಾಕಿ ಸೇವನೆ ಮಾಡಿದ್ರೆ ಶಕ್ತಿವರ್ಧನ ಅಂತ ಹೇಳ್ತೇವೆ ನಾವು, ಅದಕ್ಕೆ ಕೂಡ ಬಹಳ ಒಳ್ಳೇದಾಗ್ತದೆ. ಆಹಾರದಲ್ಲಿ ನಾವು ಈ ಕ್ರಮವನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ಈ ವಸಂತ ಋತುವನ್ನು ಬಹಳ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಎರಡು ತಿಂಗಳು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಒಂದು ಅಟ್ ಲೀಸ್ಟ್ 3-4 ಲೀಟರ್ ನೀರು ಸೇವನೆ ಮಾಡಿ, ಮನೆಯಲ್ಲಿ ಸಿಕ್ಕುವಂತಹ ಆಹಾರವನ್ನು ಮಾಡಿಕೊಳ್ಳಿ, ನಿಮ್ಮ ಪರಿಸರದಲ್ಲಿರುವಂತಹ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
1: ಬಹಳ ಸಂತೋಷ ಡಾಕ್ಟರ್ ಕೇಶವರಾಜ್ ಅವರೇ. ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಏನೇನು ಸಮಸ್ಯೆಗಳು ಎದುರಾಗ್ತವೆ ಹಾಗೂ ಯಾವ ರೀತಿ ನಮ್ಮ ಆಹಾರ ಹಾಗೂ ಜೀವನ ಶೈಲಿಯ ಮುಖಾಂತರ ಇದನ್ನು ನಿಭಾಯಿಸಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನ ಕೇಳಿದ್ರಲ್ಲ. ಈ ಎರಡೂ ಕಾರ್ಯಕ್ರಮಗಳನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
5: ಕೇಂದ್ರ ಸರ್ಕಾರದ ಜನಸುರಕ್ಷಾ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಒಂದಾಗಿದೆ. May 9, 2015 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಯೋಜನೆಗೆ ಚಾಲನೆ ನೀಡಲಾಯಿತು. 18-70 ವರ್ಷ ವಯಸ್ಸಿನ ಬಡವರು ಮತ್ತು ಹಿಂದುಳಿದವರಿಗೆ ವಾರ್ಷಿಕ 20 ರು ಪ್ರೀಮಿಯಂನಲ್ಲಿ ಕೈಗೆಟುಕುವ ವಿಮಾ ಯೋಜನೆಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಅಪಘಾತ ಸಾವು ಮತ್ತು ಪೂರ್ಣ ಅಂಗವೈಕಲ್ಯಕ್ಕೆ ರು 2 ಲಕ್ಷ ಮತ್ತು ಭಾಗಶಃ ಅಂಗವೈಕಲ್ಯಕ್ಕೆ ರು 1 ಲಕ್ಷದ ಅಪಾಯದ ವ್ಯಾಪ್ತಿಯನ್ನು ಹೊಂದಿದೆ. ಈ ಪಾಲಿಸಿಯು 1 ವರ್ಷದ ವ್ಯಾಪ್ತಿಯನ್ನು ಹೊಂದಿದ್ದು ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದು. ಇಂದಿನ ದಿನಗಳಲ್ಲಿ ಆರೋಗ್ಯ ವಿಮೆಗಾಗಿ 1,00,000 ರು ಖರ್ಚು ಮಾಡಬೇಕಾಗುತ್ತದೆ. ಬಡವರಿಗಂತೂ ಇದು ಕಷ್ಟಸಾಧ್ಯವೇ ಸರಿ. ಆದರೆ ಕೇಂದ್ರ ಸರ್ಕಾರ ಜನಸುರಕ್ಷಾ ಯೋಜನೆಗಳ ಅಡಿ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅತ್ಯಂತ ಕಡಿಮೆ ಬೆಲೆಗೆ ಅಪಘಾತ ಹಾಗೂ ಜೀವ ವಿಮೆ ಎರಡನ್ನೂ ನೀಡುತ್ತಿದೆ. ಭಾರತ ಸರ್ಕಾರವು May 2015 ಪ್ರಾರಂಭಿಸಿದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ವ್ಯಕ್ತಿಗಳಿಗೆ ಕೈಗೆಟುಕುವ ವೈಯಕ್ತಿಕ ಅಪಘಾತ ವಿಮೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. PMSBY ಎಂದರೆ ಆಕಸ್ಮಿಕ ಸಾವು ಅಥವಾ ಅಂಗವೈಕಲ್ಯದ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ. ಇದು ಅಪಘಾತಗಳಿಂದ ಉಂಟಾಗುವ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ವಿಮಾ ಕವರೇಜ್ ನೀಡುತ್ತದೆ. ಹಾಗೂ ಪಾಲಿಸಿದಾರರು ಮತ್ತು ಅವರ ಕುಟುಂಬಗಳಿಗೆ ಕನಿಷ್ಠ ವಾರ್ಷಿಕ ಪ್ರೀಮಿಯಂನಲ್ಲಿ ನಿರ್ಣಾಯಕ ಸುರಕ್ಷತಾ ಜಾಲವಾಗಿದೆ. ಯೋಜನೆಯ ವಿಮಾ ಘಟಕವನ್ನು ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳು ಮತ್ತು ಇತರ ಖಾಸಗಿ ವಲಯದ ವಿಮಾ ಪೂರೈಕೆದಾರರು ನಿರ್ವಹಣೆ ಮಾಡುತ್ತಾರೆ. PMSBY ಯೋಜನೆಯ ಪ್ರಮುಖ ಅಂಶಗಳು ಆಕಸ್ಮಿಕ ಸಾವು. ಆಕಸ್ಮಿಕ ಮರಣ ಸಂಭವಿಸಿದ್ದಲ್ಲಿ ನಾಮನಿರ್ದೇಶಿತರು 2 ಲಕ್ಷ ರುಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 2, ಅಪಘಾತದಿಂದಾಗಿ ಶಾಶ್ವತ ಒಟ್ಟು ಅಂಗವೈಕಲ್ಯ ಉಂಟಾದರೆ ಪಾಲಿಸಿದಾರರು 2 ಲಕ್ಷ ರುಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 1, ಕಣ್ಣಿನ ದೃಷ್ಟಿ ನಷ್ಟ ಅಥವಾ 1 ಕೈ ಅಥವಾ ಪಾದದ ಸಂಪೂರ್ಣ ಮತ್ತು ಸರಿಪಡಿಸಲಾಗದ ನಷ್ಟ ಚಂದಾದಾರರಿಗೆ ರು 1 ಲಕ್ಷ ಸಿಗುತ್ತದೆ. ಅರ್ಹತಾ ಮಾನದಂಡಗಳು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅರ್ಹತೆ ಪಡೆಯಲು ಯಾವುದೇ ವ್ಯಕ್ತಿ ಈ ಮಾನದಂಡಗಳನ್ನು ಅನುಸರಿಸಬೇಕು. 18-70 ವರ್ಷ ವಯಸ್ಸಿನ ಯಾವುದೇ ವ್ಯಕ್ತಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ಖಾತೆಗೆ ಲಿಂಕ್ ಮಾಡಲಾದ ತಮ್ಮ ಫೋನ್ ಸಂಖ್ಯೆಯನ್ನು ಹೊಂದಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ವ್ಯಕ್ತಿಯು ತಮ್ಮ ಆಧಾರ್ ವಿವರಗಳನ್ನು ಸಲ್ಲಿಸಬೇಕು. ಈ ಆಧಾರ್ ವಿವರಗಳನ್ನು ಅವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗುತ್ತದೆ. ಯಾವುದೇ ವ್ಯಕ್ತಿಯು 1 ಅಥವಾ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಬಹು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೆ ಒಂದೇ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಯೋಜನೆಗೆ ಸೇರಲು ಅರ್ಹರಾಗಿರುತ್ತಾರೆ.

ಅಭಿಪ್ರಾಯ. ಜಂಟಿ ಖಾತೆಯ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕ್ ಖಾತೆದಾರರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು. ಅನಿವಾಸಿ ಭಾರತೀಯ ಫಲಾನುಭವಿಯ ಸಂದರ್ಭದಲ್ಲಿ ಕ್ಲೈಮ್ ಪ್ರಯೋಜನಗಳನ್ನು ಭಾರತೀಯ ಕರೆನ್ಸಿಯಲ್ಲಿ ಮಾತ್ರ ನಾಮನಿರ್ದೇಶಿತರಿಗೆ ಒದಗಿಸಲಾಗುತ್ತದೆ. ಯಾವುದೇ ಆಕಸ್ಮಿಕ ಸಾವು, ಕೊಲೆ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಅಂಗವೈಕಲ್ಯವನ್ನು ಈ ಯೋಜನೆಯಡಿಯಲ್ಲಿ ಒಳಗೊಳ್ಳಲಾಗುತ್ತದೆ. ಆದರೆ ಯಾವುದೇ ಆತ್ಮಹತ್ಯೆ ಸಾವು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯಡಿಯಲ್ಲಿ ಒಳಗೊಳ್ಳುವುದಿಲ್ಲ. PMJJBY ಅಡಿಯಲ್ಲಿ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ಜೂನ್ 1 ರಿಂದ ಮೇ 31 ರವರೆಗೆ 1 ವರ್ಷದವರೆಗೆ ವಿಮಾ ರಕ್ಷಣೆ ಮಾನ್ಯವಾಗಿದೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಂತಿದೆ. ಹಂತ 1, PMSBYಗೆ ನೋಂದಾಯಿಸಿಕೊಳ್ಳಲು ಉಳಿತಾಯ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬಹುದು ಅಥವಾ ಅಭ್ಯರ್ಥಿಯ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಂತ 2, ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿದ ನಂತರ ಅಭ್ಯರ್ಥಿಯ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬಹುದು. ಹಂತ 3, ಅದನ್ನು ಯಶಸ್ವಿಯಾಗಿ ಸಲ್ಲಿಸಿದ ನಂತರ ಚಂದಾದಾರರು ವಿಮಾ ಪ್ರಮಾಣ ಪತ್ರದ ಸ್ವೀಕೃತ ರಸೀದಿಯನ್ನು ಪಡೆಯುತ್ತಾರೆ. ಸುರಕ್ಷಾ ಬೀಮಾ ಯೋಜನೆಯ ಪ್ರೀಮಿಯಂ ಪಾವತಿಸುವುದು ಹೇಗೆ? ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ವಾರ್ಷಿಕ ಕೇವಲ 20 ರೂ ಪ್ರೀಮಿಯಂನೊಂದಿಗೆ ಕೈಗೆಟುಕುವ ವಿಮಾ ಪರಿಹಾರವನ್ನು ನೀಡುತ್ತದೆ. PMSBY ಯೋಜನೆಯ ವಿವರಗಳ ಅಡಿಯಲ್ಲಿ ಪ್ರೀಮಿಯಂ ಅನ್ನು ಪಾಲಿಸಿದಾರರ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಡೆಬಿಟ್ ಮಾಡಲಾಗುತ್ತದೆ. ಈ ವಿಮಾ ಕವರ್ ಜೂನ್ 1 ರಿಂದ ಮೇ 31 ರವರೆಗೆ 1 ವರ್ಷದ ಅವಧಿಗೆ ಇರುತ್ತದೆ. ಇದಕ್ಕಾಗಿ ನಿಗದಿತ ನಮೂನೆಗಳಲ್ಲಿ ಗೊತ್ತುಪಡಿಸಿದ ಉಳಿತಾಯ ಖಾತೆ ಬ್ಯಾಂಕ್ ಖಾತೆಯಿಂದ ಸ್ವಯಂ ಡೆಬಿಟ್ ಮೂಲಕ ಸೇರಲು ಪಾವತಿಸಲು ಆಯ್ಕೆಯನ್ನು ಪ್ರತಿ ವರ್ಷ ಮೇ 31 ರೊಳಗೆ ನೀಡಬೇಕಾಗುತ್ತದೆ. ಇದನ್ನು ಆರಂಭಿಕ ವರ್ಷದಲ್ಲಿ ಆಗಸ್ಟ್ 31, 2015 ವಿಸ್ತರಿಸಬಹುದು. ನಂತರ ಪೂರ್ಣ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ವಿಮೆಯನ್ನು ಪಡೆಯಬಹುದಾಗಿದೆ. ಯಾವುದೇ ಹಂತದಲ್ಲಿ ಯೋಜನೆಯಿಂದ ನಿರ್ಗಮಿಸುವ ವ್ಯಕ್ತಿಗಳು ಭವಿಷ್ಯದ ವರ್ಷಗಳಲ್ಲಿ ಯೋಜನೆಗೆ ಮತ್ತೆ ಸೇರಬಹುದು. ವರ್ಷದಿಂದ ವರ್ಷಕ್ಕೆ ಅರ್ಹ ವರ್ಗಕ್ಕೆ ಹೊಸದಾಗಿ ಸೇರುವವರು ಅಥವಾ ಈ ಹಿಂದೆ ಸೇರದ ಪ್ರಸ್ತುತ ಅರ್ಹ ವ್ಯಕ್ತಿಗಳು ಯೋಜನೆ ಮುಂದುವರಿಯುವವರೆಗೆ ಮುಂದಿನ ವರ್ಷಗಳಲ್ಲಿ ಸೇರಲು ಸಾಧ್ಯವಾಗುತ್ತದೆ. ಸಹಾಯವಾಣಿ ರಾಷ್ಟ್ರೀಯ ಟೋಲ್ ಫ್ರೀ ಸಂಖ್ಯೆ 1800 1100 1100 1100 1100 1100. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಕ್ಲೈಮ್ ಪ್ರಯೋಜನಗಳನ್ನು ಪಡೆಯುವ ಹಂತಗಳು ಇಲ್ಲಿವೆ. ಅಧಿಕೃತ ವೆಬ್ಸೈಟ್ನಿಂದ ಕ್ಲೈಮ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಅಥವಾ ಪಾಲಿಸಿಯನ್ನು ಖರೀದಿಸಿದ ಬ್ಯಾಂಕ್ನಿಂದ ಪಡೆಯಿರಿ. ಕ್ಲೈಮ್ ಅರ್ಜಿಯಲ್ಲಿ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ ಮೂಲ ಮರಣ ಪ್ರಮಾಣ ಪತ್ರ, ಅಂಗವೈಕಲ್ಯ ಪ್ರಮಾಣ ಪತ್ರ, ಮರಣೋತ್ತರ ವರದಿ, FIR ಅಥವಾ ಪೊಲೀಸ್ ವರದಿ ಮತ್ತು ನಾಮಿನಿಯ ಗುರುತಿನ ಪುರಾವೆಯಂತಹ ಅಗತ್ಯ ದಾಖಲೆಗಳೊಂದಿಗೆ ಸರಿಯಾಗಿ ಭರ್ತಿ ಮಾಡಿದ ಕ್ಲೈಮ್ ಫಾರ್ಮ್ ಅನ್ನು ಸಲ್ಲಿಸಬಹುದು. ವಿಮಾ ಕಂಪನಿಯು ಕ್ಲೈಮ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಿಗದಿತ ಸಮಯದೊಳಗೆ ನಾಮಿನಿಯ ಬ್ಯಾಂಕ್ ಖಾತೆಗೆ ಪ್ರಯೋಜನದ ಮೊತ್ತವನ್ನು ವಿವರಿಸುತ್ತದೆ. ಕ್ಲೈಮ್ ಇತ್ಯರ್ಥದಲ್ಲಿ ಯಾವುದೇ ವಿಳಂಬವನ್ನು ತಪ್ಪಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ನಿಖರವಾಗಿ ಮತ್ತು ಸಮಯಕ್ಕೆ ಸಲ್ಲಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ. PMSBYಗಾಗಿ ಕ್ಲೈಮ್ ಪ್ರಕ್ರಿಯೆಯು ಸರಳ ಮತ್ತು ಅನುಸರಿಸಲು ಸುಲಭವಾಗಿದೆ ಮತ್ತು ಈ ಯೋಜನೆಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ನಾಮಿನಿಗೆ ಅಗತ್ಯವಾದ ಹಣಕಾಸಿನ ಸಹಾಯವನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಗುರುತಿನ ಪುರಾವೆ, ಸಾಮಾನ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್, ಇದನ್ನು ಭಾರತದಲ್ಲಿ ಗುರುತಿನ ದಾಖಲೆಯಾಗಿ ವ್ಯಾಪಕವಾಗಿ ಅಂಗೀಕರಿಸಲಾಗಿದೆ ಮತ್ತು ಗುರುತಿಸಲಾಗಿದೆ. ಸಂಪರ್ಕ ಮಾಹಿತಿ, ನಿಮ್ಮ ಪ್ರಸ್ತುತ ವಿಳಾಸ ಮತ್ತು ಫೋನ್ ಸಂಖ್ಯೆ ಸೇರಿದಂತೆ ನಿಖರವಾದ ಸಂಪರ್ಕ ವಿವರಗಳು ಅಗತ್ಯವಿದೆ. ಸಂವಹನಕ್ಕಾಗಿ ಮತ್ತು ವಿಮಾ ಯೋಜನೆಗೆ ಸಂಬಂಧಿಸಿದ ನವೀಕರಣಗಳನ್ನು ಸ್ವೀಕರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ಈ ಮಾಹಿತಿಯು ನಿರ್ಣಾಯಕವಾಗಿದೆ. ನಾಮಿನಿಯ ವಿವರಗಳು, ನೀವು ಆಯ್ಕೆ ಮಾಡಿದ ನಾಮಿನಿಯ ನಿಖರವಾದ ವಿವರಗಳನ್ನು ಒದಗಿಸುವುದು ಮುಖ್ಯವಾಗಿದೆ. ಏಕೆಂದರೆ ಈ ವ್ಯಕ್ತಿಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ವಿಮಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. PMSBY ಅರ್ಜಿ ನಮೂನೆಯ ಇಂಗ್ಲಿಷ್, ಹಿಂದಿ, ಬಂಗಾಳಿ, ಮರಾಠಿ, ಒರಿಯಾ, ತಮಿಳು, ತೆಲುಗು ಮತ್ತು ಗುಜರಾತಿ ಸೇರಿದಂತೆ ಬಹುಭಾಷೆಗಳಲ್ಲಿ ಲಭ್ಯವಿದೆ. ಅಗತ್ಯವಿರುವ ಎಲ್ಲ ವಿವರಗಳೊಂದಿಗೆ ಈ ನಮೂನೆಯನ್ನು ನಿಖರವಾಗಿ ಭರ್ತಿ ಮಾಡುವುದು ಮುಖ್ಯವಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ನಡುವಿನ ವ್ಯತ್ಯಾಸಗಳು, ಈ ಎರಡು ಯೋಜನೆಗಳು 2 ಲಕ್ಷ ರೂಗಳ ವಿಮಾ ಕವರೇಜ್ ಹೊಂದಿರುವುದರಿಂದ ಎರಡೂ ಒಂದೇ ಎಂಬ ಗೊಂದಲ ಆಗಬಹುದು. ಆದರೆ ಇವೆರಡು ಬೇರೆ ಬೇರೆ ಆಗಿವೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅಪಘಾತ ವಿಮಾ ಯೋಜನೆಯಾಗಿದ್ದು ಅದು ಆಕಸ್ಮಿಕ ಸಾವು ಮತ್ತು ಅಂಗವೈಕಲ್ಯಕ್ಕೆ ರಕ್ಷಣೆ ನೀಡುತ್ತದೆ. ಮತ್ತೊಂದೆಡೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ಯಾವುದೇ ಕಾರಣದಿಂದಾಗಿ ಸಾವನ್ನು ಒಳಗೊಳ್ಳುವ ಜೀವ ವಿಮಾ ಯೋಜನೆಯಾಗಿದೆ. ಜೀವನ ಜ್ಯೋತಿ ಬೀಮಾ ಯೋಜನೆ ಅಂಗವೈಕಲ್ಯಕ್ಕೆ ಪರಿಹಾರವನ್ನು ನೀಡುವುದಿಲ್ಲ. ಇದೊಂದು ಟರ್ಮ್ ಇನ್ಸೂರೆನ್ಸ್, ಅಂದರೆ ಜೀವ ವಿಮೆ ಮಾತ್ರ ಆಗಿದೆ. ಸುರಕ್ಷಾ ಬೀಮಾ ಯೋಜನೆ

0: ಮರುಕಳಿಸುವಿಕೆ ಯೋಜನೆಯಡಿಯಲ್ಲಿ ಒದಗಿಸಲಾದ ಅಪಘಾತ ವಿಮಾ ಸುರಕ್ಷಣೆಯ ಈ ಕೆಳಗಿನವುಗಳಿಗೆ ಕೊನೆಗೊಳ್ಳುತ್ತದೆ. ಸದಸ್ಯರು 70 ವರ್ಷ ವಯಸ್ಸಿನವರಾಗಿದ್ದರೆ, ಸದಸ್ಯರ ಬ್ಯಾಂಕ್ ಖಾತೆಯನ್ನು ಮುಚ್ಚಿದ್ದರೆ, ವಿಮಾ ರಕ್ಷಣೆಯನ್ನು ನಿರ್ವಹಿಸಲು ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದಿದ್ದರೆ. ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯ ಗುಣಲಕ್ಷಣಗಳು. ಯೋಜನೆಯ ಹೆಸರು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ. ವಿಮಾ ಕವರೇಜ್ ಅಪಘಾತ ಮರಣ ಮತ್ತು ಅಂಗವೈಕಲ್ಯ ವಿಮೆ. ವಿಮಾ ಮೊತ್ತ 2 ಲಕ್ಷ ರೂಗಳವರೆಗೆ. ಪ್ರೀಮಿಯಂ ವಾರ್ಷಿಕ 20 ರು. ವಯಸ್ಸಿನ ಮಿತಿ 18 ರಿಂದ 70 ವರ್ಷಗಳು. ನವೀಕರಣ ವಾರ್ಷಿಕ ಪಾಲಿಸಿ ನವೀಕರಣ. ಕ್ಲೈಮ್ ಪ್ರಕ್ರಿಯೆ ಫಲಾನುಭವಿಗಳು ಮರಣ ಅಥವಾ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ.
1: ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡೆ ಸೇರಿದಂತೆ ಐದು ಸಂಪುಟ ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರಿಗೇಡ್ ಮೈದಾನದವರೆಗೆ ರೋಡ್ ಶೋ ನಡೆಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ಪ್ರಸ್ತುತ ಸಿಡಿಎಸ್ ಆಗಿರುವ ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಈ ತಿಂಗಳ 30ರಂದು ಮುಕ್ತಾಯಗೊಳ್ಳಲಿದ್ದು, ನಂತರ ಸುಬ್ರಹ್ಮಣಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಅವರು ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ, ಕಾರ್ಯತಂತ್ರ ಮತ್ತು ಸಿಬ್ಬಂದಿ ನಿರ್ವಹಣೆಯೊಂದಿಗೆ ಅಡ್ಮಿರಲ್ ಸ್ವಾಮಿನಾಥನ್ ಸುಮಾರು 4 ದಶಕಗಳ ವಿಶಿಷ್ಟ ಸೇವಾ ಅನುಭವ ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದು, ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪರಿವರ್ತನಾತ್ಮಕ ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಪ್ರದೇಶ ಎಂಬ ವಿಷಯದ ಮೇಲೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ IOD 10 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂವಾದ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಮುಖ ಬೆಳವಣಿಗೆಗಳು ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚಿಸಲು ಹಿಂದೂ ಮಹಾಸಾಗರ ಪ್ರದೇಶ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಡಿ ಸೇರಿಸಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬಂಗಾಳ ಕವಿ ಹಾಗೂ ರಾಷ್ಟಗೀತೆಯ ಕರ್ತೃ ರವೀಂದ್ರನಾಥ ಟ್ಯಾಗೋರ್ ಅವರ 165ನೇ ಜನ್ಮದಿನಾಚರಣೆ ಅಂಗವಾಗಿ

ಸಂದರ್ಭವಾಗಿ ಇಂದು ಪೋಚಿಶಿ ಬೋಯಿಶಾಖ್ ದಿನದಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶಾಂತಿ ನಿಕೇತನ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಾದ್ಯಂತ ಪ್ರಮುಖ ಆಚರಣೆಗಳೊಂದಿಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇವುಗಳಲ್ಲಿ ರವೀಂದ್ರ ಸಂಗೀತ, ಕಾವ್ಯ, ನೃತ್ಯ ಮತ್ತು ನಾಟಕಗಳು ಸೇರಿವೆ. ಪೋಚಿಶಿ ಬೋಯಿಶಾಖ್ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಉಪರಾಷ್ಟಪತಿಯವರು ಪ್ರವರ್ತಕ ಚಿಂತಕ, ಕಲಾವಿದ ಮತ್ತು ಶಿಕ್ಷಣ

0: ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಕಲಾವಿದ ಹಾಗೂ ಭಾರತದ ನಾಗರಿಕ ಆತ್ಮದ ಕಾಲಾತೀತ ಧ್ವನಿಯಾಗಿ ಅವರು ಛಾಪು ಮೂಡಿಸಿದ್ದಾರೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ರಕ್ಷಣೆ ಒದಗಿಸುತ್ತಿರುವ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ 11 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆಗಳು ಎಲ್ಲರಿಗೂ, ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ಆರ್ಥಿಕ ರಕ್ಷಣೆಯನ್ನು ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಪ್ರಮುಖ ಯೋಜನೆಗಳು ನಾಗರಿಕರ ಜೀವನವನ್ನು ರಕ್ಷಿಸುವ ಮತ್ತು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಮೂಲಕ ವಿಮೆ ಮತ್ತು ಪಿಂಚಣಿ ವಿಸ್ತರಿಸುವ ಗುರಿ ಹೊಂದಿವೆ. ಯೋಜನೆಗಳ ಕುರಿತು ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಡಿಮೆ ವೆಚ್ಚದ ವಿಮೆ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸುರಕ್ಷಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ದಾಖಲಾತಿಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9 ಕೋಟಿ ದಾಖಲಾತಿಗಳನ್ನು ಮಾಡಲಾಗಿದೆ. ಪಿಎಂ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿಯಲ್ಲಿ 10.7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ 21,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು 1.84 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ, ಬಡವರಿಗೆ ವಿಮಾ ರಕ್ಷಣೆ ಮತ್ತು ಪಿಂಚಣಿ ಬೆಂಬಲವನ್ನು ಒದಗಿಸುವುದು ಈ ಯೋಜನೆಗಳ ಉದ್ದೇಶವಾಗಿದ್ದು, ಡಿಜಿಟಲೀಕರಣ, ದಾಖಲಾತಿ ಮತ್ತು ಹಕ್ಕುಗಳ ಸರಳೀಕರಣದ ಮೇಲೆ ಈ ಯೋಜನೆಗಳು ಗಮನ ಕೇಂದ್ರೀಕರಿಸಿವೆ ಎಂದು ಹೇಳಿದರು. 3 ಕೆರಿಬಿಯನ್ ರಾಷ್ಟಗಳ ಪ್ರವಾಸದ 3ನೇ ಚರಣದ ಭಾಗವಾಗಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಮತ್ತು ಕ್ಯಾರಿಕಾಮ್ ವ್ಯವಹಾರಗಳ ಸಚಿವಾಲಯದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ವೇಳೆ ಅವರು ಉಭಯ ರಾಷ್ಟಗಳ ನಡುವಿನ ಸಾಂಪ್ರದಾಯಿಕ ಬಾಂಧವ್ಯವನ್ನು ಶ್ಲಾಘಿಸಿ ಆಳವಾದ ಸಾಂಸ್ಕೃತಿಕ ಸಂಬಂಧ ಮತ್ತು ಐತಿಹಾಸಿಕ ಒಡನಾಟವನ್ನು ಸ್ಮರಿಸಿದರು. ಇದೇ ವೇಳೆ ಉಭಯ ದೇಶಗಳ ಉಡುಗೆ ತೊಡುಗೆ, ಕ್ರೀಡೆ ಮತ್ತು ಸಂಪ್ರದಾಯಗಳಲ್ಲಿನ ಸಾಮ್ಯತೆಯನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ತಮ್ಮ ಭೇಟಿಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಶಂಕರ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರವಾಸೋದ್ಯಮ ಸೌರಶಕ್ತಿ ಯೋಜನೆ, ತ್ವರಿತ ಪರಿಣಾಮ ಯೋಜನೆಗಳು ಮತ್ತು ಆಯುರ್ವೇದ ಪೀಠದ ಸ್ಥಾಪನೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ರಾಷ್ಟದ ಮಹಾನ್ ಯೋಧ ಮತ್ತು ಶೌರ್ಯ ಪರಾಕ್ರಮದ ಅಮರ ಸಂಕೇತ ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಗೌರವಯುತ ನಮನಗಳು, ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಗೌರವ, ಘನತೆ ಮತ್ತು ವೈಭವವನ್ನು ಕಾಪಾಡಲು ಮುಡಿಪಾಗಿಟ್ಟರು ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮಹಾರಾಣಾ ಪ್ರತಾಪ್ ಅವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೊರ್ಮೋಸ್ ಜಲಸಂಧಿಯ ಬಳಿ ನಿನ್ನೆ ಮರದ ದೋಣಿಯೊಂದು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಮಗುಚಿ ಬಿದ್ದ ಪರಿಣಾಮ ಒಬ್ಬ ಭಾರತೀಯ ಮೃತಪಟ್ಟು 4ರಿಗೆ ಸುಟ್ಟ ಗಾಯಗಳಾಗಿವೆ. ದೋಣಿಯಲ್ಲಿ ಸಂಭವಿಸಿದ ಬೆಂಕಿಯ ಕಾರಣವನ್ನು ಸದ್ಯಕ್ಕೆ ಪತ್ತೆ ಹಚ್ಚಲಾಗುತ್ತಿದೆ. ಬೆಂಕಿ ಹೊತ್ತಿಕೊಂಡ ಸಮಯದಲ್ಲಿ ಆ ಮಾರ್ಗವಾಗಿ ಸಾಗುತ್ತಿದ್ದ ಮತ್ತೊಂದು ಹಡಗು ತಕ್ಷಣವೇ ಸ್ಪಂದಿಸಿ ದೋಣಿಯಲ್ಲಿದ್ದ ಸಿಬ್ಬಂದಿಯನ್ನು ರಕ್ಷಿಸಿದೆ. ಗಾಯಗೊಂಡವರಿಗೆ ಪ್ರಸ್ತುತ ದುಬೈನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಈಗಾಗಲೇ ರಕ್ಷಿಸಲ್ಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ

ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎಂಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

0: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೆ
2: ವಾಹ್!
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ, ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ಹೀರೋಸ್ ಆಫ್ ದ ನೇಷನ್.

ಶ್ರೇಯಾ ಘೋಷಾಲ್ ಹಾಗೂ ವಿಜಯಪ್ರಕಾಶ್ ಅವರು ಹಾಡಿರುವ ಕೋಟಿಗಬ್ಬ ಎರಡು ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಇಮ್ಮಾನ್ ಡಿ ಸಂಗೀತ ನೀಡಿದ್ದಾರೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನು ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆ ಭರತ್ ಬಿಜೆ ಗೀತೆ ಹಾಡಿದ್ದಾರೆ. ಸುನಿ ಅವರ ಗೀತೆಗೆ ಬಿಜೆ ಭರತ್ ಅವರ ಸಂಗೀತವಿದೆ.

0: ಮುಂದಿನ ಕಾರ್ಯಕ್ರಮ ಚೈತ್ರವನ ಇದೀಗ ಆರಂಭವಾಗುವುದು. ಮೊದಲಿಗೆ ಜಾಹೀರಾತು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9360997121. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 5ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಎಸ್ ಗೋಪಾಲ್.
4: ಇಂಥವರನ್ನು ಕೂಡ ತೊಡೆದು ಹೋಗ್ತಾಳಪ್ಪ ಲಕ್ಷ್ಮಿ, ಕೇಳು ಯಾರನ್ನ?
5: ಜಡನ ಮೂರ್ಖನ ಶಠನ ತಾಮಸನ ನಿಷ್ಠುರದ ನುಡಿಯವನ ಪಿಸುಣನ ಕೃತಜ್ಞನ ಕರುಬನ ಬಾಯಿ ಬಡುಕನ ಕುಚೇಷ್ಟಕನ ಕಾಮುಕನ ಹಿಂಸಕನ ಢಾಂಬಿಕನ ಪಾಷಂಡಿಯ ಕಡುಗೋಪದವನ ಬಹುಭಕ್ಷಕನ ಕೊಳಕನ ಅದೃಢತನ ಕುತ್ಸಿತನ ಕುಹಕನ ದುರಾಚಾರದಿಂ ನಡೆವವನ ವಿಶ್ವಾಸಘಾತಕನ ಪಾತಕನ ಲಕ್ಷ್ಮಿ ತೊಲಗದೆ ಮಾಣ್ಬಳೆ.
4: ಸೋಮಾರಿ, ಮೂರ್ಖ, ದುಷ್ಟ, ನಿಷ್ಠುರವಾದಿ, ಚಾಡಿಕೋರ, ಉಪಕಾರ ಸ್ಮರಣೆ ಇಲ್ಲದ ಕೃತಜ್ಞ, ಹೊಟ್ಟೆಗಿಚ್ಚಿಡುವವನನ್ನ, ಹಿಂಸಾಪರನಾಗಿರ್ತಕ್ಕಂಥವನನ್ನ, ನಾಸ್ತಿಕನನ್ನ, ಮಹಾಕೋಪಿಷ್ಠನನ್ನ, ಕೂಳನನ್ನ, ಮತ್ತು ಕೂಡ ಅತಿ ನಿದ್ರಿಸುವವನನ್ನ, ವಿಶ್ವಾಸಘಾತುಕನನ್ನ, ಬಂಗಾರದವನ್ನ ಕಳ್ತನ ಮಾಡತಕ್ಕಂಥದ್ದು, ಮದ್ಯಪಾನ ಮಾಡತಕ್ಕಂಥದ್ದು, ಭ್ರೂಣ ಹತ್ಯೆ ಮಾಡತಕ್ಕಂತಹ ಪಾಪಗಳನ್ನ ಮಾಡತಕ್ಕಂತಹ ಪಾಪಿ, ಇವರ ಹತ್ತಿರವೂ ಕೂಡ ಆ ಲಕ್ಷ್ಮಿ ಸುಳಿಯೋದಿಲ್ಲ ಅಂತ ಹೇಳ್ತಾ, ಹೀಗೆ ಅನೇಕ ಧರ್ಮಗಳನ್ನ ವಿವರಿಸಿದ ವ್ಯಾಸರು ಹೇಳುತ್ತಾರೆ. ರಾಜ,
5: ಈ ಪರಿಯೊಳ್ ಆ ಮುನಿ ಸಮಸ್ತ ಧರ್ಮಂಗಳಂ ಭೂಪತಿಗೆ ವಿಸ್ತರಿಸಿ ಬಳಿಕ ಮಖಕ

0: ಧರ್ಮರಾಜನಿಗೆ ಅನೇಕ ರೀತಿಯ ಧರ್ಮಗಳನ್ನ ಬೋಧಿಸಿದ ವ್ಯಾಸರು, ರಾಜ ಇನ್ನು ಯಜ್ಞಕಾಲ ಸಮೀಪಿಸುತ್ತಿದೆ, ಸರ್ವಲಕ್ಷಣಯುಕ್ತವಾಗಿರ್ತಕ್ಕಂತಹ ಯಜ್ಞಾಶ್ವವನ್ನ ನಾವು ಈಗಾಗಲೇ ತಂದಾಗಿದೆ, ಇನ್ನು ಹಿಮಾಲಯ ತಪ್ಪಲಿಗೆ ಹೋಗಿ ಅಲ್ಲಿ ಬ್ರಾಹ್ಮಣರು ಹೊರಲಾರದೆ ಬಿಸಾಕಿ ಹೋಗಿರ್ತಕ್ಕಂತಹ ಬಂಗಾರದ ನಾಣ್ಯಗಳನ್ನ ತರಬೇಕು ಎಂದು ಆದೇಶಿಸಿದರು. ಧರ್ಮರಾಜ ಸೇನಾ ಪ್ರಮುಖರನ್ನ ಕರೆಸಿ ಹಿಮಾಲಯದ ಕಡೆಗೆ ಪ್ರಯಾಣ ಹೊರಟ. ಪರ್ವತ ರಾಜ, ಹಿಮಾಲಯ ಅದು ಎಂತಹದು?
1: ಸವ್ಯಸಾಚಿ ಪ್ರಮುಖರೊಡಗೂಡಿ ಹಿಮಗಿರಿಯ ದಿವ್ಯ

0: अस्त्युत्तरस्यां दिशि देवतात्मा हिमालयो नाम नघादिराजः पूर्वापरौ तोयनिधिवगाह्यस्थितः पृथिव्या इव मानदण्डः ಎನ್ನುತ್ತಾನೆ ಹಿಮಾಲಯವನ್ನ ಕುರಿತು ಕಾಳಿದಾಸ. ಭೂಮಿಯನ್ನು ಅಳೆಯುವ ಮಾನದಂಡದಂತಿರುವ ಪೂರ್ವ ಮತ್ತು ಪಶ್ಚಿಮ ಸಮುದ್ರದ ಗಡಿಯವರೆಗೂ ಚಾಚಿರುವ ದೇವತಾತ್ಮನಾದ ಪರ್ವತೇಶ್ವರ ಉತ್ತರ ದಿಕ್ಕಿನಲ್ಲಿ ರಾರಾಜಿಸುತ್ತಿದ್ದಾನೆ ಎನ್ನುತ್ತಾನೆ ಕಾಳಿದಾಸ ಹಿಮಾಲಯವನ್ನ ಕುರಿತು. ಅಂತಹ ಹಿಮಾಲಯದ ದಿವ್ಯ ಸ್ಥಳಗಳನ್ನ ಗಂಗಾದಿ ಪುಣ್ಯ ನದಿಗಳನ್ನ ನೋಡುತ್ತಾ ವೇದವ್ಯಾಸರು, ಅನೇಕ ಬ್ರಾಹ್ಮಣರು, ಸೇನಾ ಪ್ರಮುಖರು ಹಾಗೂ ಭೀಮಾರ್ಜುನರೊಡನೆ ಮರುತ್ತನ ಯಾಗದಲ್ಲಿ ಬ್ರಾಹ್ಮಣರು ಬಿಸುಡಿದ ಆ ಬಂಗಾರದ ಬೆಟ್ಟದ ಕಡೆಗೆ ಬರುತ್ತಾನೆ ಧರ್ಮರಾಜ. ಆಮೇಲೆ ಗಂಧ, ಅಕ್ಷತೆ, ಹೂವು, ಧೂಪ, ದೀಪ, ಹಾಲು, ತುಪ್ಪ, ಜೇನುತುಪ್ಪ ಮೊದಲಾದವುಗಳ ನೈವೇದ್ಯದಿಂದ ಕುಬೇರನನ್ನ ಪೂಜಿಸುತ್ತಾನೆ ಧರ್ಮಪ್ರಭು. ನಂತರ
1: ಅಷ್ಟ ದಿಕ್ಪಾಲಕರ್ಗೆ ಪೂಜೆಯ ಮಾಡಿ ಚೌಷಷ್ಟಿ ಯೋಗಿನಿಯರ್ಗೆ

0: ஆரம்ப கிருஷ்டதையள் அர்த்தமும் சாகிசிதன் இபபுரிகே பர்வரகள் இட்டணிசலோ.
1: ಅಷ್ಟದಿಕ್ಪಾಲಕರಿಗೆ ಪೂಜೆ ಮಾಡಿ ಅರವತ್ನಾಲ್ಕು ಯೋಗಿನಿಯರಿಗೆ ಬಲಿಪ್ರದಾನ ಮಾಡಿ ಭೂತ ಸಂತೃಪ್ತಿಗಾಗಿ ಕುರಿ ಕೋಣಗಳನ್ನ ಬಲಿಕೊಟ್ಟರು. ಬಣ್ಣದ ಅನ್ನವನ್ನ ಅಂದ್ರೆ ಚರಗ ಅಥವಾ ಚರುವನ್ನ ಸುತ್ತಲೂ ಚೆಲ್ಲಿದರು. ರಾಶಿ ರಾಶಿ ಬಿದ್ದ ಚಿನ್ನದ ನಾಣ್ಯಗಳನ್ನ ದೊಡ್ಡ ದೊಡ್ಡ ಹೊರೆ ಮಾಡಿ ಎತ್ತಿನ ಗಾಡಿ ಕುದುರೆ ಗಾಡಿ ಹೇಸರಗತ್ತೆಗಳ ಮೇಲೆ ಹೇರಿಸಿ ಇನ್ನು ಅಶ್ವಮೇಧ ಯಾಗ ಆದಂತೆಯೇ ಎಂಬ ಮಹದಾನಂದದಿಂದ ಪರಿವಾರದೊಡನೆ ಹಸ್ತಿನಾಪುರಕ್ಕೆ ಹೊರಟ ಧರ್ಮರಾಜ.
0: ಪೊರೆಯಾಳ್ಗಳೊಟ್ಟೆ

కోటి సంఖ్యయం కృష్ణముని సహిత నృపనుత్సవదులు మెరవ నిజ నగర

ಆಳುಗಳು ಕೋಟ್ಯಂತರ ಸಂಖ್ಯೆಯ ನಾಣ್ಯಗಳ ಹೊರೆಗಳನ್ನ ಮಾಡಿದ್ದಾರೆ. ಅವುಗಳನ್ನ ಸಾವಿರಾರು ಎತ್ತಿನ ಗಾಡಿಗಳು, ಕುದುರೆ ಗಾಡಿಗಳು, ಹೇಸರು ಕತ್ತೆಗಳ ಮೇಲೆ ಹೇರಿಸಿಕೊಂಡು ದಾರಿಯಲ್ಲಿ ಜಾಗವೇ ಇಲ್ವೋ ಅನ್ನೋ ಹಾಗೆ ಮೈಲುಗಟ್ಟಲೆ ಉದ್ದದ ಸಾಲುಗಳಲ್ಲಿ ಅವುಗಳನ್ನ ತೆಗೆದುಕೊಂಡು

0: ಧರ್ಮರಾಜ ವೇದವ್ಯಾಸರೊಡನೆ ಸಂತೋಷದಿಂದ ಹಸ್ತಿನಾವತಿಗೆ ಪ್ರವೇಶ ಮಾಡ್ತಾನೆ. ಆಮೇಲೆ ತಮ್ಮ ಆರಾಧ್ಯ ದೈವ, ತಮ್ಮ ಐವರ ನೆಲೆ ಪ್ರಾಣವಾದ ಆ ದೇವನೂರಿನ ಒಡೆಯ ಲಕ್ಷ್ಮೀಕಾಂತ ಸ್ವಾಮಿಯನ್ನ ಕರೆತರಲು ಭೀಮನನ್ನ ದ್ವಾರಕೆಗೆ ಕಳಿಸುತ್ತಾನೆ ಧರ್ಮ ಪ್ರಭು ಧರ್ಮರಾಜ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಐದನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಎಸ್ ಗೋಪಾಲ್. ಇನ್ನು ಮುಂದೆ ಆರನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ, ವಾಚನ ಶ್ರೀ ಎಚ್ ಎಲ್ ಶ್ರೀಕಂಠ ಅವರಿಂದ, ವ್ಯಾಖ್ಯಾನ ಶ್ರೀ ಕೇಶವ ಅವಧಾನಿ ಅವರಿಂದ.
2: ಲಕ್ಷ್ಮೀಶ ಮಹಾಕವಿಯ ಜೈಮಿನಿ ಭಾರತದಲ್ಲಿ ಆರನೆಯ ಸಂಧಿಯ ಕಥಾಭಾಗವನ್ನ ನಿಮ್ಮ ಮುಂದೆ ಅರಿಕೆ ಮಾಡಿಕೊಳ್ತಾ ಇದ್ದೇವೆ.
3: ಸಿಂಧುರ ನಗರದಿಂದೆ ನಡೆತಂದು ಪವನಜಂ ಸಿಂಧುರಂಗದೊಳ್ಯಸವ ದ್ವಾರಕೆಯೊಳೈದೆ ಮುಳಿಸಿಂ ಧುರದೊಳ್ ಅಸುರರ ಗೆಲ್ದವನ ಆರೋ

0: ರಾಮರಾಜನ ಅಪ್ಪಣೆಯಂತೆ ಭೀಮಸೇನನು ಸಮುದ್ರ ತೀರದಲ್ಲಿ ಶೋಭಾಯಮಾನವಾಗಿರುವಂತಹ ದ್ವಾರಕಾ ಪಟ್ಟಣವನ್ನು ಪ್ರವೇಶ ಮಾಡಿ ಅಲ್ಲಿ ಕೃಷ್ಣನನ್ನು ಕಂಡಿದ್ದಾನೆ. ಆ ಕೃಷ್ಣನನ್ನು ಕವಿಸಿ ಹೇಳ್ತಾ ಇದ್ದಾನೆ, ಮುಳಿಸಿಂ ಧುರದೊಳು ಅಸುರರಂ ಗೆಲ್ದವನ ಅಂತ. ತನ್ನ ಒಂದು ಪರಾಕ್ರಮದಿಂದ ಯುದ್ಧದಲ್ಲಿ ಸಮಸ್ತ ರಾಕ್ಷಸರನ್ನು ಸಂಹಾರ ಮಾಡಿದಂತಹ ಆ ಕೃಷ್ಣ ಪರಮಾತ್ಮನನ್ನ ಭೋಜನ ಸಮಯದಲ್ಲಿ ಭೀಮ ಕಂಡಿದ್ದಾನೆ. ಕಥೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಭೀಮ ಬರ್ತಾ ದ್ವಾರಕಾ ತೀರದಲ್ಲಿ ಆ ದ್ವಾರಕಾ ಪಟ್ಟಣದ ಸಮೀಪದಲ್ಲಿ ಸಮುದ್ರವನ್ನು ಕಾಣ್ತಾ ಇದ್ದಾನೆ. ಆ ಸಮುದ್ರದ ಒಳಗೆ ದ್ವಾರಕಾ ಪಟ್ಟಣವಿದೆ, ಆದ್ದರಿಂದ ಆ ಸಮುದ್ರವನ್ನ ಭೀಮ ಕಂಡಿದ್ದಾನೆ. ಆ ಸಮುದ್ರವನ್ನ ಕವಿ ನಾಲ್ಕಾರು ಪದ್ಯದಿಂದ ಬಹಳ ರಮಣೀಯವಾಗಿ ವರ್ಣಿಸ್ತಾ ಇದ್ದಾನೆ.
1: ಎಲೆ ಮಹೇಶ್ವರ ನಾಗನಗರಮಂ ಪೊರಮಟ್ಟ ಅನಿಲ ಸುತಂ ಪಯಣಗತಿಯೊಳ್ ಬರುತ್ತೆ ಕಂಡನ್ ಅಘಕುಲದ ಪವಿಘಾತ ಭಯ ಶಮನವು.

0: ಮಂಡಲದ ಬಲಸಿನ ಪರಿಧಿಯನು ಅಪಹೃತ ಗಣಿತ ಸುಧಿಯನು ಅವಿರಳ ಘೋಷದುದಧಿಯನು ಅನೇಕ ರತ್ನ ಪ್ರತತಿಗಳ ನಿಧಿಯನು ಅಂಬುಧಿಯನು.
1: ಹಸ್ತಿನಾವತಿಯಿಂದ ಹೊರಟಂತಹ ಭೀಮಸೇನ ಪ್ರಯಾಣದ ಮೇಲೆ ಪ್ರಯಾಣ ಮಾಡ್ತಾ ಸಮುದ್ರವನ್ನು ಕಂಡಿದ್ದಾನೆ. ಅಗಕುಲದ ಪವಿಘಾತ ಭಯ ಶಮನೌಷಧಿಯನು ಅಂತ ಹಿಂದೆ ದೇವೇಂದ್ರ ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರಕ್ಕೆಯನ್ನು ಕಡಿತಾ ಇದ್ದಾಗ ಆ ಮೈನಾಕ ಪರ್ವತ ಹೇಗಾರು ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಸಮುದ್ರವನ್ನ ಪ್ರವೇಶ ಮಾಡಿತು. ಆ ಮೈನಾಕ ಪರ್ವತಕ್ಕೆ ವಜ್ರಾಯುಧದಿಂದ ರಕ್ಷಣೆ ಕೊಟ್ಟಂತಹ ಪರ್ವತವನ್ನ ನೋಡ್ತಾ ಇದ್ದಾನೆ. ಆ ಸಮುದ್ರದಲ್ಲಿ ಬರ್ತಾ ಇರುವಂತಹ ಆ ಒಂದು ಅಲೆಗಳನ್ನು ನೋಡಿದ್ರೆ ಆ ಅಲೆಗಳಿಗೆ ಸಮಾನವಾದಂತಹ ಒಂದು ಅಲೆಗಳು ಎಲ್ಲೂ ಇಲ್ಲ. ಮತ್ತೆ ಅಲ್ಲಿ ಅನೇಕ ಜಲಜಂತುಗಳೆಲ್ಲ ಸಂಚಾರ ಮಾಡ್ತಾ ಇದ್ದಾರೆ. ಇಡೀ ಆ ಒಂದು ಸಮುದ್ರ ನಮ್ಮ ಭೂಮಿಯನ್ನೆಲ್ಲ ಸುತ್ತುವರೆದಿರೋದ್ರಿಂದ ನಮ್ಮ ಭೂಮಂಡಲಕ್ಕೆ ಒಂದು ಪರಿಧಿಯಂತೆ, ಒಂದು ಕಾಂಪೌಂಡ್ ಅಂತೆ, ಒಂದು ಬೇಲಿಯಂತೆ ಕಾಣ್ತಾ ಇದೆ. ಅಪಹೃತ ಗಣಿತ ಸುಧಿ, ನಾವು ಸಮುದ್ರದ ಒಂದು ಇದನ್ನ ಅಳತೆ ಮಾಡೋಕ್ಕಾಗಲ್ಲ, ಎಷ್ಟು ವಿಸ್ತಾರವಾಗಿದೆ ಅಂತ. ಗಣಿತವನ್ನು ಮೀರಿರುವಂತಹ ಒಂದು ಸಮುದ್ರ ಅದು. ಮತ್ತೆ ನಿರಂತರವಾಗಿ ಆ ಸಮುದ್ರದಲ್ಲಿ ಭೋರ್ ಕರೀತಾ ಇದೆ, ಅನೇಕ ರತ್ನಗಳೆಲ್ಲ, ಅದಕ್ಕೆ ರತ್ನ ನಿಧಿ ರತ್ನಾಕರ ಅಂತ ಕರೀತಾ ಇದ್ದಾರೆ. ಅಂತಹ ಒಂದು ಸಮುದ್ರವನ್ನು ಕಂಡಿದ್ದಾನೆ. ಆ ಸಮುದ್ರ ಭೋರ್ ಕರೀತಾ ಇರೋದನ್ನ ನೋಡಿದ್ರೆ ಕವಿ ಹೇಳ್ತಾ ಇದ್ದಾನೆ, ಬಹುಶಃ ನಿಟ್ಟುಸಿರಿನಿಂದ ಆ ಸಮುದ್ರ ಹೀಗೆ ಅಯ್ಯೋ ಅಂತ ಇದೆಯಾ ಅಂತ. ಆ ನಿಟ್ಟುಸಿರು ಸಮುದ್ರಕ್ಕೆ ಬರೋದಕ್ಕೆ ಕಾರಣವೇನು ಅಂತಂದ್ರೆ ನಾಲ್ಕಾರು ಕಾರಣವನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.
0: ಮುನಿ ಮುನಿದು ಪೀರ್ದುದಂ ರಾಜವಂಶ ಕುಠಾರಕನ ಕನಲ್

0: ಪ್ರಭು ಜನಮನದ ಕೋಪದುರುಬೆಗೆ ಬಟ್ಟೆಗೊಟ್ಟುದಂ ಬಡಬಾನಲಂ ತನ್ನಡು ದಿನ ದಿನದೊಳ್ ಅವಗಡಿಸು ತಿರ್ಪುದಂ ಬಹಳ ಜಡತನ ತನಗೆ ಬಂದುದಂ ಭಂಗ ಮೆಡೆಗೊಂಡುದಂ ನೆನೆ ನೆನೆದು ನಿಟ್ಟುಸಿರುವಿಟ್ಟು ಸುಯಂತ್ ಉದಧಿ ತೆರೆ ವೆರ್ಚುಗೆಯೊಳ್ ಇದ್ದುದು.
1: ಅಗಸ್ತ್ಯ ಮಹರ್ಷಿಗಳು ಸಮುದ್ರವನ್ನೇ ಕುಡಿದು ಬಿಟ್ರು. ಅಲ್ಲ, ನನಗಿಂಥ ಗತಿ ಬಂತಲ್ಲ ಅಂತ ಒಂದು. ಇನ್ನು ಆ ರಾಜವಂಶವನ್ನೆಲ್ಲ ತನ್ನ ಕುಠಾರದಿಂದ ಕೊಡದೆಯಿಂದ ಸಂಹಾರ ಮಾಡಿದಂತಹ ಪರಶುರಾಮರು ಸ್ವಲ್ಪ ನನಗೆ ಈ ಜಾಗ ಬೇಕು ಅಂತ ಹೇಳಿಬಿಟ್ಟು ಸಿಟ್ಟಿಂದ ಒಂದ್ಸಲ ಕೊಡ್ಲಿಯಿಂದ ಹೀಗೆ ಸರಿಸ್ಬಿಟ್ರು. 40-50 ಕಿಲೋಮೀಟರ್ ದೂರ ಸಮುದ್ರ ಹೋಗ್ಬೇಕಾಯ್ತಂತೆ. ಇನ್ನು ರಾಮಚಂದ್ರ, ನಾನು ಲಂಕಾಪಟ್ಟಣ ಮೇಲೆ ದಾಳಿ ಮಾಡ್ಬೇಕಾದ್ರೆ ಸಮುದ್ರವನ್ನು ದಾಟಕ್ಕಾಗೋಲ್ಲ, ಈಗ ನೀನು ನಿನ್ನ ಒಂದು ಆಳವನ್ನು ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಆ ಸಿಟ್ಟು ಮಾಡಿಕೊಂಡಾಗ ಕೋಪದ ಉರುಬೆಗೆ ಬಟ್ಟೆಗೊಟ್ಟು ದಮ್ಮನ ಕವಿ ಬಹಳ ಚೆನ್ನಾಗಿ ಹೇಳ್ತಾರೆ. ಸಮುದ್ರಕ್ಕೊಂದು ಗಾಂಭೀರ್ಯವಿದೆ, ಸಮುದ್ರ ಅತ್ಯಂತ ಆಳವಾಗಿರೋದು. ಆ ರಾಮನಿಗೋಸ್ಕರವಾಗಿ ಸೇತುವೆ ಕಟ್ಟಬೇಕಾದ್ರೆ ಆಳನೇ ಕಮ್ಮಿ ಆಗ್ಬಿಡ್ತು, ನನ್ನ ಸ್ವಭಾವವನ್ನೇ ಬಿಡಬೇಕಾಗಿತ್ತು. ಇನ್ನು ತನ್ನೊಳಗೆ ಆ ವಡವಾಗ್ನಿ ಇದ್ದಾನೆ, ಅವನು ಘಳಿಗೆಗೊಂದ್ಸಲ ಸಮುದ್ರ ನೀರನ್ನೇ ಕುಡಿತಾ ಇದ್ದಾನೆ. ಅದರಿಂದ ಒಂಥರ ಜಡತನ ಜ್ವರ ಬಂದಂಗೆ ಆಗ್ಬಿಟ್ಟು ಅದು ಜೋರಾಗಿ ಅದು ನಿಟ್ಟುಸಿರು ಬಿಡ್ತಾ ಇದೆಯಾ ಅನ್ನೋ ಹಾಗೆ ಅಲೆಗಳಿಂದ ಕಾಣ್ತಾ ಇದೆ. ಆ ಸಮುದ್ರವನ್ನು ಇನ್ನು ಹೇಳ್ತಾ ಇದ್ದಾನೆ, ಆ ಸಮುದ್ರದಲ್ಲಿ ಅನೇಕ ಗುಳ್ಳೆಗಳು ಸುಳಿಗಳು ಎಲ್ಲವೂ ಕೂಡ ಬಹಳ ಆಹ್ಲಾದಕರವಾಗಿ ಬಹಳ ಮನೋಹರವಾಗಿ ಕಾಣ್ತಾ ಇದೆ.
0: ಘುಳು ಘುಳಿಸಿ ತೇಳುವ ಬೊಬ್ಬುಳಿಗಳಿಂ ಸುಳಿಗಳಿಂ ಸೆಳೆ ಸೆಳೆದು ನಡೆವ ಪೆರ್ದೆರೆಗಳಿಂ ನೊರೆಗಳಿಂ ಪೊಳೆವ ತುಂತುರಿನ

0: ಅಹದಿಂದ ಅಲತೆಗಳ ಬಡದೆಂಬ ಪೆಂಪಿನಿಂ ಗುಂಪಿನಿಂ ದಳದ ಪವಳದ ನಿಮಿರ್ದ ಕುಡಿಗಳಿಂ ತಡಿಗಳಿಂದ ಆ ಕಡಲ್ ಕಣ್ಗೆಸೆದುದು.
1: ಆ ಸಮುದ್ರದಲ್ಲಿ ಅನೇಕ ಗುಳ್ಳೆಗಳು ಸುಳಿಗಳು ಎಲ್ಲವೂ ಕೂಡ ಗುಳುಗೊಳಿಸ್ತಾ ಇದೆ. ಮಹಾ ತೆರೆಗಳು ನೊರೆಗಳು ತುಂತುರಿನ ನೀರಿನ ಹನಿಗಳು ಮತ್ತೆ ಅನೇಕ ಪ್ರಕಾರವಾದಂತಹ ಸದ್ದುಗಳು ಆ ಸಮುದ್ರಕ್ಕೆ ಸೇರ್ತಾ ಇರುವಂತಹ ಅನೇಕ ನದಿಗಳ ಪ್ರವಾಹಗಳು ಮತ್ತೆ ಅದರಲ್ಲಿರುವಂತಹ ಮಹಾಮಹಾ ತಿಮಿಂಗಿಲಾದಿ ಗ್ರಾಹಗಳು ಅತ್ಯಂತ ದುಷ್ಟ ಜಂತುಗಳು ಮತ್ತೆ ಅಷ್ಟೇ ಅಲ್ಲ ಅಳತೆಗೆ ಅಳವಡೆದೆಂಬ ಪೆಂಪಿ ನಿಮ್ಮಂತ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಪ್ರಪಂಚದಲ್ಲಿ ಯಾವ್ದನ್ನ ಬೇಕಾದ್ರೂ ಅಳತೆ ಮಾಡಬಹುದು, ನನ್ನನ್ನು ಅಳತೆ ಮಾಡೋರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಒಂದು ಪೆಂಪು ಒಂದು ವೈಭವ ತನ್ನ ಒಂದು ಹೆಚ್ಚುಗಾರಿಕೆ. ಅದರಿಂದ ಅನೇಕ ಆ ತಳದಲ್ಲಿರುವಂತಹ ಆ ಹವಳವೇ ಮುಂತಾದ ಮಣಿಗಳಿಂದ ಆ ಸಮುದ್ರ ಬಹಳ ವಿಶೇಷವಾಗಿ ಶೋಭಾಯಮಾನವಾಗ್ತಾ ಇದೆ. ಅಷ್ಟೇ ಅಲ್ಲ, ಆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ಸಂಚಾರ ಮಾಡ್ತಾ ಇದೆಯಲ್ಲ, ಅದನ್ನು ನೋಡ್ತಾ ಕವಿ ಇದು ಬಹುಶಃ ಸಮುದ್ರದ ಒಳಗಿದ್ದಂತಹ ಪರ್ವತಗಳೇ ತೇಲಾಡ್ತಾ ಇದೆಯಾ ಅಂತ ತಮಾಷೆ ಮಾಡ್ತಾ ಇದ್ದಾನೆ.

ಅಲ್ಲಿ ದೊಡ್ಡ ದೊಡ್ಡ ಅಲೆಗಳೆಲ್ಲ ಬರ್ತಾ ಇದೆಯಲ್ಲ, ಅದೆಲ್ಲ ಬಹುಶಃ ದೊಡ್ಡ ದೊಡ್ಡ ಪರ್ವತಗಳ, ಅಲ್ಲಿ ಒಳಗಿರುವಂತಹ ಪರ್ವತಗಳ ಅಂತ ಕವಿ ಬಹಳ ಚೆನ್ನಾಗಿ ಕಲ್ಪನೆ ಮಾಡ್ತಾ ಇದ್ದಾನೆ. ದೇವೇಂದ್ರಂಗೆ ಬೇಕಾದ ಎಲ್ಲ ಐಶ್ವರ್ಯವನ್ನು ನಾವು ಕೊಟ್ಟಾಯ್ತಪ್ಪ, ಇನ್ನು ದೇವೇಂದ್ರ ಬಂದು ಅವನ ವಜ್ರ ಇದನ್ನು ತಂದು ಇಲ್ಲಿರೋ ಪರ್ವತಗಳಿಗೆ ಏನು ಹಾನಿ ಮಾಡಲ್ಲ, ನಾವು ಕೊಟ್ಟಾಯ್ತಲ್ಲ, ಇನ್ ಯಾತಕ್ಕೆ ಬರ್ತಾನೆ. ಆದ್ರಿಂದ ನೀವಿನ್ನು ನಿಮ್ಮ ಪಾಡಿಗೆ ನೀವು ಭೂಮಿಯಲ್ಲಿ ಹೋಗ್ರಿ ಅಂತ ಹೇಳ್ಬಿಟ್ಟು ಬಹುಶಃ ಆ ಪರ್ವತಗಳಿಗೆಲ್ಲ ಹೇಳಿಬಿಟ್ಟು ಸಂತೈ

ಬಿಟ್ಟು ಕಳಿಸ್ತಾ ಇರುವಂತ ಆ ಪರ್ವತಗಳೇ ತೇಲ್ಕೊಂಡು ಬರ್ತಾ ಇದೆಯಾ ಅನ್ನೋ ಹಾಗೆ ದೊಡ್ಡ ದೊಡ್ಡ ಅರೆಗಳು, ಅಲೆಗಳ ಸಾಲುಗಳೇ ಆ ಮಹಾನವದಲ್ಲಿ ಕಾಣ್ತಾ ಇದೆ. ಹೀಗೆ ಹೇಳ್ತಾ ಅವನು ಕವಿ ಬಹಳ ಚೆನ್ನಾಗಿ, ಈ ಸಮುದ್ರ ಅನ್ನೋದು ಶಿವನಂತೆ, ವಿಷ್ಣುವಿನಂತೆ, ಬ್ರಹ್ಮನಂತೆ, ಇಂದ್ರನಂತೆ, ಸೂರ್ಯನಂತೆ, ಹೀಗೆ ಅನೇಕ ರೀತಿಯಿಂದ ಸಮುದ್ರ ಶೋಭಿಸ್ತಾ ಇದೆ ಅಂತ ಒಂದೊಂದನ್ನು ಕೂಡ ಒಂದೊಂದು ದೃಷ್ಟಾಂತದಿಂದ ರೂಪಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.

0: विद्रुमलताशोभितं तानेन्दुदधि मेरेदुदु
1: ಶಿವ ಗಂಗೆಯನ್ನು ಧಾರಣೆ ಮಾಡಿದ್ದಾನೆ, ಹಿಮಾಲಯದಲ್ಲಿದ್ದಾನೆ. ಇಲ್ಲಿಯೂ ಕೂಡ ಈ ಗಂಗಾ ನದಿ ಸಮುದ್ರಕ್ಕೆ ಸೇರಿದೆ. ಅಹಿ ಮಕರ ಆವಹ, ಶಿವ ಗಂಗಾ ಹಿಮಕರಗಳಿಂದ ಕೂಡಿಕೊಂಡಿದ್ರೆ ಇವನು ಗಂಗಾ ಅಹಿ ಮಕರ, ಹಾವು ಮತ್ತು ಮಕರಗಳೆಲ್ಲ ಈ ಸಮುದ್ರದಲ್ಲಿದೆ. ರಮಾಧವ ಅಂದ್ರೆ ವಿಷ್ಣು, ವಿಷ್ಣು ಹೇಗೆ ಆ ಪರ್ವತಗಳನ್ನೆಲ್ಲ ಕಾಪಾಡಿದ್ದಾನೋ ಅಥವಾ ದೇವೇಂದ್ರನನ್ನು ಕಾಪಾಡಿದ್ದಾನೋ, ದೇವೇಂದ್ರನಿಗೂ ಗೋತ್ರಿ ಅಂತ ಒಂದು ಶಬ್ದ, ಇವನು ಗೋತ್ರೈಕ ಪಾಲಕ, ಮೈನಾಕವೇ ಮುಂತಾದ ಪರ್ವತಗಳನ್ನು ಕಾಪಾಡಿದ್ದಾನೆ. ಪಂಕರು ಹಭವ ಅಂದ್ರೆ ಸಾಕ್ಷಾತ್ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಸಕಲ ಭುವನಗಳಿಗೂ ಆಶ್ರಯವಾಗಿರುವಂತೆ ಇವನು ಕೂಡ ಸಕಲ ಭುವನಗಳಿಗೆ, ಭುವನ ಅಂದ್ರೆ ನೀರು ಅನ್ನೋ ಅರ್ಥವಿದೆ, ನೀರುಗಳಿಗೆಲ್ಲ ಆಶ್ರಯ. ಶಕ್ರನಂತೆ ದೇವೇಂದ್ರಂತೆ ಅನಿಮಿಷ ನಿಖರ ಕಾಂತ, ಆ ದೇವ ಸಮೂಹಕ್ಕೆ ಅವನು ಯಜಮಾನ. ಇಲ್ಲಿ ಅನಿಮಿಷ ನಿಖರ ಅಂದ್ರೆ ಮೀನುಗಳೇ ಮುಂತಾದ ಜಲಚರಗಳಿಗೆಲ್ಲ ಇವನು ಕಾಂತನಾಗಿದ್ದಾನೆ, ಅಧಿಪತಿಯಾಗಿದ್ದಾನೆ. ದಿವಸಾಧಿಪತಿ ಸೂರ್ಯನಂತೆ ಅನಂತರತ್ನ, ಸೂರ್ಯ ಆಕಾಶದಲ್ಲಿರುವ ರತ್ನನಂತೆ ಇರುವುದರಿಂದ ಅವನು ಅನಂತರತ್ನ. ಇಲ್ಲಿ ಅನಂತ ರತ್ನಗಳು ಈ ಇದರಲ್ಲಿದೆ, ಸಮುದ್ರದಲ್ಲಿದೆ. ರಾಜ ಪರಿವಾರದಲ್ಲಿ ಅಪರಿಮಿತ ವಾಹಿನಿ ಸಂಗತರು ಅಂತ ಅನೇಕ ಸೈನ್ಯಗಳೆಲ್ಲ ಇರುತ್ತೆ. ಇಲ್ಲಿ ಅನೇಕ ವಾಹಿನಿ ಅಂದ್ರೆ ನದಿಗಳಿಂದ ಸಂಗತನಾಗಿದ್ದಾನೆ. ಉಪವನದಂತೆ, ಉದ್ಯಾನವನದಂತೆ ವಿದ್ರುಮ ಲತಾಶೋಭಿತ, ಚಿಗುರುಗಳು ಲತೆಗಳು ಬಳ್ಳಿಗಳು ಅಂತ ಉದ್ಯಾನವನದಲ್ಲಿರುವಂತೆ ಅನೇಕ ವಿಧವಾದ ಮುತ್ತು ರತ್ನಗಳಿಂದ ಶೋಭಿದ್ದಾನೆ. ಹೀಗೆ ಅವನು ಶಿವಾದಿಗಳಂತೆ ನಾನು ಅನ್ನೋ ಹಾಗೆ ಸಮುದ್ರ ಶೋಭಿಸ್ತಾ ಇದೆ. ಕವಿ ಮುಂದುವರಿತಾ ಆ ಸಮುದ್ರದಲ್ಲಿ ನೋಡಿದರೆ ಮುತ್ತುಗಳೆಲ್ಲ ತೇಲಾಡ್ತಾ ಇದೆ, ಅಲ್ಲಿ ಶಂಖಗಳೆಲ್ಲ ತೇಲಾಡ್ತಾ ಇದೆ, ಅಲ್ಲಿ ರತ್ನಗಳೆಲ್ಲ ಹೊಳಿತಾ ಇದೆ. ಹೀಗೆ ನೋಡಿದಾಗ ಸ್ವಾಮಿ ಈ ಮುತ್ತುಗಳನ್ನು ನೋಡಿ ನೀವು ಮೀನು ಅನ್ಕೋಬೇಡಿ, ಇದು ಮುತ್ತುಗಳೇ ಹೊರತು ಮೀನುಗಳಲ್ಲ ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿ ತೇಲ್ತಾ ಇರೋದೆಲ್ಲ ಮುತ್ತು ಅಂತ ಬಹಳ ಚೆನ್ನಾಗಿ ಸಮುದ್ರದ ಒಂದು ವೈಭವವನ್ನು ವರ್ಣನೆ ಮಾಡ್ತಾ ಇದ್ದಾನೆ.
0: ಚಿಪ್ಪೊಡೆದು ಸಿಡಿವ ಮುತ್ತುಗಳಲ್ಲದೆ ಇವು ಮಗಳ ದುಪ್ಪರಿಸುವ ಎಳೆ ಮೀನ್ ಬಿದಿರುವ ಶೀಕರ ಮಲ್ಲಂ ಒಪ್ಪುವ ಸುಲಲಿತ ಶಂಖದ ಸರಿಗಳಲ್ಲದೆ ಇವು ಬೆಳ್ನೊರೆಗಳ್ ಒಟ್ಟಿಲಲ್ಲ ತಪ್ಪದೊಳಗಣ ರನ್ನ ಬೆಳಗಲ್ಲದೆ ಇವು ತೊಡದಿರ್ಪ ಕೆಂಬವಳಮಲ್ಲ ಇವು ಪಯೋನಿಧಿಯ ಕೆನೆಯಪ್ಪಮ್ಮ

0: ಎನಿಸಿದುವು ಕಡಲೊಳು.
1: ಇಲ್ಲಿರುವಂತ ಮುತ್ತುಗಳು ಕಾಣ್ತಾ ಇದೆಯೋ ಹೊರತು ಇದೆಲ್ಲ ಮೀನುಗಳು ಹಾರಿಸ್ತಾ ಇರೋ ನೀರಿನ ಹನಿ ಮಾಡ್ಕೊಂಡ್ಬಿಡ್ಬೇಡಿ. ಇಲ್ಲಿ ಕಾಣ್ತಾ ಇರೋದೆಲ್ಲ ಶಂಖಗಳೇ ಹೊರತು ಬಿಳುಪಾದಂತಹ ನೊರೆಗಳಲ್ಲಪ್ಪ ಇದು. ಅದೇ ರೀತಿ ಇಲ್ಲಿ ಒಳಗಿರುವಂತಹ ರನ್ನ ಬೆಳಗು, ಆ ರನ್ನ ಮುತ್ತು ರತ್ನಗಳ ಒಂದು ಬೆಳಕೆ ಹೊರತು ಇದು ಹವಳ ಅಲ್ಲಪ್ಪ ಇದು. ಈ ಪಯೋನಿಧಿಯ ಸಮುದ್ರದ ಕೆನೆ ಅಲ್ಲದೆ ಮೇಘಗಳೇ ಬಹುಶಃ ನೀರ್ ಕುಡಿಯಕ್ ಬಂದಿದೆಯಾ ಸಮುದ್ರಕ್ಕೆ ಅಂತ ಮಾಡ್ಕೊಂಡ್ಬಿಡ್ಬೇಡಿ. ಇದೆಲ್ಲ ಸಮುದ್ರದ ಕೆನೆ ಅಂತ ಹೇಳ್ಬಿಟ್ಟು ಆ ಸಮುದ್ರದ ಒಂದೊಂದು ಜಾಗವನ್ನು

0: ಅದ್ಭುತವಾಗಿ ವರ್ಣನೆ ಮಾಡ್ತಾ ಈ ಸಮುದ್ರ ಅನೇಕ ಜೀವಿಗಳಿಗೆ ಆಶ್ರಯವಾಗಿದೆ. ಅವನು ಹೇಳ್ತಾ ಇದ್ದಾನೆ ಆ ರಾಶಿಯ ಹೆಸರಲ್ಲೂ ಮತ್ತೆ ಎಲ್ಲವನ್ನು ವರ್ಣನೆ ಮಾಡ್ತಾ ಇದು ಮೊಸಳೆಗಳಿಗೆ, ಹಾವುಗಳಿಗೆ, ಸಣ್ಣ ಸಣ್ಣ ಹುಳುಗಳಿಗೆ, ನೀರಾನೆಗಳಿಗೆ, ಕಪ್ಪೆಗಳಿಗೆ, ತಿಮಿಂಗಿಲಾದಿ ಮಹಾಮಹಾ ಆ ಗ್ರಹಗಳಿಗೆ ಎಲ್ಲಕ್ಕೂ ಕೂಡ ವಾಸವಾಗಿದೆಯಲ್ಲ. ಇದು ಒಂದು ವಿಶಿಷ್ಟವಾದಂತಹ ಒಂದು ವಾಸಸ್ಥಾನವಾಗಿದೆ ಪ್ರಾಣಿಗಳಿಗೆ.
1: ಕ್ರೂರ ಕರ್ಕಟಕಟಕಂ ಕಮಟಮಠಂ ಹಿಡಿದ ನೀರಾನೆಗಳ್ ನೆಗಳ್ದಡೆ ಮುದ ಮುದಯಿಪ ಶಾಲೂರ ಕುಲ ರಾಜಿ ರಾಜಿಪ ಗೃಹಂ ನಿಬಿಡ ಗಂಡೂ ಪದ ಪದಂ ಪೆರ್ಚಿದ ಘೋರ ಸಮುದ್ರದ ಗಾಭವನ ಮುಂ ಭೂರಿ ಭೀಕರ ಮಕರ ಮಹಿತಿ ಮಿತಿ ಮಿಂಗಿಲ ಕಠೋರ ತರ

ಹೀಗೆ ಅನೇಕ ಪ್ರಾಣಿಗಳಿಗೆ ವಾಸಸ್ಥಾನವಾಗಿರುವಂತಹ ಸಮುದ್ರದಲ್ಲಿ ಕವಿ ಇನ್ನೂ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಒಂದು ಮೀನನ್ನ ದೊಡ್ಡ ಮೀನು ನುಂಗತ್ತೆ, ಹೀಗೆ ಅನೇಕ ಸಣ್ಣ ಮೀನುಗಳನ್ನ ದೊಡ್ಡ ಮೀನುಗಳು ಒಂದೊಂದೊಂದು ನುಂಗ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ಆ ಎಲ್ಲ ದೊಡ್ಡ ಮೀನುಗಳನ್ನು ತಿಮಿಂಗಿಲ ನುಂಗ್ಬಿಡತ್ತೆ ಅಂತ ಯಾರೋ ಹೇಳಿದ್ರಂತೆ, ಸ್ವಾಮಿ ಹೀಗೆ ನುಂಗ್ತಾ ಇರ್ರಿ ನಿಮ್ಮನ್ ತಿಮಿಂಗಿಲ ನುಂಗತ್ತೆ ಅಂತ. ಓ ಹಾಗಾದ್ರೆ ನಾವು ಕೆಟ್ವಿ ಅಂತ ಹೇಳಿ ಮೀನುಗಳೆಲ್ಲ ಹೆದರ್ಕೊಂಡು ದಡದ ಕಡೆಗೆ ಬರ್ತಾ ಇದೆ, ಯಾಕೆಂದ್ರೆ ದಡಕ್ ತಿಮಿಂಗಿಲಗಳೆಲ್ಲ ಬರಲ್ವಲ್ಲ, ಅದು ಒಳಗಿರುತ್ತಲ್ಲ ಹಾಕೊಂಡು ಆ ಮೀನುಗಳೆಲ್ಲ ಬರ್ತಾ ಇದೆಯೋ ಅನ್ನೋ ಹಾಗೆ ಅಲ್ಲಿ ವಿಶೇಷವಾದಂತಹ ಆ ಒಂದು ಮೀನುಗಳೆಲ್ಲ ದೊಡ್ಡ ದೊಡ್ಡ ಮೀನುಗಳೆಲ್ಲ ಸಮುದ್ರ ದಡದಲ್ಲಿ ಆಟ ಆಡ್ತಾ ಇತ್ತು ಅನ್ನೋದನ್ನ ತೋರಿಸ್ತಾ ಇದ್ದಾನೆ.

0: ರಾಮಜ ಗಿರಿಯ ಹಯತರಂಗದ ನೆರವಿ ದೊರೆಯ ಚಾಮರ ಶಫರಿಯ ಬೆಳ್ಗೊಡೆ ನೊರೆಯ ಭೂಷಣ ಸ್ತೋಮ ಮಣಿಗಣದ ಕಳಕಳರವದ ಜನದ ಸಂದಣೆಯ ಕಡಲಂ ಕಂಡನು
1: ಹೀಗೆ ಇಂಥ ಒಂದು ಸಮುದ್ರವನ್ನು ನೋಡಿ ಭೀಮನಿಗೆ ಬಹಳ ಸಂತೋಷವಾಯಿತು. ಆಮೇಲೆ ದ್ವಾರಕಾಪಟ್ಟಣದ ಆ ಪ್ರವೇಶ ದ್ವಾರಕ್ಕೆ ಬಂದಿದ್ದಾನೆ. ಆ ನಗರ ಪ್ರವೇಶನ ಮಾಡಿ ರಾಜಮಾರ್ಗದೊಳಗೆ ಬಂದ್ರೆ ಒಂದು ಸಮುದ್ರ ನೋಡಿದೆ, ಇನ್ನೂ ಒಂದು ಸಮುದ್ರವಿದೆಯಲ್ಲ ಅಂತ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಸಾಮಜ ಗಿರಿ ಆನೆಗಳು ಅನ್ನುವಂಥ ಒಂದು ಪರ್ವತ, ಹಯ ಕುದುರೆಗಳು ಅನ್ನುವಂಥ ಒಂದು ತರಂಗ ಅಲೆಗಳು, ನೆರವಿದೊರೆಯ ಚಾಮರ ಶಫರಿ ಅಂದ್ರೆ ಅಲ್ಲಿರುವಂತಹ ಜನಗಳೆಲ್ಲ ಆ ಚಾಮರವನ್ನ ಬೀಸ್ಕೊಳ್ತಾ ಇದಾರಲ್ಲ ಅದೊಂದು ಮೀನುಗಳು, ಬೆಳ್ಗೊಡೆ ನೊರೆ, ಆ ಬಿಳುಪಾದಂತ ಶ್ವೇತ ಛತ್ರಿಯೇ ನೊರೆಯಂತೆ ಕಾಣ್ತಾ ಇದೆ. ಅವ್ರು ಹಾಕೊಂಡಿರುವಂತಹ ಆಭರಣಗಳೆಲ್ಲ ಮಣಿಗಣದಂತೆ ಕಾಣ್ತಾ ಇದೆ. ಅಲ್ಲಿ ಜನಗಳ ಆ ಕಳಕಳಕಳ ಸದ್ದೆ ಆ ಸಮುದ್ರದ ಒಂದು ಭೋರ್ಗರದಂತೆ ಕಾಣ್ತಾ ಇದೆ. ಹಾಗಾಗ್ಬಿಟ್ಟು ನಾನು ದ್ವಾರಕಾಪಟ್ಟಣಕ್ಕೆ ಇಲ್ಲೂ ಸಮುದ್ರವಾ ಅನ್ನೋ ಹಾಗೆ ಸಮುದ್ರದಂತೆ ದ್ವಾರಕಾಪಟ್ಟಣ ಬಹಳ ದೊಡ್ಡದಾಗಿ ಶೋಭಿಸ್ತಾ ಇದೆ. ಆ ದ್ವಾರಕಾಪಟ್ಟಣದ ರಾಜಮಾರ್ಗವನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.
2: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ. ದಶಪಥ ಹಾದು ಹೋಗುವ ಎಲ್ಲಾ ಪ್ರಮುಖ ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾದರಿಯಲ್ಲಿ ಅಂಡರ್ಪಾಸ್ ನಿರ್ಮಾಣವಾಗಲಿದ್ದು, ಅಪಘಾತಗಳ ತಡೆ ಹಾಗೂ ಜನರ ಸುಗಮ ಸಂಚಾರಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರ ಅಹವಾಲು ಆಲಿಸಿದ ಸಚಿವರು, ಮುದುಗುರ್ಕಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಮುಂಬರುವ ಮಳೆಗಾಲದಲ್ಲಿ ನೆರೆ ಮತ್ತು ನೀರು ನಿಲ್ಲಬಹುದಾದ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವ ಸಿದ್ದತೆ ಬಗ್ಗೆ ನಡೆದ ಸಭೆಯಲ್ಲಿ ಸಚಿವರು, ಕಳೆದ ವರ್ಷ ನೆರೆ ಬಂದ ಪ್ರದೇಶಗಳು ಹಾಗೂ ಭೂಕುಸಿತವಾದ ಜನವಸತಿ ಪ್ರದೇಶಗಳಿಗೆ ಅಧಿಕಾರಿಗಳು ತಕ್ಷಣವೇ ತೆರಳಿ ಮುಂದಾಗುವ ಅಪಾಯ ತಡೆಯಲು ಈಗಿನಿಂದಲೇ ಕ್ರಮ ವಹಿಸಬೇಕು, ಚರಂಡಿ ರಾಜಕಾಲುವೆಗಳ ಹೂಳೆತ್ತುವ ಕಾರ್ಯವನ್ನು ತ್ವರಿತಗೊಳಿಸಬೇಕು, ಈ ಸಂಬಂಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮಾತನಾಡಿ, ಜಿಲ್ಲೆಯಲ್ಲಿ ಸಮುದ್ರ ಕೊರೆತ ಉಂಟಾಗಬಹುದಾದ 8 ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಪ್ರಮಾಣವನ್ನು ತಗ್ಗಿಸಲು ಕ್ರಮ ವಹಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತುರ್ತು ವಿಪತ್ತು ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ಕನ್ನಡಿಗ ಬಸವರಾಜ್ ಕೆಂಪವಾಡ್ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇದೇ ಪರೀಕ್ಷೆಯಲ್ಲಿ ರಾಜ್ಯದ ಎನ್ ದೀಕ್ಷಿತ್ ಅವರು 14ನೇ ರ್ಯಾಂಕ್ ಪಡೆದಿದ್ದು ರಾಜ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಸವರಾಜ್ ಕೆಂಪವಾಡ್ ಹಾಗೂ 14ನೇ ರ್ಯಾಂಕ್ ಪಡೆದಿರುವ ಎನ್ ದೀಕ್ಷಿತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಇಬ್ಬರ ಸಾಧನೆಯು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಮತ್ತು ಸ್ಫೂರ್ತಿದಾಯಕವಾದುದು ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವು ಚಿತ್ರದುರ್ಗದಲ್ಲಿ ಇಂದು ನಡೆಯುತ್ತಿದ್ದು, ಕೇಂದ್ರ ಸಚಿವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಹಿಂದುಳಿದ ಸಮಾಜಗಳ ಅಭಿವೃದ್ದಿಗೆ ಮೀಸಲಿಟ್ಟಿದ್ದ ಹಣವೆಲ್ಲವೂ ಬೇರೆಡೆಗೆ ಹೋಗುತ್ತಿದೆ, ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 3 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಅಹಿಂದ ವರ್ಗದ ಅಭಿವೃದ್ದಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣ ವಿನಿಯೋಗವಾಗಿಯೇ ಇಲ್ಲ. ಮಹಿಳೆಯರಿಗೆ 2,000 ಗೃಹಲಕ್ಷ್ಮಿ ಹಣ ನೀಡಿದ ಮಾತ್ರಕ್ಕೆ ಅವರ ಅಭಿವೃದ್ದಿ ಸಾಧ್ಯವಿಲ್ಲ. ಮಹಿಳೆಯರಿಗೆ ಸಂವಿಧಾನಕವಾಗಿ ದೊರೆಯಬೇಕಾಗಿರುವ ಹಕ್ಕುಗಳನ್ನು ಕಲ್ಪಿಸಬೇಕು. ವಿದ್ಯಾವಂತ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯದಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಉದ್ಯೋಗ ಮೇಳ ನಡೆಸುವ ಮೂಲಕ ವಿದ್ಯಾವಂತರನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿರುವ ಒಳನಾಡು ಜಲಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು, ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡಿರುವ ಈ ಯೋಜನೆಯು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಒಳಗೊಂಡಿದ್ದು, ಮುಂದಿನ ಹಂತದಲ್ಲಿ ಜಿಲ್ಲೆಯ 50 ಕೆರೆಗಳಿಗೆ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಜೀವಿನಿ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳಾ ಸಂಘಗಳಿಗೆ ಶಾಶ್ವತ ಜೀವನೋಪಾಯ ಕಲ್ಪಿಸುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೂ ಒತ್ತು ನೀಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕೆರೆಗಳ ಸರ್ವೆ ಸಂಖ್ಯೆ, ಭೂ ಮಾಲೀಕತ್ವ, ಪ್ರಸ್ತುತ ಬಳಕೆ ಹಾಗೂ ನೀರಿನ ಲಭ್ಯತೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಸಲ್ಲಿಸಬೇಕು ಎಂದು ಅವರು ಸೂಚಿಸಿದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದರು. ದಾವಣಗೆರೆಯಲ್ಲಿ ಇಂದಿನಿಂದ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಸಮುದಾಯ ಬೀಜ ಬ್ಯಾಂಕ್ಗಳು ಸ್ಥಾಪನೆಯಾಗಬೇಕು ಎಂದರು. ತಾವು ಸ್ಥಾಪಿಸಿರುವ ಬೀಜ ಬ್ಯಾಂಕ್ಗಳ ಮೂಲಕ 500 ಹೆಚ್ಚು ದೇಸಿ ಬೀಜಗಳನ್ನು ಉಳಿಸಿರುವುದಾಗಿ ಇದೇ ವೇಳೆ ಬಿಬಿ ಫಾತಿಮಾ ಅವರು ತಿಳಿಸಿದರು. ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಕುತೂಹಲ ಹಾಗೂ ಆತಂಕಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ದು, ಬೆಂಗಳೂರಿನ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ನ್ಯಾಷನಲ್ ಏರೋ ಜಿಯೋ ಫಿಸಿಕಲ್ ಮ್ಯಾಪಿಂಗ್ ಪ್ರೋಗ್ರಾಂ ಭಾಗವಾಗಿ NUGMP ಬ್ಲಾಕ್ 7 ಸರ್ವೇಕ್ಷಣಾ ಕಾರ್ಯ ಕರ್ನಾಟಕ, ಮಹಾರಾಷ್ಟ ಹಾಗೂ ಗೋವಾ ರಾಜ್ಯಗಳಲ್ಲಿ ಕೈಗೊಂಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸದರಿ ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿವೆ. ಈ ಸರ್ವೆಯಿಂದ ಪಡೆದ ಮಾಹಿತಿಯನ್ನು ಖನಿಜಾನ್ವೇಷಣೆಯಲ್ಲಿ ತೊಡಗಿರುವ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನ್ಯಾಷನಲ್ ಜಿಯೋಸೈನ್ಸ್ ಡೇಟಾ ರಿಪಾಸಿಟರಿ NGDR ಅಳವಡಿಸಿಕೊಳ್ಳುತ್ತದೆ. ಆದ್ದರಿಂದ ಸದರಿ ವೈಜ್ಞಾನಿಕ ಸರ್ವೆ ಕಾರ್ಯದಲ್ಲಿ ನಿರತವಾಗಿರುವ ಕೆಳಹಂತದ ವಿಮಾನ ಹಾರಾಟದ ಕುರಿತು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಜಿಲ್ಲಾಡಳಿತ ತಿಳಿಸಿದೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬಾಕಿ ಇರುವ ಭೂ ಸ್ವಾಧೀನ ಹಾಗೂ ವಿವಿಧ ಸಿವಿಲ್ ವ್ಯಾಜ್ಯಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಲಹೆಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಭೂ ಸ್ವಾಧೀನ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ನೀಡುವ ಹೆಚ್ಚುವರಿ ಪರಿಹಾರದ ಆದೇಶಗಳ ವಿರುದ್ದ ಮೇಲ್ಮನವಿ ಸಲ್ಲಿಸುವ ಮುನ್ನ ಕಾನೂನು ಅಧಿಕಾರಿಗಳ ಅಭಿಪ್ರಾಯ ಪಡೆಯುವುದು ಮತ್ತು ಆರ್ಥಿಕ ಹೊಣೆಗಾರಿಕೆಯನ್ನು ಲೆಕ್ಕಹಾಕುವುದು ಅತ್ಯಗತ್ಯವಾಗಿದೆ. ಜಿಲ್ಲಾಡಳಿತದ ಕಾರ್ಯಬಾಹುಳ್ಯದ ನಡುವೆ ಇಂತಹ ವ್ಯಾಜ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗದಿರುವುದನ್ನು ಮನಗಂಡು ಸರ್ಕಾರವು ಈ ವಿಶೇಷ ಹುದ್ದೆಯನ್ನು ಸೃಜಿಸಿದೆ. ಸರ್ಕಾರದ ಆದೇಶದಂತೆ ಈ ಹುದ್ದೆಯ ಅವಧಿ 2028 March 31 ಇರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಕೆಜಿಎಫ್ ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಈ ಕಾರ್ಯಪಡೆ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ಲಾಸ್ಟಿಕ್ ಬಳಕೆ ವಿರುದ್ದ ಕಾರ್ಯಾಚರಣೆ ಆರಂಭಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ವಿಶೇಷ ಕಾರ್ಯಪಡೆಯಲ್ಲಿ ಒಬ್ಬರು ಹಿರಿಯ ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸಿಬ್ಬಂದಿ ಜೊತೆಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕೆಜಿಎಫ್ ನಗರದಲ್ಲಿ ಅಕ್ರಮ ದಾಸ್ತಾನು ಮಾಡಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ, ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಕಂಡುಬಂದಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ

0: ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಹಕ್ಕಿಯ ಬಳಗ.
2: ಪ್ರೀತಿಯ ಕೇಳುಗರೆ ನಮಸ್ಕಾರ. ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿದೆ. ಮುಗ್ಧ ನಗು ಜೊತೆ ಅಗಾಧ ಜ್ಞಾನವನ್ನ ಸಂಪಾದಿಸಿರುವ ಮಗು ಲಾಸ್ಯ. ಅವಳು ಅವರ ಅಮ್ಮ ಹೇಳ್ಕೊಟ್ಟಿದ್ದನ್ನೆಲ್ಲ ಸಂತೋಷವಾಗಿ ಕಲಿತಾಳೆ. ಹಾಗಾದ್ರೆ ಅವಳಿಗೆ ಏನ್ ತಿಳಿದಿದೆ? ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳು, ಹನುಮಾನ್ ಚಾಲೀಸ, ವಚನಗಳು ಮತ್ತೆ ವಚನಕಾರರ ಹೆಸರು, ರಾಜ್ಯಗಳು, ಜಿಲ್ಲೆಗಳು, ಭಗವದ್ಗೀತೆಯ ಕೆಲವು ಅಧ್ಯಾಯಗಳನ್ನು ತಿಳ್ಕೊಂಡಿದ್ದಾಳೆ. ಅದರ ಜೊತೆ ಭಕ್ತಿಗೀತೆಗಳು, ಶ್ಲೋಕಗಳು, ಸ್ವಾತಂತ್ರ್ಯ ಹೋರಾಟಗಾರರು, ನದಿಗಳು, ದಿಕ್ಕುಗಳು, ಹೀಗೆ ಅವಳು ಕಲ್ತ್ಕೊಂಡಿರೋ ವಿಷಯ ತುಂಬಾ ಇದೆ. ಹಾಗಾದ್ರೆ ಅವಳ ವಯಸ್ಸು ಎಷ್ಟು ಅಂತೀರಾ? ಕೇವಲ 6 ವರ್ಷ. ಇವತ್ತಿನ ನಮ್ಮ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಪ್ರತಿ ಪ್ರಶ್ನೆಗೆ ಭಯ ಇಲ್ಲದೆ ಉತ್ತರಿಸೋ ಪುಟ್ಟ ಹುಡುಗಿ ಲಾಸ್ಯವನ್ನ ಪರಿಚಯ ಮಾಡ್ಕೊಡ್ತಾ ಇದೀವಿ. ಲಾಸ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಹಾಯ್.
3: ಹಾಯ್.
2: ಓಕೆ ಲಾಸ್ಯ, ಎಷ್ಟೇ ಕ್ಲಾಸ್ ಅಲ್ಲಿ ಓದ್ತಿದ್ಯಾ?
3: M3 ಮುಗಿಯಿತು, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬೇಕು.
2: ಹೌದಾ? ಓಕೆ. ಯಾರ್ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಲಾಸ್ಯಂಗೆ?
3: ಅಮ್ಮ ಕರ್ಕೊಂಡು ಹೋಗ್ತಾರೆ.
2: ಓಕೆ. ಸ್ಕೂಲ್ಗೆ ಹೋಗಕ್ ಇಷ್ಟನಾ ನಿಂಗೆ?
3: ಇಷ್ಟ.
2: ಓಕೆ. ಹೋಗುವಾಗ ನಿನ್ ಸ್ಕೂಲ್ ಬ್ಯಾಗ್ ಅಲ್ಲಿ ಏನೇನ್ ತಗೊಂಡ್ ಹೋಗ್ತೀಯಾ?
3: ತಿಂಡಿ, ಸ್ಪೂನ್, ವಾಟರ್,
2: ಬುಕ್ಸ್. ಬುಕ್ಸ್ ಮರ್ತ್ಬಿಟ್ಯಾ?
3: ಬುಕ್ಸ್, ಜಾಮಿಟ್ರಿ ಬಾಕ್ಸ್.
2: ಓಕೆ ಓಕೆ. ನಿಂಗೆ ಸ್ಕೂಲ್ ಅಲ್ಲಿ ಯಾವ ಟೀಚರ್ ಇಷ್ಟ? ಯಾರ್ ಫೇವ್ರೆಟ್ ಟೀಚರ್ ನಿಂದು?
3: ಶಿಲ್ಪಾ ಮ್ಯಾಮ್, ಮಲಿನಾ ಮ್ಯಾಮ್.
2: ಓಕೆ. ಏನೇನ್ ಕಲಿಸ್ತಾರೆ ಸ್ಕೂಲ್ ಅಲ್ಲಿ? M3 ಅಲ್ಲಿ ಇದ್ದ ಅಲ್ಲ ನೀನು, ಏನೇನ್ ಕಲ್ತ್ಕೊಂಡೆ?
3: ಗೇಮ್ ಎಲ್ಲ ಆಡಿಸ್ತಾರೆ.
2: ಆಮೇಲೆ
3: ಸಾಂಗ್ ಎಲ್ಲ ಕಳಿಸ್ತಾರೆ ಶಿಲ್ಪಾ ಮ್ಯಾಮ್ ಬಂದು.
2: ಓಕೆ. ಆಮೇಲೆ ಏನ್ ಗೇಮ್ಸ್ ಎಲ್ಲ ಆಡಿಸ್ತಾರೆ ಸ್ಕೂಲ್ ಅಲ್ಲಿ?
3: ಲಗೋರಿ ಒಂದ್ ಸ್ವಲ್ಪ ತಡಗೆ ಪ್ಲೇ ಗ್ರೌಂಡ್ ಗೆ ಬಿಡ್ತಾರೆ ಲಂಚ್ ಆದ್ಮೇಲೆ.
2: ನಿಂಗೆ ಅಮ್ಮ ಲಂಚ್ ಬಾಕ್ಸ್ ಗೆ ಲಂಚ್ ಹಾಕ್ತಾರಲ್ಲ, ತಿಂಡಿ ಎಲ್ಲ ಹಾಕ್ತಾರಲ್ಲ ಬಾಕ್ಸ್ ಗೆ ತಗೊಂಡ್ ಹೋಗಕ್ಕೆ, ಏನ್ ಇಷ್ಟ ತಿಂಡಿ?
3: ಪುಳಿಯೋಗರೆ.
2: ಪುಳಿಯೋಗರೆ ಇಷ್ಟನಾ? ವಾವ್. ಓಕೆ. ನಮ್ ಲಾಸ್ಯಂಗೆ ಭಕ್ತಿಗೀತೆಗಳು ಬರುತ್ತೆ, ಶ್ಲೋಕಗಳು ಬರುತ್ತೆ, ವಚನಗಳು ಬರುತ್ತೆ. ಸೊ ಹಾಗಾದ್ರೆ ನಮ್ ಕಾರ್ಯಕ್ರಮನ ಒಂದು ಭಕ್ತಿಗೀತೆ ಮೂಲಕ ಸ್ಟಾರ್ಟ್ ಮಾಡೋಣ. ಒಂದ್ ಭಕ್ತಿಗೀತೆ ಹಾಡ್ತೀಯ? ಓಕೆ.
3: ಕಾಲ ಭೈರವಾಷ್ಟಕಂ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ಬೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೇ ಭಾನುಕೋಟಿ ಭಾಸ್ವರಂ ಭವಾಬ್ಧಿ ತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲ ಕಾಲಮಂ ಅಂಬುಜಾಕ್ಷ ಮಾಕ್ಷ ಶೂಲ

0: शरं निरामयं भीमविक्रमं प्रभुं विचित्ततांडवं प्रियं काशिकापुरादिनाथकालभैरवं भजे काशिकापुरादिनाथकालभैरवं भजे काशिकापुरादिनाथकालभैरवं भजे.
1: Very good. ನಿನ್ ವಾಯ್ಸ್ ತುಂಬಾ ಚೆನ್ನಾಗಿದೆ.
0: ಥ್ಯಾಂಕ್ ಯು.
1: ಓಕೆ ಲಾಸ್ಯ, ನೀನ್ ಇವಾಗ ಶ್ಲೋಕಗಳೆಲ್ಲ ಹೇಳ್ತೀಯ, ಭಗವದ್ಗೀತೆ ಅಧ್ಯಾಯಗಳೆಲ್ಲ ನೆನಪಿದೆ ನಿನ್ಗೆ, ನೀನು ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತೀಯ ಲಾಸ್ಯ ಮನೆಯಲ್ಲಿ?
0: 1 hour ಇಂದ 2 hour ತನಕ.
1: ಓಕೆ, ಅಮ್ಮ ಹೇಳ್ಕೊಡ್ತಾರ?
0: ಹೇಳ್ಕೊಡ್ತಾರೆ.
1: ಓಕೆ, ಎಷ್ಟು ದಿನ ತಗೊಂಡೆ ನೀನ್ ಕಲ್ತ್ಕೊಳಕ್ಕೆ? 1 ತಿಂಗಳು?
0: ಹೌದು,
1: 1 ತಿಂಗಳು ತಗೊಂಡ್ಯಾ. ಈಗ ನೀನು ಶ್ಲೋಕಗಳು ಹೇಳ್ತೀಯಲ್ಲ, ಅವಾಗ ನಿಂಗೆ ಏನ್ ಅನ್ಸುತ್ತಮ್ಮ?
0: ತುಂಬಾ ಖುಷಿ ಆಗುತ್ತೆ.
1: ಓಕೆ, ಯಾಕೆ ಶ್ಲೋಕಗಳು ಕಲ್ತ್ಕೋಬೇಕು ಅಂತ ಅನ್ಕೊಂಡೆ ನೀನು? ಏನ್ ಇಂಟ್ರೆಸ್ಟಿಂಗ್ ಶ್ಲೋಕದಲ್ಲಿ? ಯಾವ ಭಕ್ತಿಗೀತೆ ಹೇಳ್ತೀಯ? ನಿಂಗೆ ಇಷ್ಟವಾದ ಭಕ್ತಿಗೀತೆ ಯಾವುದು?
0: ಪ್ರಥಮಂ
1: ಹೇಳ್ತೀಯ ನಮ್ಗೋಸ್ಕರ? ಹೇಳ.
0: ಪ್ರಥಮಂ ಶೈಲ ಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೇತಿ ಕೂಷ್ಮಾಂಡೇತಿ ಚತು

0: नमः सिद्धिदात्री च नमः दुर्गः प्रकीर्तिता ओम
1: Very good. ನೀನು ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಗಂಟೆಗೆ ಹೇಳ್ತೀಯ ಲಾಸ್ಯ?
0: 7:00.
1: 7:00. ಏನ್ ಮಾಡ್ತೀಯ ಎದ್ದ ತಕ್ಷಣ?
0: ಬಲಗಡೆಗೆ ಎದ್ಬಿಟ್ಟು ಬರಾದ್ರೆ ಹೊಸತ್ ಹೇಳ್ತೀವಿ.
1: ಓಕೆ.
0: ಆಮೇಲೆ ಭೂಮಿ ತಾಯಿಗೆ ನಮಸ್ತೆ ಮಾಡ್ತೀವಿ.
1: ಓಕೆ.
0: ಆಮೇಲೆ ಎಕ್ಸರ್ಸೈಸ್ ಮಾಡಿ ಬ್ರಷ್ ಮಾಡಕ್ ಹೋಗ್ತೀವಿ.
1: ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತೀಯಾ?
0: ಬ್ರಷ್ ಮಾಡಿ ಬ್ರಷ್ ಮಾಡ್ತೀನಿ. ಆಮೇಲೆ ನೀರ್ ಕುಡಿತೀನಿ.
1: ನೀನು ಕರಾಗ್ರಿ ವಸತಿ ಲಕ್ಷ್ಮಿ ಅಂತ ಹೇಳ್ದೆ ಅಲ್ಲ, ಶ್ಲೋಕ ಹೇಳ್ತೀಯ ಬೆಳಿಗ್ಗೆ ಎದ್ದ ತಕ್ಷಣ ಅಂತ, ಅದನ್ನ ಹೇಳ್ತೀಯ ಇವಾಗ?
0: ಕರಾಗ್ರಿ ವಸತಿ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರ ದರ್ಶನ.
1: ಎಷ್ಟು ಶ್ಲೋಕ ಬರುತ್ತೆ ನಮ್ ಲಾಸ್ಯಂಗೆ?
0: 20
1: ಶ್ಲೋಕಸ್ ಬರುತ್ತಾ? ನಮ್ಗಂತೂ ನೆನ್ಪಿಡ್ಕೊಳಕ್ಕೆ ಕಷ್ಟ ಅಪ್ಪ. ನಿಂಗೆ ಶ್ಲೋಕ ಅಭ್ಯಾಸ ಮಾಡೋದು ಕಷ್ಟನಾ ಸುಲಭನಾ? ಸುಲಭನಾ? ಅಮ್ಮ ಹೇಳ್ಕೊಟ್ ತಕ್ಷಣ ಕಲ್ತ್ಕೊಂಡ್ಬಿಡ್ತೀಯಾ? ಓದೋದಿಕ್ ಇಷ್ಟನಾ ಆಟ ಆಡೋದಿಕ್ ಇಷ್ಟನಾ?
0: ಎರಡಕ್ಕೂ ಇಷ್ಟ.
1: ಓಕೆ. ಏನೇನ್ ಆಟ ಆಡ್ತೀಯ ಫ್ರೆಂಡ್ಸ್ ಜೊತೆ?
0: ಫ್ರೆಂಡ್ಸ್ ಜೊತೆ ಕಳ್ಳ ಪೊಲೀಸ್ ಆಡ್ತೀವಿ, ಲಗೋರಿ ಆಡ್ತೀವಿ, ಕಣ್ಣಾಮುಚ್ಚೆ ಆಡ್ತೀವಿ.
1: ಎಷ್ಟು ಜನ ಫ್ರೆಂಡ್ಸ್ ಇದಾರ ಲಾಸಿಂಗೆ? ಫ್ರೆಂಡ್ಸ್ ಹೆಸರು ಹೇಳ್ಬೋದಾ? ತುಂಬಾ ಇದಾರಾ? ಓಕೆ, ಫ್ರೆಂಡ್ಸ್ ಹೆಸರು ಹೇಳ್ಬೋದಾ ಹೇಳು?
0: ನಮನ್ಯ, ಕಾರುಣ್ಯ, ಶಿರೇಶ್, ಜಾನು ಅಕ್ಕ, ಕೃಷಿ ಅಕ್ಕ.
1: ಓಕೆ. ನಿಂಗೆ ಇಷ್ಟನ ಎಲ್ಲ ಫ್ರೆಂಡ್ಸ್ ಅಂದ್ರೆ? ಆಟ ಜೊತೆ ಓದ್ತೀಯ ನೀನು? ಸ್ಕೂಲ್ ಅಲ್ಲಿ ಕೊಟ್ಟಿರೋ ಹೋಮ್ ವರ್ಕ್ ಎಲ್ಲ ಕರೆಕ್ಟ್ ಟೈಮಿಗೆ ಮಾಡ್ತೀಯ? ಮಾಡ್ತೀನ. ಗುಡ್ ಗರ್ಲ್ ಅಂತನಾ? ಲಾಸ್ಟ್ ಗುಡ್ ಗರ್ಲ್ ಅಲ್ವಾ? ಓಕೆ. ಈವ್ನಿಂಗ್ ಸ್ಕೂಲಿಂದ ಬಂದ್ಮೇಲೆ ಏನ್ ಮಾಡ್ತೀಯ ಲಾಸ್ಯ?
0: ಒಂದ್ ಸ್ವಲ್ಪ ತಿಂಡಿ ತಿನ್ಬಿಟ್ಟು ಟಿವಿ ನೋಡಿ ಹೋಮ್ ವರ್ಕ್ ಬರೀತೀನಿ.
1: ಓಕೆ. ನಿಮ್ಗೆ ಗಾದೆ ಮಾತುಗಳನ್ನು ಬರತ್ತೆ ಅಂತ ನಂಗೆ ಗೊತ್ತಾಯ್ತು, ಗಾದೆಗಳನ್ನ ಹೇಳ್ಬೋದಾ?
0: ಅಕ್ಷರ ಮಾಲೆ ಗಾದೆಗಳು, ಅತಿ ಹಸೆ ಗತಿಗೇಡು, ಆಕೊಳ ಕಪ್ಪಾದರೆ ಹಾಲು ಕಪ್ಪೆ, ಈ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ, ಈ ಈಸಬೇಕು ಇದ್ದು ಜಯಿಸಬೇಕು, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಊರೇ ಉಪಕಾರಿ ಮನೆಗೆ ಮಾರಿ, ಋಷಿಗಳಲ್ಲ ದೇವತೆಗಳಲ್ಲ, ಏ ಎತ್ತಿ ಜ್ವರ ಬಂದರೆ ಎಮ್ಮೆಗೆ ಬರೇ ಆಗಿರಂತೆ, ಏ ಏನೇ ಏರಿದವನು ಕೆಳಗೆ ಇಳಿಯಲೇಬೇಕು, ಐದು ಬೆರಳು ಒಂದೇ ಸಮಾನವಿರುವುದಿಲ್ಲ, ಓ ಒಬ್ಬರಿಂತ ಇಬ್ಬರು ಲಸು, ಓ ಓದೊಕ್ಕಾಲು ಬುದ್ಧಿಮುಖಲು, ಔಷಧವು ಎಲ್ಲದಕ್ಕೂ ಮದ್ದಲ್ಲ, ಅಂಗೈ ಉಣ್ಣಿಗೆ ಕನ್ನಡಬೇಕೆ, ಆಹಾ ಎಂತ ಚಂದ ನಮ್ಮ ಕನ್ನಡ ನಾಡು.
1: ವೆರಿ ಗುಡ್. ಎಲ್ಲ ನೆನಪಿದೆಯಲ್ಲ ಲಾಸಿಂಗೆ? ಅದಿಂದ ಆಹಾ ತನಕ. ವೆರಿ ಗುಡ್, ವೆರಿ ಗುಡ್. ಓಕೆ. ಈಗ ನೀನು ಒಗಟುಗಳು ಕೇಳ್ತೀಯಾ ಅಂತ ಗೊತ್ತಾಯ್ತು ನನ್ಗೆ, ನನ್ಗೆ ಒಂದ್ ಎರಡು ಒಗಟು ಕೇಳ್ತೀಯಾ? ನಾನ್ ನೋಡೋಣ, ನನ್ಗೆ ನೆನ್ಪಿದ್ಯಾ ಅಥವಾ ನನ್ಗೆ ಗೊತ್ತಾ ಅದು ಒಗಟುಗಳಿಗೆ ಆನ್ಸರ್ಸ್ ಗೊತ್ತಾ ಅಂತ ನೋಡೋಣ. ನನ್ ಕೇಳ್ತೀಯ ಒಂದ್ ಎರಡು ಒಗಟು? ಓಕೆ ಹೇಳು. ಐ ಆಮ್ ರೆಡಿ.
0: ಸುತ್ತಲೂ ಸುಣ್ಣದ ಗೋಡೆ ಎತ್ತ ನೋಡಿರೋ ಬಾಗಿಲಿಲ್ಲ.
1: ಸುತ್ತಲೂ ಸುಣ್ಣದ ಗೋಡೆ ಎತ್ತ ನೋಡಿದ್ರು ಬಾಗಿಲಿಲ್ಲ. ಓಕೆ. ನನ್ಗೆ ಗೊತ್ತಿಲ್ವಲ್ಲ ಇದಕ್ಕೆ ಆನ್ಸರು. ಹೊಳಿಮೊಟ್ಟೆನಾ? ವಾವ್, ನೋಡು ನನ್ಗೆ ಹೊಳಿಲೇ ಇಲ್ಲ ಆನ್ಸರ್. ಓಕೆ, ಇನ್ನೊಂದ್ ಕೇಳು, ಇನ್ನೊಂದು ಒಗಟು ಕೇಳು.
0: ಮೈಯೆಲ್ಲ ಹಸಿರು, ಮೂತಿ ಮಾತ್ರ ಕೆಂಪು.
1: ಮೈಯೆಲ್ಲ ಹಸಿರು, ಮೂತಿ ಮಾತ್ರ. ಇದಕ್ಕೆ ನನ್ಗೆ ಆನ್ಸರ್ ಗೊತ್ತು.
0: ಎಲಿ.
1: ಗಿಳಿ.
0: ಕರೆಕ್ಟ್.
1: ನನ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯ? 10 or 100?
0: 10.
1: ಓಕೆ ಓಕೆ, ಪರವಾಗಿಲ್ಲ. ನೀನ್ ಕೊಟ್ಟಿದ್ಯಲ್ಲ, ನಾನು ಪ್ರೀತಿಯಿಂದ ತಗೋತೀನಿ. ಓಕೆ ಓಕೆ. ಲಾಸ್ಯ ವಚನಗಳು ಬರುತ್ತೆ ಅಂತ ಹೇಳಿದ್ಯಲ್ಲ, ಯಾವ್ದಾದ್ರು ವಚನ ಹೇಳ್ಬೋದಾ?
0: ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದ ಮತ್ತಾರು ಇಲ್ಲಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಬಸವಣ್ಣ.
1: ಓಕೆ. ಇದನ್ನ ಯಾರು ಬರ್ತಿತ್ತು ಲಾಸ್ಯ ಗೊತ್ತಾ? ಯಾರು ಬರ್ತಿದ್ದು ಅಂತ ನೀನ್ ಹೇಳ್ದ ನೋಡು ಲಾಸ್ಟ್ಗೆ ಬಸವಣ್ಣ ಅಂತ ಹೇಳಿ, ಬಸವಣ್ಣನವರು ಬರ್ದಿರೋ ವಚನ. ಓಕೆ. ಸೊ ಇದನ್ನ ವಚನಗಳು ಬರ್ದಿರ್ತಾರಲ್ಲ ಅವರಿಗೆ ವಚನಕಾರರು ಅಂತ ಹೆಸರು. ಓಕೆ. ನಿಂಗೆ ಯಾರಾದ್ರೂ ವಚನಕಾರರ ಹೆಸರು ಗೊತ್ತಾ ಹೇಳು ನೋಡೋಣ?
0: ವಚನಕಾರರು ಅಲ್ಲಮ್ಮ ಪ್ರಭು, ಆಯ್ದಕ್ಕೆ ಲಕ್ಕಮ್ಮ, ಆಯ್ದಕ್ಕೆ ಮಾರಯ್ಯ, ಚನ್ನ ಬಸವಣ್ಣ, ಅಮ್ಮಗೇರಾಯಮ್ಮ, ಅಕ್ಕಮಹಾದೇವಿ.
1: ಓಕೆ. ಸೊ ಇವರಿಗೆಲ್ಲ ಏನ್ ಹೇಳ್ತಾರೆ? ವಚನಕಾರರು ಅಂತ ಹೇಳ್ತಾರೆ. ಭಾರತದಲ್ಲಿ ನದಿಗಳು ಹರಿತವಲ್ಲ, ನಿಂಗೆ ನದಿಗಳ ಹೆಸರು ಒಂದ್ 5 ನದಿಗಳ ಹೆಸರು ಹೇಳ್ಬೋದಾ?
0: ಗಂಗಾ, ಸಿಂಧು, ಯಮುನಾ, ನೇತ್ರಾವತಿ, ವೇದಾವತಿ, ಕೃಷ್ಣ, ಯಮುನಾ.
1: ನೀನು ಭಗವದ್ಗೀತೆ ಶ್ಲೋಕಗಳನ್ನು ಪ್ರಾಕ್ಟೀಸ್ ಮಾಡ್ತೀಯ ಅಂತ ನಿಮ್ಮಮ್ಮ ಹೇಳ್ತಾ ಇದ್ರಪ್ಪ. ಓಕೆ. ನಮ್ ಕೇಳುಗರಿಗೆ ಹೇಳ್ತೀಯ? ಹೇಳು.
0: ಧ್ಯಾನ

0: ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೇ ಮಹಾಭಾರತಂ ಅದ್ವೈತಾಮೃತವರ್ಷಿಣೀ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದಧಾನಿ ಭಗವದ್ಗೀತೆ ಭವದ್ವೇಷಿಣೀಂ ಹರಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಮದ್ಭಗವದ್ಗೀತಾ ಅತ ಷೋಡಶೋಧ್ಯಾಯಃ ದೈವಾಸುರ ಸಂಪದ್ವಿಭಾಗಯೋಗಃ ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾಜ್ಯವಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಶಾಂತಿರಪೈಷ್ಣುನಂ ದಯಾ ಭೂತೇಶ್ವಲೋಲುಪ್ತಂ ಮಾಧವಂ ವ್ರೀರಚಾಪಲಂ ತೇಜಕ್ಷಮಾದೃತಿಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವಿ ಅಭಿಜಾತಸ್ಯ ಭಾರತ ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥಾ ಸಂಪದಮಾಸುರೀಂ ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತ ಮಾಸು ಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ.
1: ಲಸ್ಯ, ನಿಮ್ಗೆ ಈಗ ಭಗವದ್ಗೀತೆ ಶ್ಲೋಕ ಬರುತ್ತಲ್ಲ, ಅದರಲ್ಲಿ ನನ್ಗೆ ಒಂದು ಶ್ಲೋಕ ಹೇಳ್ಬಿಟ್ಟು ಅದ್ರದ್ದು ನೀನು ಅದನ್ನ ಏನ್ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬೋದಾ? ಹೇಳ್ಬಿಟ.
0: ಅಧ್ಯಾಯ 4 ಶ್ಲೋಕ 7. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ

0: ಇದರ ಅರ್ಥ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಹೇಳಿದರು, ಸಾಧು ಸಜ್ಜನರನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ನಾಶ ಮಾಡಲು ಪ್ರತಿಯುಗದಲ್ಲೂ ನಾನು ಅವತರಿಸುತ್ತೇನೆ
1: ಅಂತ ಹೇಳ್ತಾರಾ? ಓಕೆ ಲಾಸ್ಯ, ದೊಡ್ಡೋಳಾದ್ಮೇಲೆ ಏನಾಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ?
0: ಐಎಎಸ್ ಆಫೀಸರ್.
1: ಓ, ಐಎಎಸ್ ಆಫೀಸರ್ಗೆ ಜಾಸ್ತಿ ಓದ್ಬೇಕು ಲಾಸ್ಯ, ಗೊತ್ತಾ ನಿಮ್ಗೆ?
0: ಅಮ್ಮ ಹೇಳ್ತಾರೆ.
1: ಅಮ್ಮ ಹೇಳ್ತಾರಾ ಜಾಸ್ತಿ ಓದ್ಬೇಕು, ಚೆನ್ನಾಗಿ ಓದ್ಬೇಕು ಅಂತ? ಲಾಸ್ಯ, ನಿಂಗೆ ಅಮ್ಮ ಏನೇನ್ ಹೇಳ್ತಾರೆ, ಏನೇನ್ ಒಳ್ಳೆ ಮಾತುಗಳನ್ನ ಹೇಳ್ತಾರೆ? ಗುಡ್ ಹ್ಯಾಬಿಟ್ಸ್.
0: ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತಾರೆ, ಚೆನ್ನಾಗಿ ಬರಿಬೇಕು ಅಂತ ಹೇಳ್ತಾರೆ, ಚೆನ್ನಾಗಿ ಭಗವದ್ಗೀತೆ ಕಲಿಬೇಕು ಅಂತಾರೆ.
1: ಒಳ್ಳೆ ಬುದ್ಧಿ ಕಲಿಬೇಕಂತಾರಲ್ವಾ? ಒಳ್ಳೆ ಬುದ್ಧಿ ಕಲ್ತು ಚೆನ್ನಾಗಿ ಓದಿದ್ರೆ ಐಎಎಸ್ ಆಫೀಸರ್ ಆಗ್ಬೋದು ಲಾಸ್ಯ, ಅಲ್ವಾ? ಓಕೆ, ನಮ್ ಲಾಸ್ಯಂಗೆ ಹನುಮಾನ್ ಚಾಲೀಸನು ಬರುತ್ತೆ ಅಂತ ಗೊತ್ತಾಯ್ತು ನನ್ಗೆ. ಓಕೆ, ಸೊ ಈ ಹನುಮಾನ್ ಚಾಲೀಸ ನೀನ್ ಡೈಲಿ ಹೇಳ್ತೀಯ ಮನೆಯಲ್ಲಿ? ಯಾವಾಗ ಹೇಳ್ತೀಯ ಹನುಮಾನ್ ಚಾಲೀಸ? ಬೆಳಿಗ್ಗೆ ತಕ್ಷಣ ಹೇಳ್ತೀಯಾ, ಸಂಜೆ ಮಲಗುವಾಗ ಹೇಳ್ತೀಯಾ, ಸ್ಕೂಲಿಂದ ಬಂದ್ ನೆಕ್ಸ್ಟ್ ಹೇಳ್ತೀಯಾ?
0: ಸಂಜೆ ತಕ್ಷಣ ಹೇಳ್ತೀನಿ.
1: ಸಂಜೆ ಹೇಳ್ತೀಯಾ? ಸೊ ನಮ್ಗೆ ಈ ಕಾರ್ಯಕ್ರಮನ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಕೇಳ್ತಾ ಇರ್ತಾರೆ ನಿನ್ ತರದವ್ರೆ. ಓಕೆ, ಸೊ ಅವರಿಗೂ ಸ್ವಲ್ಪ ಹನುಮಾನ್ ಚಾಲೀಸ ಹೇಳ್ಬೋದಾ? ಓಕೆ, ಹೇಳ್ತೀಯಾ?
0: ಹನುಮಾನ ಚಾಲೀಸ ಅತುಲಿತ ಬಲಧಾಮಂ ಸ್ವರ್ಣ ಶೈಲಾಭದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಳಾಮಧೀಶಂ ರಘುಪತಿ ಪ್ರಿಯ ಭಕ್ತ

0: ಲಾಸ್ಯ, ನೀನು ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ಯಾ, ನಿಮ್ಮಅಮ್ಮ ನಿಂಗೆ ಎಷ್ಟೆಲ್ಲ ವಿಷಯ ಹೇಳ್ಕೊಟ್ಟಿದ್ದಾರೆ, ಶ್ಲೋಕ ಹೇಳ್ಕೊಟ್ಟಿದ್ದಾರೆ, ಹನುಮಾನ್ ಚಾಲೀಸ ಇಷ್ಟುದ್ದ ಇದೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ, ಮತ್ತೆ ನಿನ್ಗೆ ಗಾದೆಗಳು ಒಗಟುಗಳು ಆಮೇಲೆ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ತಿಳ್ಕೊಂಡಿದ್ಯಾ, ವಚನಗಳ ಬಗ್ಗೆ ತಿಳ್ಕೊಂಡಿದ್ಯಾ. ಸೊ ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಟು ಯು. ನೀನು ಐ ಎ ಎಸ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಸೊ ನಿನ್ ಕನ್ಸು ಈಡೇರ್ಲಿ, ಅಂಡ್ ಅದಕ್ಕೋಸ್ಕರ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಐ ಎ ಎಸ್ ಆಫೀಸರ್ ಆಗು ಅಂತ ನಾನು ವಿಶ್ ಮಾಡ್ತೀನಿ ನಿನ್ಗೆ. ಓಕೆ, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದಿಸ್ ಹಕ್ಕಿಯ ಬಳಗ ಪ್ರೋಗ್ರಾಮ್.
1: ಕಾರ್ಯಕ್ರಮ ಮಂಚಾಹಿ ಗೀತ್.

ये आकाशवाणी का प्रसारण है विविध भारती। नट

0: ಇದುವರೆಗೂ ಮುಂಬೈ ಭಾರತೀಯ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಕೇಳುಗರಿಗೆಲ್ಲ ಗಾಯತ್ರಿ ಹರಿಕಾಂತ್ ಹೇಳುವ ನಮಸ್ಕಾರಗಳು. ಸಮಯ 5:21.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9360997. ವೆಬ್ಸೈಟ್ gmu.ac.in.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಸುರಕ್ಷಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್, ಸುಳ್ಳೇ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 10 ಮೇ 2026 5 PM ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 MHz ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 10 ಮೇ 2026 5 PM ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
5: ಯಕ್ಷಲಹರಿ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಭಕ್ತ ಪ್ರಹ್ಲಾದ ನಡೆಸಿಕೊಡುವವರು ಶ್ರೀ ಶಬರೀಶ ಯಕ್ಷಗಾನ ಕಲಾವೃಂದ ಭಾಗವತರು ಲಕ್ಷ್ಮೀನಾರಾಯಣ ಶೆಟ್ಟಿ, ಚಂಡೆ ಬಾಲಕೃಷ್ಣ ಬೊಲ್ಲೂರ್, ಮದ್ದಳೆ ಮುರಳೀಧರ್ ಆಚಾರ್ಯ.

0: ಹಿರಣ್ಯಕಶ್ಯಪನೇ ನಾನು. ರಕ್ಕಸ ಕುಲವನ್ನು ಕಟ್ಟಿ ಬೆಳೆಸಿ ಮುಂದಿನವರಿಗೆ ಉಳಿಸಿಕೊಡಬೇಕೆಂದು ದೃಢ ಸಂಕಲ್ಪವನ್ನು ಮಾಡಿದ್ದೇನೆ. ಇದರಲ್ಲಿ ವೃಷ್ಟಿ ನ್ಯಾಯ ಸಮಷ್ಟಿಯ ನ್ಯಾಯ ಎರಡೂ ಇದೆ. ನನ್ನ ತಮ್ಮನಾದಂತಹ ಹಿರಣ್ಯಾಕ್ಷನನ್ನು ಕೊಂದ ಹರಿಯನ್ನು ಕೊಂದುಕೊಡುತ್ತೇನೆ ಎಂದು ತಾಯಿಗೆ ಮಾತು ಕೊಟ್ಟಿದ್ದೇನೆ. ಅದಕ್ಕಾಗಿಯೇ ಬ್ರಹ್ಮನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿ ಸುರ ನರ ಉರಗರಿಂದ ಖಗ ಮೃಗಗಳಿಂದ ಮಂತ್ರಾಸ್ತ್ರ ಆಯುಧಗಳಿಂದ ಒಳಗಲ್ಲದ ಹೊರಗೂ ಅಲ್ಲದ ಹಗಲು ರಾತ್ರಿಯೂ ಅಲ್ಲದ ಕಾಲದಲ್ಲಿ ಮರಣ ಬರಬಾರದೆಂದು ಬೇಡಿ ಹೊರಪಡೆದಿದ್ದೇನೆ. ಒಂದರ್ಥದಲ್ಲಿ ಮರಣವನ್ನೇ ಗೆದ್ದ ಹಾಗಾಯಿತು, ಅದೇ ಹುಮ್ಮಸ್ಸಿನಲ್ಲಿ ದೇವಲೋಕವನ್ನು ಗೆದ್ದಾಯಿತು. ಆದರೂ ನನಗೆ ಒಂದೇ ಒಂದು ದುಃಖ, ಅದೇನೆಂದರೆ ತಮ್ಮನನ್ನು ಕೊಂದ ಹರಿಯನ್ನು ಕೊಲ್ಲಲಾಗಲಿಲ್ಲವಲ್ಲ ಎಂದು. ಹಾಗಾಗಿ ಆ ಹರಿಯನ್ನು ಹುಡುಕುತ್ತಾ ಭೂತಳವನ್ನು ಸುತ್ತಿದೆ. ಕ್ಷೀರಸಾಗರದಲ್ಲಿಗೆ ತೆರಳಿದಾಗ ಆ ಹರಿ ಮಹಾವಂಚಕ, ಅವನು ನಿನ್ನ ಒಡನಲ್ಲಿಯೇ ಅಡಗಿದ್ದಾನೆ ಎಂದು. ಇದು ನನಗೆ ಬಂದ ಕಷ್ಟ. ಅವನನ್ನು ಕೊಲ್ಲಬೇಕಾದರೆ ನನಗೆ ನಾನೇ ಕೊಲೆ ಮಾಡಬೇಕಾಗುತ್ತದೆ. ಹಾಗಾಗಿ ಸುಮ್ಮನಿದ್ದೇನೆ. ಹಾಗೆ ನನ್ನ ಕೌಟುಂಬಿಕ ಜೀವನದಲ್ಲಿ ಹೊಸ ಧ್ರುವತಾರೆ ಮೂಡಿದೆ. ನನ್ನ ಪತ್ನಿ ಕಯಾದು 4ನೇ ಮಗುವಿಗೆ ಜನ್ಮ ನೀಡಿದ್ದಾಳೆ. ಮಗು ಬೆಳೆದು 5 ವರ್ಷ ಪೂರೈಸಿತು. ಹಾಗಾಗಿ ಆ ಗಂಡು ಮಗುವಿಗೆ ಜಾತಕರ್ಮವನ್ನು ಮಾಡಿಸಿದ್ದೇನೆ. ಎಲ್ಲರಿಗೂ ಆಹ್ಲಾದಕರವನ್ನು ಉಂಟು ಮಾಡುತ್ತಿರುವ ಮಗುವಿಗೆ ಪ್ರಹ್ಲಾದನೆಂದು ಹೆಸರಿಟ್ಟಾಯಿತು. ಇನ್ನು ವಿದ್ಯಾಭ್ಯಾಸದ ಕಾರ್ಯ ಆಗಬೇಕಾಗಿದೆ. ಹಾಗಾಗಿ ನಮ್ಮ ಕುಲಗುರುಗಳನ್ನು ಬರಲು ಹೇಳಿದ್ದೇನೆ, ಬಂದಾರು ನೋಡೋಣ.
1: ನಿಶ್ಚರೇಂದ್ರ
0: ಗುರುಗಳೇ ಬಂದಿರಲ್ಲ,
1: ಬಂದಿದ್ದೆ.
0: ಪ್ರಣಾಮಗಳು.
1: ಎದ್ದೇಳು,
0: ಹೀಗೆ ಬರಬೇಕು, ಹೀಗೆ ಬರಬೇಕು. ಗುರುರಾಯ ಲಾಲಿಸಬೇಕು.

0: ಗುರುಗಳೇ,
1: ರಾಕ್ಷಸೇಂದ್ರ
0: ನೋಡಿ, ಯಾವತ್ತೂ ನೀವು ನಿಮ್ಮದ್ದಾಗಿರುವಂತಹ ಗುರುಕುಲದಲ್ಲಿಯೇ ಶಿಷ್ಯರೊಂದಿಗೆ ಪಾಠ ಪ್ರವಚನದಲ್ಲೇ ತಲ್ಲೀನರಾಗಿರುವವರು.
1: ನಮ್ಮ ಕೆಲಸವೇ ಅದಲ್ವಾ?
0: ಈ ದಿನ ನಿಮ್ಮನ್ನು ಅರಮನೆಗೆ ಬರಬೇಕೆಂಬುದಾಗಿ ನಾನು ಹೇಳಿ ಕಳುಹಿಸಿ.

0: ಇದು ಏನು ಇಷ್ಟು ಅವಸರವಾಗಿ ಕರೆದದ್ದು?
1: ಅಗತ್ಯವಾದ ಕೆಲಸವಿದೆ.
0: ಹ
1: ನೋಡಿ, ಇವ ನಮ್ಮ ಕೊನೆಯ ಮಗ.
0: ಹೌದೇ?
1: 5 ವರ್ಷ ಆಯ್ತು ಈಗ.
0: 5 ವರ್ಷವೇ?
1: ಶಿವನ ಒಲುಮೆಯಿಂದ ಈ ಮಗನನ್ನು ಪಡೆದಿದ್ದೇನೆ.
0: ಸರಿ.
1: ಪ್ರಹ್ಲಾದ ಅಂತ ಇವನಿಗೆ ಹೆಸರನ್ನಿಟ್ಟಾಗಿದೆ. ಗುರುಗಳೇ, 5 ವರ್ಷ ಆಗುವಾಗ ನಾಮಕರಣ ಆಗಿದೆ, ಚೌಲ ಇತ್ಯಾದಿ ಕರ್ಮಗಳಾಗಿವೆ, ಇನ್ನು ವಿದ್ಯಾಭ್ಯಾಸ ಆಗಬೇಕಲ್ಲ?
0: ಆಗಬೇಕು.
1: ಹಾಗಾಗಿ ಯಾರಲ್ಲೋ ಅವನನ್ನು ಕಳುಹಿಸಿ ವಿದ್ಯಾಭ್ಯಾಸವನ್ನು ಮಾಡಿಸುವುದಕ್ಕಿಂತ ನೀವು ಹೇಗೂ ನಮ್ಮ ವಂಶಕ್ಕೆ ಅನಾದಿ ಕಾಲದಿಂದಲೇ ವಿದ್ಯಾಭ್ಯಾಸವನ್ನು ಕಲಿಸುವವರು. ಹಾಗಾಗಿ ನಿಮ್ಮ ಗುರುಕುಲದಲ್ಲೇ ಒಂದು ವಿದ್ಯಾಭ್ಯಾಸ ನಡೆಯಲಿ ಮಗುವಿನದು ಅಂತ ನನ್ನ ಅಪೇಕ್ಷೆ.
0: ರಾಕ್ಷಸೇಂದ್ರ
1: ಸ್ವಾಮಿ,
0: ಈತನಿಗೆ ವಿದ್ಯಾಭ್ಯಾಸವನ್ನು ಕಲಿಸುವುದಕ್ಕೆ ಬೇಕಾಗಿ ಗುರುಕುಲಕ್ಕೆ ಯಾಕೆ ಹೋಗುವುದು? ನಾನೇ ಅರಮನೆಗೆ ಬರ್ತೇನಲ್ಲ.
1: ನೀವು ಹೇಳಿದರೆ ಬರುವಿರಿ, ನೀವಿಲ್ಲಿ ಕಲಿಸಲು ಕಲಿಸುವಿರಿ. ಆದರೆ ಗುರುಗಳೇ, ಮಕ್ಕಳಿಗೆ ತಂದೆ ತಾಯಿಯರೊಟ್ಟಿಗೆ ಇದ್ರೆ ಅದು ಶಿಕ್ಷಣದ ಬಗೆಗೆ ಹೆಚ್ಚಿನ ಗಮನ ಬರುವುದಿಲ್ಲ.
0: ಅದು ಹೌದು.
1: ಯಾವಾಗ್ಲೂ ತಿನ್ನುವುದು, ಯಾವಾಗ್ಲೂ ಆಡುವುದು, ಯಾವಾಗ್ಲೂ ಓಡಾಟ ಮಾಡುವುದೇ ಇರುದಾಗ್ತದೆ.
0: ಶಿಕ್ಷಣಕ್ಕೆ ಸರಿಯಾದ ಪರಿಸರ ಎನ್ನುವಂಥದ್ದು ಬೇಕು.
1: ಅದಕ್ಕಾಗಿ ಅರಮನೆಯಲ್ಲಿ ಬೇಡ, ನೀವು ಗುರುಕುಲದಲ್ಲೇ ಕಲಿಸಿ. ಇವನು ಸಣ್ಣ ಹುಡುಗ, ಹಾಗಾಗಿ ಇವನಿಗೆ ಹಾಲು ಕುಡಿಯುವ ಅಭ್ಯಾಸ.
0: ಹಾಲು ಕೊಡ್ಬೋದು, ಒಂದು 2-3 ಹಸು ಉಂಟು ನಮ್ಮಲ್ಲಿ.
1: ಉಂಟಲ್ಲ.
0: ಆದ್ರೆ ಹಾಲು ಕರೆಯುವ ಹಸುಗಳಿಲ್ಲ.
1: ಇಲ್ಲವೇ? ಏನು, ದನ ಕರು ಹಾಕ್ಬೇಕಷ್ಟೇ?
0: ಒಂದು ಚಿಕ್ಕದು, ಇದು ಸ್ವಲ್ಪ ವಯಸ್ಸಾಗಿದೆ, ಇನ್ನೊಂದು ಕರು ಹಾಕ್ಲಿಕ್ಕೆ ಆಗಿದೆ.
1: ಹಾಗಾದ್ರೆ ಸದ್ಯಕ್ಕೆ ಹಾಲು ನಿಮ್ಮ ಗುರುಕುಲದಲ್ಲಿ ಸಿಕ್ಕುವುದಿಲ್ಲ. ಅಡ್ಡಿಲ್ಲ, ಒಂದು 25 ದನಗಳನ್ನು ಇಲ್ಲಿಂದಲೇ ಕಳಿಸ್ತೇನೆ.
0: ಇಲ್ಲಿಂದಲೇ? ಅದಕ್ಕೆ ಸಾಕುವುದಕ್ಕೂ
1: ಆಳುಗಳು ಬರ್ತಾರೆ.
0: ಹೌದಾ?
1: ನೀವೇನು ಅದರ ಬಗ್ಗೆ ತಲೆಬಿಸಿ ಮಾಡಬೇಡಿ. ಇನ್ನು ಗುರುಮಠ ಎಲ್ಲ ಹೇಗೆ ಉಂಟು?
0: ಉಂಟು, ಇನ್ನು ಬೀಳುವುದಕ್ಕೆ ಆಗಿದೆ, ತುಂಬಾ ವರ್ಷ ಆಯ್ತಲ್ವಾ.
1: ಹೌದು, ಹಳೆಯದಲ್ವಾ?
0: ಹೌದು.
1: ಆ ಬಗ್ಗೆಯೂ ನೀವು ಚಿಂತೆ ಮಾಡುವುದು ಬೇಡ. ನಾನು ಚಿಂತನೆ ಮಾಡಿದ್ದೇನೆ. ಗುರುಮಠ ಈ ಬಾರಿ ಪೂರ್ತಿ ದುರಸ್ತಿ.
0: ಹೌದು,
1: ಹೊಸತೆ
0: ಹೊಸತ್ತು.
1: ಹಾಗಾಗಿ ಹಾಲಿನ ಬಗ್ಗೆಗೂ ತಲೆಬಿಸಿ ಬೇಡ. ಆಹಾರ ಊಟಕ್ಕೆ ಇಲ್ಲಿಂದಲೇ ಕಳುಹಿಸ್ತೇನೆ. ಗುರುಮಠವನ್ನು ಈ ಸರ್ತಿ ಸರಿ ಮಾಡಲಾಗುವುದು. ಹಾಗಾಗಿ ನನ್ನ ಮಗನನ್ನು ಕರ್ಕೊಂಡು ಹೋಗಿ ಒಂದು ಒಳ್ಳೆಯ ನಮ್ಮ ರಾಕ್ಷಸ ಕುಲದ ವಿದ್ಯೆ ಗೊತ್ತುಂಟಲ್ಲ ನಿಮಗೆ, ಅದನ್ನೊಂದು ಕಲಿಸಿ ನೀವು ತಂದು ಬಿಡಬೇಕಾರ ಮನೆಗೆ.
0: ನಿಶ್ಚಿತರೇಂದ್ರ, ಎಲ್ಲೆಲ್ಲೋ ಇದ್ದಂತಹ ರಕ್ಕಸರಿಗೆ ಒಂದು ನೆಲೆಯನ್ನು ಕಲ್ಪಿಸಿಕೊಟ್ಟವನು ನೀನು. ಇಂದು ನಿನ್ನ ಮಗುವಿಗೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಡಬೇಕು ಅಂತ ನನ್ನಲ್ಲಿ ಹೇಳ್ತಾ ಇದ್ದಿ. ಬಹಳ ಸಂತೋಷ. ಆದಷ್ಟು ಬೇಗ ವಿದ್ಯೆ ಕಲಿಸಿ ಅವನಿಗೆ ಕರ್ಕೊಂಡು ಬರ್ತೇನೆ.
1: ಮಗು
2: ಜನಕ,
1: ಅಮ್ಮನ ಆಶೀರ್ವಾದವನ್ನು ಪಡ್ಕ. ನನ್ನಿಂದಲೂ ಆಶೀರ್ವಾದವನ್ನು ಪಡ್ಕೊಂಡೆ. ಅಪ್ಪ ಅಮ್ಮನ ಆಶೀರ್ವಾದ ನಿನ್ನ ತಲೆ ಮೇಲೆ ಇರ್ತದೆ. ಹೋಗಿ ಬಾ ಮಗು ಗುರುಕುಲಕ್ಕೆ, ವಿದ್ಯಾಭ್ಯಾಸ ಪಡೆದು ಬಾ.
2: ಆದೀತು ತಂದೆಯೇ, ಹೋಗಿ ಬರುತ್ತೇನೆ, ಹೋಗಿ ಬರುತ್ತೆ.
0: ಮಗು,
2: ಗುರುಗಳೇ,
0: ನನ್ನೊಂದಿಗೆ ಬರ್ತೀಯ ವಿದ್ಯಾಭ್ಯಾಸ ಕಲಿಯುವುದಕ್ಕೆ?
2: ಅಪ್ಪನ ಆಜ್ಞೆ ಆಗಿದೆ, ಅನುವರ್ತಿಯಾಗಿ
0: ಬರ್ತೀಯಲ್ಲ. ಹೋಗುವ ಹೋಗುವ ಹೋಗುವ. ಮಗು, ನಾವು ಬಂದದ್ದು ಇದು ಗುರುಕುಲ. ಗುರುಕುಲದ ವ್ಯವಸ್ಥೆಗೆ ಸರಿಯಾಗಿ ನಾವು ಬದುಕಬೇಕಾಗುತ್ತದೆ. ನೋಡು, ಇಲ್ಲಿರುವವರೆಲ್ಲರೂ ಕೂಡ ನನ್ನ ಶಿಷ್ಯಂದಿರು. ಬೇರೆ ಬೇರೆ ಆದಂತಹ ಮನೆಯಿಂದ ಬಂದರೂ ಕೂಡ ಒಂದೇ ತಾಯ ಮಕ್ಕಳಂತೆ ಇಲ್ಲಿ ಬದುಕ್ತಾ ಇದ್ದಾರೆ. ಇದು ಗುರುಕುಲದ ಮೊದಲ ಪಾಠ. ಇವತ್ತು ನಿನಗೆ ವಿದ್ಯಾಭ್ಯಾಸವನ್ನು ಕಲಿಸುವುದಕ್ಕಿಂತ ಮೊದಲಾಗಿ ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಅದಕ್ಕಾಗಿ

0: ಈ ಗುರುಕುಲದ ವ್ಯವಸ್ಥೆಯಲ್ಲಿ ಮೊದಲಾಗಿ ನಾವು ಗಣೇಶನನ್ನು ಸ್ತುತಿಸಬೇಕು ಮಗ್ನಿ. ನಾನು ಹೇಗೆ ಹೇಳಿಕೊಡ್ತೇನೋ ನೀನು ಹಾಗೇ ಹೇಳಬೇಕು. ಗಜಾನನಂಭೂತ ಗಣಾದಿ ಸೇವಿತಂ,
1: ಗಜಾನನಂಭೂತ ಗಣಾದಿ ಸೇವಿತಂ,
0: ಕಪಿಸ್ತ ಜಂಬೂಫಲ ಸಾರ ಭಕ್ಷಿತಂ,
1: ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ,
0: ಉಮಾಸುತಂ ಶೋಕ ವಿನಾಶ ಕಾರಣಂ,
1: ಉಮಾಸುತಂ ಶೋಕ ವಿನಾಶ ಕಾರಣಂ,
0: ನಮಾಮಿ ವಿಘ್ನೇಶ್ವರ ಪಾದ

0: ಗಜಾನನಂ ಭೂತ ಗಣಾದಿ ಸೇವಿತಂ
1: ಗಜಾನನಂ ಭೂತ ಗಣಾದಿ ಸೇವಿತಂ
0: ಕಪಿಸ್ತ ಜಂಬೂಫಲ ಸಾರ ಭಕ್ಷಿತಂ
1: ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ
0: ಉಮಾಸುತಂ ಶೋಕ ವಿನಾಶ ಕಾರಣಂ
1: ಉಮಾಸುತಂ ಶೋಕ ವಿನಾಶ ಕಾರಣಂ
0: ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ
1: ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ.
0: ಯಾವುದೇ ಕೆಲಸಕ್ಕೆ ತೊಡಗುವುದಕ್ಕಿಂತ ಮೊದಲು ಗಣೇಶನನ್ನು ಸ್ತುತಿಸಿದ್ರೆ ಯಾವ ವಿಘ್ನವೂ ಬರುವುದಿಲ್ಲ ಅಂತ ಹೇಳ್ತಾರೆ.
1: ಓಹೋ,
0: ಅದಕ್ಕಾಗಿ ಮೊದಲಾಗಿ ಗಣೇಶನನ್ನು ಸ್ತುತಿಸಿ ಆಯ್ತು ಮಗನಿ. ಈವಾಗ ಬರೆಯುವುದಕ್ಕೆ ನಾವು ಪ್ರಾರಂಭಿಸಬೇಕು. ಇಗೋ ಹೊಯಿಗೆಯನ್ನು ತಂದು ಹಾಕಿದ್ದಾರೆ ಎದುರುಗಡೆ. ಮೊದಲಾಗಿ ಮೇಲ್ ಪಂಕ್ತಿಯಲ್ಲಿ ನಾನು ಬರೆಯುತ್ತೇನೆ. ಹೊಯಿಗೆಯಲ್ಲೇ ಯಾಕೆ ಬರೆಯುವುದು ಗೊತ್ತಾ?
1: ಯಾಕೋ?
0: ಅದಕ್ಕೊಂದು ಬಲವಾದ ಕಾರಣ ಉಂಟು. ಹೊಯಿಗೆಯಲ್ಲಿ ನಮ್ಮ ಬೆರಳ ಮೇಲೆ ನಾವು ಬರೆದಾಗ ಬೆರಳು ನೋಯ್ತದೆ, ನಮಗೆ ಕಲಿತಂತಹ ವಿದ್ಯೆ ಸರಿಯಾಗಿ ತಲೆಗೆ ಹತ್ತುತ್ತದೆ. ಯಾವುದೇ ಶಿಕ್ಷೆ ಅದು ಶಿಕ್ಷಣವಾದಾಗ ನಮ್ಮ ಜೀವನಕ್ಕೊಂದು ದಾರಿಯಾಗುತ್ತದೆ ಮಗನಿ. ಅದಕ್ಕಾಗಿ ಮೊದಲ ಹೊಯಿಗೆಯಲ್ಲಿ ನಿನಗೆ ಬರೆಸುವುದು. ಈಗ ಮೊದಲಾಗಿ ನಾನು ಮೇಲ್ ಪಂಕ್ತಿಯಲ್ಲಿ ನಾನು ಬರೆಯುತ್ತೇನೆ, ನಮ್ಮ ದೇವನೆನಿಸಿದಂತಹ ಶಂಕರನ ನಾಮವನ್ನು ಬರೀಬೇಕು. ನಾನು ಹೇಗೆ ಬೇಲೆ ಬರೆದು ಕೊಡ್ತೇನೋ ಹಾಗೆ ನೀನು ಕೆಳಗೆ ಬರೀಬೇಕು ಮಗನಿ. ಈಗ ಪಾಲಲೋಚನ ಮೇಲೆ ಬರ್ತಿದ್ದೇನೆ, ಕೆಳಗೆ ಬರೀ ನೋಡುವ.
1: ಲಕ್ಷ್ಮೀ ರಮಣ.
0: ಹಾಗಲ್ಲ ಮಗನಿ, ನಮ್ಮದ್ದಾದಂತಹ ದೇವರ ನಾಮ ಸ್ಮರಣೆಯನ್ನು ನೀನು ಮಾಡಬೇಕು. ಅದು ದೊಡ್ಡದಾಗ್ತದ? ಸ್ವಲ್ಪ ಚಿಕ್ಕದು ಹೇಳ್ತೇನೆ. ಹರ
1: ಶ್ರೀ ಹರಿ.
0: ಹಾಗಲ್ಲ, ಶಂಕರ
1: ಕೇಶವ.
0: ನೋಡು, ನನ್ನ ಒಂದು ಮುಖ ಮಾತ್ರ ನೀನು ನೋಡಿದ್ದಿ, ಇನ್ನೊಂದು ಮುಖ ನೀನು ನೋಡ್ಲಿಲ್ಲ ಮಗು.
1: ಯಾಕೆ ಗುರುಗಳೇ, ತಪ್ಪಾಯಿತೆ?
0: ಹಾಗೆ ಹೇಳುವ ಹಾಗಿಲ್ಲ ಮಗು. ನಮ್ಮದ್ದಾದಂತಹ ನಾವು ಪೂಜಿಸುವಂತಹ ದೇವನೆನಿಸಿದ ಶಂಕರನನ್ನು ಮಾತ್ರ ನಾವು ಬರೀಬೇಕು. ಆದುದರಿಂದ ನಾನು ಹೇಗೆ ಹೇಳ್ತೇನು ಹಾಗೆ ಬರಿ ಮಗನೇ. ನೋಡು, ರುಂಡಮಾಲ
1: ಮಾರಮಣ.
0: ಹಾಗಲ್ಲ, ಹಾಗೆ ಹೇಳಲಿಕ್ಕಿಲ್ಲ ಮಗು. ನೋಡು, ನನಗೆ ಈ ಗುರುಕುಲವನ್ನು ನಡೆಸಬೇಕು ಅಂತ ಹೇಳಿದ್ರೆ ಅದು ಅಲ್ಲಿಗೆ ತರಿಸಿಕೊಡುವಂತಹ ವಸ್ತುಗಳೇ ಇಲ್ಲಿಂದ ಗೊತ್ತ ಮಗನಿ, ನಿನ್ನ ಅರಮನೆಯಿಂದ. ಎಲ್ಲಿಯಾದ್ರೂ ಹರಿನಾಮದ ಸ್ಮರಣೆಯನ್ನು ನೀನು ಮಾಡಿದೆ ಅಂತ ಹೇಳಿದ್ರೆ ನನಗೂ ಕಂಟಕವಾದೀತು. ಆದ್ದರಿಂದ ನಾನು ಹೇಳಿದ ಹಾಗೆ ಹೇಳು ಮಗನಿ. ನೋಡು, ಶಂಕರ
1: ಮಾಧವ
0: ಹರ
1: ಹರಿ.
0: ಹಾಗಾದ್ರೆ ನನ್ನ ಮಾತನ್ನು ನೀನು ಕೇಳುವುದಿಲ್ಲ ಅಂತ ಆಯ್ತು.
1: ಒಗ್ಗುವುದಿಲ್ಲ ಗುರುಗಳೇ, ನನ್ನ ಸ್ವಭಾವವೇ ಹೀಗೆ.
0: ಯಾಕೆ ಮಗು ಕಣ್ಣೀರು, ಮನೆಯ ನೆನಪಾಗ್ತಾ ಉಂಟ ನಿನಗೆ?
1: ಖಂಡಿತವಾಗಿಯೂ ಹೌದು.
0: ಹಾಗಾದ್ರೆ ಒಮ್ಮೆ ಮನೆಗೆ ಹೋಗಿ ಬಂದು ತಂದೆಯಲ್ಲಿ ಮಾತನಾಡಿ ಮತ್ತೆ ಈ ವಿದ್ಯಾಭ್ಯಾಸವನ್ನು ಮುಗಿಸಬಹುದು. ಯಾಕೆಂತ ಹೇಳಿದ್ರೆ ಮನಸ್ಸು ಎನ್ನುವಂಥದ್ದು ಸ್ವಚ್ಛವಾಗಿರಬೇಕು. ಹಾಗಾದ್ರೆ ಮಾತ್ರ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕಾಗ್ತದೆ. ಮನೆಗೆ ಹೋಗುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ನಾಳೆ ಆದಷ್ಟು ಬೇಗನೆ ಬಂದು ಬಿಡಬೇಕು.
2: ಮಗು ಪ್ರಹ್ಲಾದ.

0: ಬಹಳ ಬೇಗನೆ ಗುರುಕುಲದಿಂದ ಅರಮನೆಗೆ ಬಂದೆ.
1: ಹ
0: ಮಗು.
1: ತಂದೆಯೇ,
0: ಗುರುಗಳು ಗುರುಮಠದಲ್ಲಿ ಚೆನ್ನಾಗಿ ಕಲಿಸಿದ್ರಲ್ವೇ?
1: ಹ
0: ಏನು ಅಂತ ಕಲಿಸಿದ್ರು ಮಗನೇ, ಸ್ವಲ್ಪ ಹೇಳ್ತೀಯಾ?
1: ಜನಕ, ಗುರುಗಳೊಟ್ಟಿಗೆ ಆಶ್ರಮವನ್ನ ಪ್ರವೇಶಿಸಿದಂತಹ ನಾನು ಆಜ್ಞಾನುವರ್ತಿಯಾಗಿಯೇ ನಿಷ್ಠನಾಗಿ ನಡೆದುಕೊಂಡೆ.
2: ಒಳ್ಳೆಯದಪ್ಪ.
1: ಹೇಳಿಕೊಟ್ಟಂತಹ ಮಾರ್ಗಗಳು, ಕಾಕ ದೃಷ್ಟಿ ನಿನಗಿರಬೇಕು ಮಗನೇ, ಬಕಧ್ಯಾನ ನಿನ್ನದಾಗಬೇಕು, ಶ್ವಾನ ನಿದ್ರೆಯೊಂದಿಗೆ ಮಿತಾಹಾರದಿಂದ ಈ ವಿದ್ಯಾರ್ಥಿ ಜೀವನದ ಈ ಗುರುಕುಲದ ಜೀವನಕ್ಕೆ ಒಗ್ಗಿಕೊಳ್ಳಬೇಕು ಎಂಬುದಾಗಿ ಹೇಳಿದ್ರು.
0: ಕೊನೆಯದಾದ್ದು ಗೃಹತ್ಯಾಗಿ, ಅದು ಹೇಗೂ ನೀನು ಮನೆ ಬಿಟ್ಟು ಹೋಗಿದ್ದಿ.
1: ಅಪ್ಪ, ಗುರುಗಳು ಕಲಿಸಿದ್ದೆಲ್ಲವನ್ನ ಕಲಿತುಕೊಂಡು ಬಂದಿದ್ದೇನೆ.
0: ಒಳ್ಳೆಯದು, ಹಾಗಾದ್ರೆ ನಾನು ಅದನ್ನು ಸ್ವಲ್ಪ ಪರೀಕ್ಷೆ ಮಾಡ್ತೇನೆ. ನಮ್ಮ ದೇವರು ಕೈಲಾಸವಾಸಿ. ಹೇಳು ಮಗು.

0: ಶಂಕರನೇ ನನ್ನ ಮಗನೇ ಈ ರೀತಿಯಲ್ಲಿ ವ್ಯವಹರಿಸುತ್ತಾನೆ ಅಂತಾದ್ರೆ ನನಗಿನ್ನು ಬೇರೊಬ್ಬ ವೈರಿ ಬೇಕೆ? ಲೋಕವನ್ನೇ ಗೆಲ್ಲಬಲ್ಲಂತಹ ಸಮರ್ಥನಾದಂತಹ ಹಿರಣ್ಯಕಶ್ಯಪನಿಗೆ ವೈರಿ ಎಲ್ಲಿ ಅಂತ ಕೇಳಿದ್ರೆ ಮನೆಯಲ್ಲೇ ಇದ್ದಾನೆ.
1: 5 ವರ್ಷದ ಬಾಲಕನಿಗೆ
0: ಈ ರೀತಿಯಲ್ಲಿ ಹೇಳಿಕೊಟ್ಟವರು ಯಾರು? ಅರಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋದವನಲ್ಲ ಇವನು. ಉಳಿದ ಬಾಲಕರ ಸಂಪರ್ಕ ಇವನಿಗಿಲ್ಲ. ಗುರುಮಠಕ್ಕೆ ನೇರವಾಗಿ ಹೋದವನು
1: ಅಲ್ಲಿ ಹೀಗೆ ಆಡುತ್ತಾನೆ ಅಂತಾದ್ರೆ ಸರಿ ಸರಿ.
0: ದೇವತೆಗಳು ಮಹಾಕಪಟಿಗಳು, ಸುಮನಸರು ಅಂತ ಅವರನ್ನು ಕರೆಯುತ್ತಾರೆ. ನಿಜವಾಗಿ ಸುಮನಸರಲ್ಲ ಅವರು,
1: ಅವರ ಮನಸ್ಸೇ ಕೆಟ್ಟದ್ದು.
0: ಅವರೇ ಮಾಯೆಯಿಂದಲೇನೋ ಇವನ ಮನಸ್ಸಿನಲ್ಲಿ ಮನೆ ಮಾಡಿ ಇವನ ಬಾಯಿಯಿಂದ ಹೇಳಿಸುತ್ತಾ ಇರಬೇಕು.
1: ಆದ್ರೆ ಮಗು
2: ಜನಕ
0: ಹಾಗೆ ಹೇಳಬಾರದಪ್ಪ. ಹೀಗೆ ಬಾ, ಹೀಗೆ ಬಾ. ಹರಿ ನಮ್ಮ ರಕ್ಕಸ ಕುಲದ ವೈರಿಯಪ್ಪ ಅವನು.
1: ಯಾಕೆ ಗೊತ್ತಾ?
0: ನಿನ್ನ ಚಿಕ್ಕಪ್ಪನಾಗಿರುವಂತಹ ಹಿರಣ್ಯಾಕ್ಷನನ್ನು ಹಂದಿಯಾಗಿ ಬಂದು ಕೊಂದವನು ಈ ಹರಿ.
1: ಮಗು
2: ತಂದೆ,
0: ನಿನ್ನ ಚಿಕ್ಕಪ್ಪ ನನ್ನ ತಮ್ಮ, ನಮ್ಮ ರಕ್ಕಸ ಕುಲದ ಉದ್ಧಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದವನು,
1: ಅವನನ್ನು ಕೊಂದಿದ್ದಾನೆ ಕಪಟಿಯಾಗಿ. ಆದ್ದರಿಂದ ಮಗು ಹರಿಯನ್ನು ನೀನು ಭಜನೆ ಮಾಡಬಾರ್ದಿಲ್ಲೇ.
0: ಒಂದು ವೇಳೆ ನೀನೇ ಭಜನೆ ಮಾಡಿದೆ ಅಂತಾದ್ರೆ ನಮ್ಮ
1: ರಾಜಕಾರಣಕ್ಕೆ ಅದು ಕುತ್ತು ತರುತ್ತದೆ. ಬೇಡ ಮಗು,
0: ಬೇಡ. ಗುರುಗಳು ಹೇಳಿದ ಮಾತನ್ನು ಕೇಳು, ನಾನು ಹೇಳುವ ಮಾತನ್ನು ಕೇಳು. ಹರಿಯನ್ನು ಮರೆತು ಹರಣ ಧ್ಯಾನ ಮಾಡು ಮಗು, ಹರಣ ಧ್ಯಾನ ಮಾಡು.
2: ಜನಕ,
1: ಓ,
2: ಯಾವುದೇ ಒಂದು ವಿಚಾರದಲ್ಲಿ ಮುಂದುವರಿಯುವುದಿದ್ರೂ ಕೂಡ ನಮ್ಮ ಮನಸ್ಸಿಗೆ ಒಪ್ಪಿ ಬಂದಂತಹ ಆ ರೀತಿಯಲ್ಲೇ ನಡೆಯಬೇಕು ತಾನೆ. ಹರಿನಾಮ ಸಂಕೀರ್ತನೆ, ಹರಿಯ ಭಜನೆ, ಇದನ್ನ ಹೊರತುಪಡಿಸಿ ಬೇರೆ ಯಾವ ಹಾದಿಯಲ್ಲೂ ಯಾವ ದಿಕ್ಕಿನಲ್ಲೂ ನನ್ನ ಮನ ಒಪ್ಪುತ್ತಾ ಇಲ್ಲ.
0: ನಿನ್ನ ಮನ ಒಪ್ಪುವುದಿಲ್ಲ.
2: ಒತ್ತಾಯಿಸಬೇಡಿಯಪ್ಪ, ನಾನು ಇದೇ ಹಾದಿಯಲ್ಲಿ
0: ನಡೆಯುತ್ತೇನೆ.
3: ಇಶಿಚರೇಂದ್ರ,
0: ಗುರುಮಠದಲ್ಲಿ ಆದದ್ದನ್ನು ನೀವು ಅನುಭವಿಸಿದ್ದೀರಿ, ಇಲ್ಲಿ ಬಂದ ಮೇಲೆ ನಾನು ಅನುಭವಿಸಿ ಆಯ್ತು. ಮರಳಿ ಪ್ರಯತ್ನ ಮಾಡುವುದು ಒಳ್ಳೆಯದು ಅಂತ ಕಾಣುತ್ತದೆ. ಒಮ್ಮೆ ಇವನನ್ನು ಕರೆದುಕೊಂಡು ಹೋಗಿ ತಿದ್ದುವುದಕ್ಕಾಗುತ್ತದ ಅಂತ ಒಂದು ಪ್ರಯತ್ನ ಮಾಡಿ ಬರ್ತೀರಾ?
3: ಅವ ಹರಿನಾಮವನ್ನು ಜಪಿಸುವಂತಹ ಸಂದರ್ಭದಲ್ಲಿ ಸಿಟ್ಟುಗೊಂಡಂತಹ ನೀನು ನನ್ನನ್ನೇ ಕೊಲ್ಲುವುದಕ್ಕೆ ನೀನು ಮುಂದಾದಿದ್ದಿ. ಆತ ಅದನ್ನು ತಡೆದಿದ್ದಾನೆ ಎನ್ನುವಲ್ಲಿಗೆ ಅವನಲ್ಲಿ ಬದಲಾವಣೆಯ ಹಾದಿ ಬರಬಹುದು ಎನ್ನುವಂತಹ ನಂಬಿಕೆ ನನ್ನಲ್ಲಿ ಉಂಟು.
1: ಆಗಲಿ, ಒಮ್ಮೆ ಪ್ರಯತ್ನಿಸಿ.
3: ಒಮ್ಮೆ ಪ್ರಯತ್ನಿಸ್ತೇನೆ.
0: ಆಗಲಿ, ಹೋಗಿ
3: ಮಗು. ಬಾ ಬಾ, ಹೋಗುವ ಹೋಗುವ. ಮಗು,
2: ಗುರುಗಳೇ,
3: ನನ್ನ ಬದುಕು ಎನ್ನುವಂತದ್ದು ನಿಂತದ್ದು ಈ ಗುರುಪೀಠದ ಮೂಲಕವಾಗಿ. ನನ್ನ ಜೀವನ ಇಷ್ಟರವರೆಗೆ ನಡೆದದ್ದು ಇದ್ರೆ ಅದು ಹಿರಣ್ಯಕಶಿಪುವಿನ ಅಥವಾ ರಕ್ಕಸ ಕುಲದಲ್ಲಿ ಜನಿಸಿದಂತಹ ರಕ್ಕಸ ವೀರರು ಕೊಟ್ಟಂತಹ ಕಾಣಿಕೆ ಮಗು. ಏನಿದ್ದರೂ ಕೂಡ

0: ಸರಿಯಾದ ರೀತಿಯಲ್ಲಿ ನೀನು ವಿದ್ಯೆಯನ್ನು ಕಲಿತೆ ಅಂತ ಹೇಳಿ ಆದ್ರೆ ಮಾತ್ರ ನನಗೆ ಮುಂದಿನ ಬದುಕು ಅಂತ ಇರ್ತದೆ. ನೋಡಿದ್ದೀಯಲ್ಲ, ನಿನ್ನ ತಂದೆಯಾದಂತಹ ಹಿರಣ್ಯಕಶಿಪು ಯಾವುದಕ್ಕೂ ಹೆದರುವವನಲ್ಲ. ಈ ಎದುರಿಗೆ ನಿಂತದ್ದು ಗುರು ಎನ್ನುವಂತಹ ವಾತ್ಸಲ್ಯವೇ ಇಲ್ಲದೆ ಕೈಯಲ್ಲಿ ಕಟಾರಿಯನ್ನು ಹಿಡಿದು ನನ್ನನ್ನು ಕೊಲ್ಲುವುದಕ್ಕೆ ಮುಂದಾದ, ತಡೆದಂತಹ ನಿನ್ನನ್ನು ಮಗ ಎನ್ನುವಂತಹ ಮಮಕಾರವನ್ನೂ ತೋರದೆ ಕೊಲ್ಲುವುದಕ್ಕೆ ಮುಂದಾಗಿದ್ದಾನೆ ಎನ್ನುವಲ್ಲಿಗೆ ನಾವು ಸರಿಯಾಗಿ ಯೋಚಿಸಬೇಕಾಗುತ್ತದೆ. ಅವನದ್ದಾದಂತಹ ಮನೋವಾಂಛೆ ಏನಿದೆ ಅದನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ. ಹರನಾದ್ರೂ ಹರಿಯಾದ್ರೂ ಕೂಡ ಭೇದವಿಲ್ಲ ಮಗು. ಆದುದರಿಂದ ಹೇಳ್ತಾ ಇದ್ದೇನೆ, ಇನ್ನು ಮುಂದೆಯಾದ್ರೂ ನಾನು ಹೇಳಿಕೊಟ್ಟ ಹಾಗೆ ಹೇಳ್ತೀಯ.
1: ಗುರುಗಳೇ, ಸರಿಯಾದಂತ ಹಾದಿಯಲ್ಲಿ ನಡೆಯಬೇಕು, ಇಲ್ಲದಿದ್ರೆ ನಮ್ಮ ಪ್ರಾಣಕ್ಕೆರವಾದೀತು ಎಂಬಂತಹ ಚಿಂತೆ ನಿಮ್ಮನ್ನ ಕಾಡುತ್ತಾ ಇದೆ.
0: ನಮಗೆ ಬದುಕುವುದಕ್ಕೆ ಬೇರೆ ದಾರಿಯೇ ಇಲ್ಲ ಮಗು.
1: ಪ್ರಯತ್ನಿಸುತ್ತೇನೆ, ನಾನು ನಡೆಯುತ್ತಾ ಇರುವಂತಹ ಈ ಹಾದಿ ಸರಿಯಾದ್ದೇ ಎಂಬಂತಹ ನಂಬಿಕೆ.
0: ನಾನು ಹೇಳಿಕೊಟ್ಟಾಗಿ ಹೇಳ್ತೀಯ?
1: ಪ್ರಯತ್ನಿಸುತ್ತೇನೆ,
0: ಹೇಳಿಕೊಡ್ತೇನೆ. ಈಗ ಶಂಕರ,
1: ಕೇಶವ,
0: ರುಂಡಮಾಲ,
1: ತುಳಸೀಧರ,
0: ಪಾರ್ವತಿ ರಮಣ,
1: ಲಕ್ಷ್ಮೀ ರಮಣ,
0: ಇಲ್ಲ, ಇವರನ್ನು ಬದಲಾಯಿಸುವುದಕ್ಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ. ನಿನಗೆ ನಿನ್ನ ಅಪ್ಪನಲ್ಲಿಯೇ ಹೇಳಬೇಕಷ್ಟೇ, ಅವನೇ ಬದಲಾಯಿಸಬೇಕಷ್ಟೇ. ಶಿಚರಾಗ್ರಣಿ
2: ಬಂದಿರ ಗುರುಗಳು.

0: ಸುರೇಂದ್ರ
1: ಗುರುವರಿಯ,
0: ನೀನು ಕೊಟ್ಟಂತಹ ಕೆಲಸವನ್ನು ನಾನು ಮಾಡುವುದಕ್ಕೆ ವಿಫಲನಾದೆನಯ್ಯ.
1: ಹೌದೇ?
0: ಯಾಕೆ ಅಂತ ಹೇಳಿದ್ರೆ,
1: ಯಾಕೆ
0: ಗುರುಮಠಕ್ಕೆ ಇನ್ನೊಮ್ಮೆ ನನ್ನ ಶಿಷ್ಯನನ್ನು ಬದಲಾಯಿಸ್ತೇನೆ ಅಂತ ಕರ್ಕೊಂಡು ಹೋದವ.
1: ಹೌದು,
0: ಆದ್ರೆ ನಾನೇ ಬದಲಾವಣೆ ಆಗುವಂತಹ ಪರಿಸ್ಥಿತಿ ಎದುರಾಗಿದೆ. ಅಷ್ಟು ಮಾತ್ರವಲ್ಲ, ನನ್ನೊಂದಿಗಿದ್ದಂತಹ ಎಲ್ಲ ಶಿಷ್ಯರು ಕೂಡ ಅವನ ದಾರಿಯನ್ನೇ ಹಿಡಿಯುವಂತಹ ಸ್ಥಿತಿಯಾಗಿದೆ.
1: ಗುರು ಮಠವನ್ನೇ ಬದಲಾಯಿಸಿದೆ,
0: ಬದಲಾಯಿಸುವಂತಹ ಪರಿಸ್ಥಿತಿ ಆಯಿತು. ಆದುದರಿಂದ ಈಗ ಒಂದು ವ್ಯವಸ್ಥೆ ಆಗಬೇಕು. ಗುರುಪೀಠ ತ್ಯಾಗ ಮಾಡುವುದು ಅಂತ ಯೋಚನೆ ಮಾಡಿದ್ದೇನೆ ನಾನು.
1: ಗುರುಗಳೇ,
0: ಎಷ್ಟೋ ವರ್ಷಗಳಿಂದ ಈ ಅಸುರ ಕುಲಕ್ಕೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ಸಂದರ್ಭದಲ್ಲಿ ನಾನು ಹೇಳಿದ ಹಾಗೆ ಗುರುಮಠ ಇತ್ತು. ನಾನು ಹೇಳಿದ ಹಾಗೆ ಗುರುಮಠ ಇಲ್ಲ ಅಂತೇಳಿ ಆಗುವಾಗ ಆ ಗುರುಪೀಠದಲ್ಲಿ ನಾನಿದ್ದೇನು ಪ್ರಯೋಜನ? ಅದಕ್ಕೆ ಬೇಕಾಗಿ ನಿನ್ನ ಮಗನ ವ್ಯವಸ್ಥೆಯಿಂದಾಗಿ ಎಲ್ಲವೂ ಹಾಳಾಗಿದೆ. ಈ ಕೆಲಸವೇ ನನಗೆ ಬೇಡ ಅಂತ ಯೋಚನೆ ಮಾಡಿದ್ದೇನೆ.
1: ಗುರುಗಳೇ,
0: ಏನು
1: ನಿಮಗೆ ಗುರುಮಠದಲ್ಲಿ ಕಲಿಸುವುದಕ್ಕಾಗದ ಸ್ಥಿತಿ ನಿರ್ಮಾಣ ಆಗಿದೆ ಅಂತಾದ್ರೆ,
0: ಆದ್ರೆ
1: ಅದಕ್ಕೆ ಕಾರಣ ಇವ ನನ್ನ ಮಗ ಅಂತಾದ್ರೆ ನೀವು ಹೋಗುವುದಲ್ಲ,
0: ಮತ್ತೆ
1: ಇವನನ್ನು ನಾನೇ ಕಳುಹಿಸ್ತೇನೆ. ಯಾರಲ್ಲಿ ಕೊಲ್ಲಿ.

0: ಇವನನ್ನು ಕೊಂಡೊಯ್ದು ಕಾಡಲ್ಲಿ ತಲೆ ಕಡಿದು ಕುರುಹನ್ನು ತಂದು ನನಗೆ ಕೊಡಬೇಕು. ನನ್ನ ಮಗನೆನ್ನುವ ಮೋಹ ಮಮಕಾರ ಇಲ್ಲ. ಏನಂತೆ, ಕಟುಕರು ಅವರವರೇ ಕಡಿದುಕೊಂಡ್ರಂತೆ ಬಂದ ವಾರ್ತೆ. ಇವನನ್ನೇನು ಮಾಡ್ಲಿಕ್ಕಾಗ್ಲಿಲ್ಲ. ಹಾಗಾದ್ರೆ ಇವನನ್ನು ಹಾವುಗಳಿಂದ ಕಚ್ಚಿಸಿ ಕೊಲ್ಲುವ ಕೆಲಸ ಮಾಡಿ ಕೊಂಡೋಗಿ ಕಟದರ್ಪಗಳಿರುವಂತಹ ಪ್ರದೇಶಕ್ಕೆ ಹಾಕಿ. ಇಲ್ಲ, ವಾರ್ತೆ ಬಂದಿದೆ, ಹಾವುಗಳು ಕಚ್ಚಿದರೆ ಇವನಿಗೆ ಏನಾಗುವುದಿಲ್ಲ. ಹಾಗಾದ್ರೆ ಇವನನ್ನು ಆನೆಗಳ ಹಿಂಡಲ್ಲಿ ಕೊಂಡೋಗಿ ಹಾಕಿಬಿಡಿ, ತುಳಿದು ಕೊಲ್ಲಲಿ. ಆನೆಗಳು ತುಳಿಯುವುದಿಲ್ವೇ? ಆನೆಗಳು ಇವನಿಗೆ ಕೈ ಮುಗಿದು ನಿಲ್ತವೆಯೇ? ಪರ್ವತದ ತುದಿಯಿಂದ ಕೆಳಗೆ ತಳ್ಳಿರಿ. ಇಲ್ಲ, ಬಂದ ಸುದ್ದಿ ಭಜನೆ ಮಾಡ್ತಾ ಇದ್ದಾನಂತೆ ಕೆಳಕ್ಕೆ ತಳ್ಳಿದಾಗ. ಭಜನೆ ಮಾಡುತ್ತಾ ಬರ್ತಾ ಇದ್ದಾನೆ. ಹಾಗಾದರೆ ಇನ್ನು ಹೀಗಲ್ಲ, ಬೇರೆ ಕೆಲಸ ಆಗಬೇಕು. ಕಯಾದು
1: ಪ್ರಾಣೇಶ್ವರ ಸಾರಸ ಸಮ ಮುಖಿಯ

0: ಯಾವುದು?
1: ಪತಿದೇವ.
0: ಹೀಗೆ ಬಾ
1: ಬಂದೆ.
0: ಅನೇಕ ವರ್ಷಗಳಿಂದ ದಾಂಪತ್ಯ ಜೀವನದಲ್ಲಿ ನಾವಿಬ್ಬರೂ ಸಹ ಪ್ರಯಾಣಿಕರಾಗಿ ಸಾಗಿದವರು.
1: ಸುಖವಾದ ಜೀವನ,
0: ಒಂದಿನಿತೂ ಕಷ್ಟಗಳು ಬಂದದ್ದಿಲ್ಲ.
1: ನಿಮ್ಮ ಆಶ್ರಯದಲ್ಲಿ ಎಂದು ಕಷ್ಟ ಬಂದೀತೆ?
0: ದುಃಖದ ಉಮ್ಮಾನಗಳಿಗೆ ಎಡೆಯಿಲ್ಲ.
1: ಹೌದು,
0: ನನ್ನ ಮಾತನ್ನು ಚಾಚುವು ತಪ್ಪದೆ ನೀನು ನಡೆಸಿಕೊಂಡು ಬಂದವಳು.
1: ನಿಮ್ಮ ಸಹಧರ್ಮಿಣಿ ಅಲ್ವೇ?
2: ಹಾಗೆ
0: ಸಕಲ ಲೋಕದ ಲೋಕಾಧೀಶರು ವರ್ತಮಾನದಲ್ಲಿ ಹಿರಣ್ಯಕಶ್ಯಪನ ಮಾತನ್ನು ಕೇಳುತ್ತಾರೆ.
1: ಹೌದು,
2: ಆದರೆ ನಮ್ಮ ಮಗ,
0: ನಮ್ಮ ಕೊನೆಯ ಮಗ, ಸಣ್ಣ ಮಗ
2: ನನ್ನ ಮಾತನ್ನು ಕೇಳುತ್ತಾ ಇಲ್ಲ.
1: ಎಳೆಯ ಮಾತು, ಎಳೆಯ ಬುದ್ಧಿ
2: ಮಾತ್ರವಲ್ಲ,
0: ಗುರುಮಠಕ್ಕೆ ಕಳುಹಿಸಿದಾಗ ವಿದ್ಯಾಭ್ಯಾಸಕ್ಕಾಗಿ ಗುರುಗಳು ನಮ್ಮ ಕುಲದೇವರಾಗಿರುವ ಹರಣ ಬಗ್ಗೆ
2: ಮಾತನ್ನಾಡಿದರೆ ಗುರುಗಳ ಮಾತನ್ನು ಕೇಳುವುದಿಲ್ಲವನು.
1: ಹೌದೇ?
0: ಹರ ಅಂದ್ರೆ ಅವನು ಹರಿ ಅಂತ ಹೇಳ್ತಾನಂತೆ. ನಾಗಭೂಷಣ ಅಂತ ಹೇಳಿದ್ರೆ ನಾಗಶಯನ ಹೇಳ್ತಾನಂತೆ. ನಮ್ಮ ಕುಲಕ್ಕೆ ವೈರಿ ಹರಿ ಅಂತ ಹೇಳಿದ್ರೆ ಅವನು
2: ಅವನನ್ನೇ ಭಜನೆ ಮಾಡ್ತಾನಂತೆ.
1: ಹೌದೇ?
2: ನಾನು ಹೇಳಿದ್ರು ಕೇಳುವುದಿಲ್ಲ, ಗುರುಗಳು ಹೇಳಿದ್ರು ಕೇಳುವುದಿಲ್ಲ.
1: ಕೇಳುವುದಿಲ್ಲ
2: ಕಯಾದು
1: ಸ್ವಾಮಿ.
0: ಇಡೀ ನಮ್ಮ ರಾಜ್ಯದ ಪ್ರಜೆಗಳಿಗೆ ನಾವು ಹರಣ ಭಜನೆ ಮಾಡಬೇಕು ಅಂತ ಹೇಳಿದವರು.
1: ನಿಮ್ಮ ಆಜ್ಞೆ ಹಾಗುಂಟು
2: ಅಲ್ವೇ? ಇವತ್ತು ನನ್ನ ಮಗನೇ ಹರಿಭಜನೆ ಮಾಡ್ತಾ ಇದ್ದಾನೆ ಅಂತಾದ್ರೆ ರಕ್ಕಸ ಕುಲದ ಒಟ್ಟು ಜನಾಂಗ ಏನು ಹೇಳಿತು? ನಮಗೆ ಅರಸರು ಒಂದು ಆಜ್ಞೆ, ಅವರ ಮನೆಯಲ್ಲಿ ಅವರ ಮಗ ಹರಿಭಜನೆ ಅಂತ ಹೇಳಿದ್ರೆ ಆಡಳಿತಕ್ಕೂ ಸಮಸ್ಯೆ, ಒಟ್ಟು ವ್ಯವಹಾರಕ್ಕೂ ಸಮಸ್ಯೆ. ಆದ್ದರಿಂದ ಇವನನ್ನು ತಿದ್ದುವ ಕೆಲಸ ನಿನಗೆ ಬಿಟ್ಟಿದ್ದೇನೆ. ಗಂಡಸರು ತಂದೆ ಮಾಡದ ಗುರುಗಳು ಮಾಡದ ಕೆಲಸವನ್ನು ತಾಯಿಯಾದವಳು ಮಾಡ್ತಾಳೆ. ಕೆಲವೊಮ್ಮೆ ಪ್ರೀತಿಯಿಂದ ಅವನನ್ನು ಕರೆದು ಕೊಂಡಾಟದಲ್ಲಿ ಅವನಲ್ಲಿ ಮಾತುಗಳನ್ನಾಡಿ ಹರಿಯಲ್ಲ ಹರ ಎನ್ನುವುದನ್ನು ಒಪ್ಪಿಸಬೇಕು ಅವನಲ್ಲಿ. ಆದರೆ ಒಂದು ಮಾತು,
1: ನಿಮ್ಮ ಮಾತನ್ನೇ ಕೇಳುವುದಿಲ್ಲ ಎಂದ ಮೇಲೆ ತಾಯಿ ಅಂದ್ರೆ ಮಕ್ಕಳಿಗೆ ಸಲುಗೆ ಅಲ್ವೇ? ತಾಯಿಯ ಮಾತನ್ನು ಕೇಳಿಯಾನ?
2: ಕೇಳುತ್ತಾನೆ ಅವನು,
1: ಕೇಳಿಯಾನ
2: ಪ್ರೀತಿಯಲ್ಲಿ. ಎಷ್ಟೋ ಬಾರಿ ಅಪ್ಪನಲ್ಲಿ ಹೇಳದನ್ನು ಅಮ್ಮನಲ್ಲಿ ಹೇಳ್ತಾರೆ ಮಕ್ಕಳು.
1: ಹೌದು,
2: ಹಾಗಾಗಿ ಆದ್ರೆ ಒಂದು ಮಾತು
1: ಕೇಳದೆ
2: ಈ ಸಂದರ್ಭದಲ್ಲಿ ನಿನ್ನಲ್ಲಿ ಕೇಳುವುದು, ನಿನಗೆ ನಾನು ಬೇಕಾದದ್ದು ಪ್ರಹ್ಲಾದ ಬೇಕಾದದ್ದು?
1: ಏನು ಸ್ವಾಮಿ ಇಂತಹ ಪ್ರಶ್ನೆ?
2: ಅನಿವಾರ್ಯ ಸ್ಥಿತಿ ಬಂದ್ರೆ
1: ಕೈ ಹಿಡಿದ ಗಂಡನೂ ಬೇಕು, ಪಡೆದ ಮಗನೂ ಬೇಕು. ಇಬ್ಬರನ್ನು ಕಳೆದುಕೊಳ್ಳುವುದಕ್ಕೆ ಯಾವ ಹೆಣ್ಣಾದರೂ ಸಿದ್ಧಳಿದ್ದಾಳೆ.
2: ಆದರೆ ನಾನು ನಿಮಗೆ ಈಗ ಹೇಳ್ತಾ ಇರುವುದು,
0: ನೀನವನನ್ನು ಬದಲಾವಣೆ ಮಾಡಿ ಹರಭಕ್ತನನ್ನಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ನೀನು ಸಫಲಾಗಲಿಲ್ಲ ಅಂತಾದ್ರೆ ಇದು

0: ಶಿವ ಶಿವ ಹಾ ಮಹಾದೇವ ಎಂತಹ ಕರ್ಣ ಕಠೋರ ಮಾತುಗಳನ್ನು ಕೇಳಿದೆ ಸ್ವಾಮಿ. ಹಾ, ಹೊತ್ತ ಭೂಮಿಯಾದರೂ ಬಾಯಿದೆರೆದು ನನ್ನನ್ನು ನುಂಗಬಾರದೆ, ಸಿಡಿಲಾದರೂ ಬಡಿದು ನಾ ಮಡಿಯಬಾರದೆ ದೇವರೇ. ಪತಿಯು ಪ್ರೀತಿಯಿಂದ ಕರೆದು ಹಿತವಾಗಿ ಆಜ್ಞಾಪಿಸಿದರಲ್ಲ, ಪ್ರಹ್ಲಾದನಿಗೆ ಕೊಡುಗರಳ. ಅಯ್ಯೋ ಅಯ್ಯೋ, ಹೆತ್ತಬ್ಬೆ ಕಂದನಿಗೆ ವಿಷ ಉಣಿಸುವುದುಂಟೆ, ಏನು ಮಾಡಲಿ, ಯಾರಲ್ಲಿ ಹೇಳಲಿ ನನ್ನ ಸಂಕಟವನ್ನು. ಹರನೇ ಗಿರಿಜಾವಲ್ಲಭನೇ, ಈ ದುಸ್ಥಿತಿಯಿಂದ ನನ್ನನ್ನು ಮುಕ್ತಗೊಳಿಸಲಾರೆಯ ದೇವ. ಗಂಡನ ವಿರುದ್ಧ ಹೋಗುವಂತಿಲ್ಲ, ಪತಿವ್ರತಾ ಧರ್ಮಕ್ಕೆ ಚ್ಯುತಿ ಬಂದರೆ ಛಲವಾದಿ ಮಗನನ್ನೇ ತಿದ್ದಿ ಸರಿಪಡಿಸಬೇಕಾಗಿದೆ. ಸರಿದಾರಿಗೆ ತರಲು ಪ್ರಯತ್ನಿಸುವ ಕಂದ.
1: ಅಮ್ಮಾ,

0: ನನಿ
1: ಬಾಮಗು ಹೀಗೆ ನಾನು ತಬ್ಬಿಕೊಂಡಿದ್ದೇನೆ, ತಲೆಯನ್ನು ಆಗ್ರಾಣಿಸಿದ್ದೇನೆ, ನನ್ನ ತೊಡೆಯ ಮೇಲೆ ಪ್ರೀತಿಯಿಂದ ಕುಳ್ಳಿರಿಸಿದ್ದೇನೆ. 5 ವರ್ಷವಾದರೂ ನನಗೆ ಸಣ್ಣ ಮಗುವೇನೆ. ಕಂದ
0: ಅಮ್ಮ,
1: ಯಾಕಪ್ಪ ನಿನ್ನ ಹಠ? ತಂದೆ ದೇವರೆಂದು ಮಕ್ಕಳು ಗೌರವಿಸಬೇಕು. ನೀನು ಜನ್ಮದಾತನ ಮಾತನ್ನು ಮೀರುವೆಯಾ? ನಿನ್ನ ಅಭಿವೃದ್ಧಿಯನ್ನು ಅಲ್ಲವೇ ಅವರು ಬಯಸುವುದು? ಗುರುಪದೇಶ ಯಾವತ್ತೂ ಮಕ್ಕಳ ಏಳಿಗೆಗಾಗಿ. ಮಗನೇ, ಪಿತೃದ್ರೋಹ ಗುರುದ್ರೋಹ ನಿನಗೆ ಶೋಭೆ ತರುವುದೇ. ಮಗು, ಇನ್ನಾದರೂ ನಿನ್ನ ಹಠ ಪ್ರತಿಜ್ಞೆಗಳನ್ನು ಬಿಡು. 3 ಲೋಕಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿರುವ ನಿನ್ನ ಅಪ್ಪನ ಮಾತನ್ನು ಕೇಳು. ನೀನು ಒಂದು ವೇಳೆ ಅವರ ಮಾತನ್ನು ಮೀರಿದೆ ಎಂದಾದರೆ ನಾಳೆ ಜನರು ನಿನ್ನನ್ನು ನಿಂದಿಸುವುದಿಲ್ಲ. ಮಗನೇ, ನಿನ್ನ ಈ ಅಮ್ಮನ ಮಾತನ್ನಾದ್ರೂ ಕೇಳು ಮಗು. ನಡೆಸಿಕೊಡಪ್ಪ.
0: ಅಮ್ಮ,
1: ಮಗು
0: ಯಾರನ್ನಾದರೂ ನಂಬಬೇಕು ಅಂತಾದರೆ ಅವರ ಬಗ್ಗೆ ನಮಗೆ ವಿಶ್ವಾಸ ಬೇಡುವೆ. ವಿಶ್ವಾಸವಿದ್ದೇ ನಡೆಯುತ್ತೆ.
1: ತಾಯಿಯ ಮಾತನ್ನು ನಡೆಸಲೇಬೇಕು ನೀನು.
0: ಅಮ್ಮ,

0: ಅಮ್ಮ
1: ಕುಮಾರ,
0: ನಿನ್ನ ಕರುಳಿನ ಅಳಲನ್ನ ತಿಳಿಯದಂತಹ ಅವಜ್ಞನೇನು ನಾನಲ್ಲ ತಾಯಿ.
1: ನನ್ನ ಮಾತನ್ನು ಮೀರಬಾರದು ಮಗನೇನು.
0: ತಪ್ಪಿದ್ರೆ ಸರಿ ಮಾಡಿಕೊಂಡು ಹೋಗುವಂತದ್ದು ಸರಿಯಾದಂತಹ ಹಾದಿ. ಆದರೆ ನನಗೆ ದೃಢವಾಗಿ ನಿಶ್ಚಯವಿದೆ, ನಾನು ನಡೆಯುತ್ತಾ ಇರುವಂತಹ ಹಾದಿ ಸರಿಯಾದಂತಹ ರೀತಿಯಲ್ಲೇ ಇದೆ.
1: ತಂದೆಯ ವೈರಿ ನಿನಗೂ ವೈರಿ ಅಲ್ವೇ ಮಗನೇ? ನಮಗೆಲ್ಲ ವೈರಿ ಅಲ್ವೇ?
0: ಅದು ಹಾಗಾಗುವುದಿಲ್ಲವಮ್ಮ. ವೈರಿಯೇ ಆಗಿದ್ರೆ ಈ ಹಿಂದೆ ನನ್ನನ್ನು ಸಲಹಿದವರು ಯಾರು? ಹಲವು ಸಲ ನನ್ನನ್ನು ಕೊಲ್ಲುವುದಕ್ಕಾಗಿ ನನ್ನಪ್ಪ ಪ್ರಯತ್ನಿಸಿದಂತಹ ಹೊತ್ತಿನಲ್ಲಿ, ಉರಗ ದಂಷ್ಟ್ರಹತಿಗೆ ಈಡು ಮಾಡಿದಂತಹ ಹೊತ್ತಿನಲ್ಲಿ ನನ್ನನ್ನು ಸಲಹಿದವ ಆ ಗರುಡಗಮನ ಪರ್ವತದಿಂದ ಉರುಳಿಸಿ ಕೊಲ್ಲಬೇಕು ಎಂಬಂತಹ ಪ್ರಯತ್ನದಲ್ಲಿ ನನ್ನ ಜೀವವನ್ನ ಉಳಿಸಿದವ ಆ ಮಂದರಾದ್ರಿಧರ.
1: ಓಹೋ,
0: ಅಗ್ನಿಯಲ್ಲಿ ಸುಟ್ಟು ಸೀಕರಿಯನ್ನಾಗಿ ಮಾಡಬೇಕು ಎಂಬುದಾಗಿ ಪ್ರಯತ್ನಿಸಿದಾಗ ನನ್ನನ್ನ ಬದುಕಿಸಿ ಈ ಲೋಕಮುಖದಲ್ಲಿ ಮತ್ತೆ ಬೆಳಕನ್ನ ಕಾಣುವ ಹಾಗೆ ಹರಸಿದಾತ ಆ ಯಜ್ಞನಾರಾಯಣ. ಶರದಿಯಲ್ಲಿ ಮುಳುಗಿಸಿ ನನ್ನ ಜೀವವನ್ನ ಇತಿಶ್ರೀಗೊಳಿಸಬೇಕು ಎಂಬುದಾಗಿ ಪ್ರಯತ್ನಿಸಿದರೆ ಮತ್ತೆ ಪುರದವ ಕ್ಷೀರ ಸಾರದಿ ಶಯನನಾದಂತಹ ಆ ಲಕ್ಷ್ಮೀನಾರಾಯಣ, ಎಲ್ಲರನ್ನ ಸಲಹುವುದಕ್ಕೆ ಸಮರ್ಥನಾದಂತಹ ಆ ಹರಿಯೇ ಹರಿಯನ್ನೇ ನಮಗಿರುವಾಗ ಸರಿಯಾದಂತಹ ಹಾದಿಯಲ್ಲೇ ನಡೆಯುತ್ತಾ ಇದ್ದೇನೆ. ಸರ್ವರನ್ನು ರಕ್ಷಿಸುವಂತಹ ದಾತಾರನಾದಂತಹ ಹರಿಯ ಆ ರಾಮ ಸಂಕೀರ್ತನೆ ಭಜನೆ ನಮಗೆ ಪರಮೋನ್ನತ ಎಂಬುದಾಗಿ ನಂಬಿ ನಡೆಯುತ್ತಾ ಇದ್ದೇನೆ. ಸನ್ಯಥ ಹಠ ಇದು ಎಂಬುದಾಗಿ ಭಾವಿಸಬಾರದು, ನನ್ನ ರೀತಿಯೇ ಹೀಗೆ ತಾಯಿ.
1: ಹರಿಯ ನಾಮಸ್ಮರಣೆಯೇ ನಿನ್ನನ್ನು ರಕ್ಷಿಸಿತೆ.
0: ಹಾ
1: ಓಹ್.

0: ಕಲ್ಲಿನ ಮಾತುಗಳಿಂದ ಹಿಂದಿನ ನೆನಪಾಗುತ್ತಾ ಇದೆ ಆ ಘಟನೆ. ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿ ಉಪದೇಶ ಮಾಡಿದ್ದು, ಪತಿಯೊಡನೆ ಏಕಾಂತದಲ್ಲಿರುವಾಗ ನಾರಾಯಣ ಸ್ಮರಣೆ ಮಾಡು, ಹರಿಭಕ್ತ ನಿನ್ನ ಉದರದಲ್ಲಿ ಹುಟ್ಟಿ ಬರುತ್ತಾನೆ ಎಂಬುದಾಗಿ. ಹಾಗಾದರೆ ನಾನು ಯಾಕಾಗಿ ದುಃಖಿಸಬೇಕು? ನನ್ನ ಮಗನನ್ನು ಶ್ರೀಹರಿಯೇ ರಕ್ಷಿಸುತ್ತಾನೆ, ರಕ್ಷಿಸುತ್ತಿದ್ದಾನೆ ಎಂದಾದರೆ ಪತಿದೇವರ ಆಜ್ಞೆಯನ್ನು ಪಾಲಿಸುವುದು ನನ್ನ ಧರ್ಮವಲ್ವೇ? ಕಂದ ಪ್ರಹ್ಲಾದ
1: ಅಮ್ಮ
0: ಬಾಮಗನೇ, ನನ್ನ ಎದೆಯ ಹಾಲನ್ನು ಕೊಟ್ಟು ನಿನ್ನನ್ನು ಬೆಳೆಸಿದ್ದೇನೆ, ಈ ಹೊತ್ತಿಗೆ ಹಾಲಾಹಲವನ್ನು ಕೊಡ್ತಾ ಇದ್ದೇನೆ, ಕುಡಿ ಮಗನೇ. ಆ ನಾರಾಯಣನೇ ನಿನ್ನನ್ನು ರಕ್ಷಿಸಲಿ, ರಕ್ಷಿಸಲಿ.
1: ಆದೀತು
2: ಪ್ರಹ್ಲಾದ.
1: ತಂದೆಯೇ,
2: ತಾಯಿಯ ಮಾತನ್ನು ಕೇಳದೆ ನೀನು ವಿಷವನ್ನು ಕುಡಿದೆಯಂತೆ. ಆದರೂ ನಿನಗೆ ಹಾಲಾಗಿ ಪರಿಣಮಿಸುತ್ತದೆ. ಇಷ್ಟೆಲ್ಲ ಮಾಡುವುದಕ್ಕೆ ನಿನಗೆ ಯಾರ ಬಲ ಅಂತ ನಾನು ಕೇಳಬೇಕಾಗುತ್ತದೆ. ಹಿಂದೆ ನಿಂತು ನಿನಗೆ ಬಲವನ್ನು ತುಂಬುವಂತಹ ಆ ಶಕ್ತಿ ಯಾವುದು? ಕಾಣದ ಕೈಯಾಗಿ ಕೆಲಸ ಮಾಡುತ್ತಾ ಇರುವವನು ಯಾವನವನು? ಬರಲಿ ಎದುರು, ಅದಟಿದ್ರೆ ಎನ್ನೊಡನೆ ಹೋರಾಡುವುದಕ್ಕೆ ಯಾರ ಬಲವನ್ನು ನಿನಗೆ ಹೇಳು?
1: ಇದು ನಿಮ್ಮ ಕೊನೆಯ ಪ್ರಶ್ನೆ.
3: ಏನಾಗೆ ಬಲ ಒಬ್ಬನದು ಕೇಳೈ ಜನಕ, ನಿನಗೊಬ್ಬನದು ಎಂದೆಣಿಸದಿರು.
4: ಯಾಕೆ ಈ ವೇದ ಬಲ

0: ಏನು
1: ಗರಳವನ್ನ ಕುಡಿದೂ ಕೂಡ ಉಳಿದು ಬಂದಂತಹ ಹೊತ್ತಿನಲ್ಲಿ ನಿಮ್ಮ ಕಟ್ಟಗಡೆಯ ಪ್ರಶ್ನೆ ಯಾರ ಬಲ ನಿನಗೆ?
0: ಹೌದು
1: ತಂದೆಯೇ, ಇಲ್ಲಿಯೇ ವಿಕಲ್ಪವಾಗಿ ಹೋಯಿತು. ನಿನಗೆ ನನಗೆ ಎಂಬಂತಹ ಈ ವಿರೋಧಾಭಾಸದಿಂದ ಯಾಕೆ ತಾವು ಭಾವಿಸ್ತಾ ಇದ್ದೀರಿ?
0: ಲೋಕವೇ ದ್ವಂದ್ವದಲ್ಲಿ ಉಂಟು
1: ತಂದೆ. ಈ ಅವನಿಗೆ ಹಣೆಯನ್ನ ಚಾಚಿದಂತಹ ಪ್ರತಿಯೊಂದು ಜೀವಜಾತನಿಗೂ ಕೂಡ ಜೀವ ನಿರ್ಣಯ ಎಂಬುದಾಗಿ ವಿಧಿಲಿಖಿತೋಪಾದಿಯಲ್ಲಿ ಆರಂಭದಲ್ಲಿಯೇ ನಿಶ್ಚಯಿಸಲ್ಪಟ್ಟದ್ದನ್ನ ಕಾಲ ಕಾಲಕ್ಕೆ ಪಾಲನಾಕರ್ತವಾಗಿ ಬರೆಯುವಂತಹ ಹರಿಯೇ ಎಲ್ಲರನ್ನ ಬರೆಯುತ್ತಾನೆ. ನಿನ್ನ ಬರೆಯುವವನೊಬ್ಬ, ನಮ್ಮನ್ನ ಬರೆಯುವವನೊಬ್ಬ ಎಂಬಂತಹ ಭೇದವನ್ನ ಕಲ್ಪಿಸುವುದಕ್ಕೇ ಇಲ್ಲ.
0: ಆ ಹರಿ ನಿನ್ನನ್ನು ಬರೆಯುತ್ತಾನೆ,
1: ನಿಮ್ಮನ್ನೂ ಬರೆಯುತ್ತಾನೆ, ನನ್ನನ್ನೂ ಬರೆಯುತ್ತಾನೆ. ಮಾತ್ರವಲ್ಲ, ತ್ರೈಲೋಕ್ಯವನ್ನು ಸಕಲ ಚರಾಚರ ವಸ್ತುಗಳನ್ನ ಪೊರೆಯುವಂತಹ ಅನಾದಿ ಅನಂತ ಅವಿನಾಶ್ಯ ಅವಿಭಾಜ್ಯನಾದಂತಹ ಆ ಪರಾತ್ಪರ ಮೂರ್ತಿಯೇ ಸಕಲರ

0: ನನ್ನ ಪೊರೆಯುವವ ನನ್ನ ಕಾಯುವವನು ಆತನೇ.
1: ಸಕಲರನ್ನು ಪೊರೆಯುವ ನಿನ್ನನ್ನು ಕಾಯುವ ನಿನ್ನ ಹರಿ ಎಲ್ಲಿದ್ದಾನೆ?
0: ಎಲ್ಲೆಲ್ಲಿಯೂ ಇದ್ದಾನೆ,
1: ಎಲ್ಲೆಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದು ನಿನ್ನನ್ನು ರಕ್ಷಣೆ ಮಾಡುತ್ತಾನೆ. ಹಾಗಾದರೆ ನಾನು ನೇರವಾದ ಪ್ರಶ್ನೆ ಕೇಳುತ್ತೇನೆ, ಈ ಕಂಬದಲ್ಲಿ ನಿನ್ನ ಹರಿ ಇದ್ದಾನ?
0: ಖಂಡಿತವಾಗಿಯೂ ಇದ್ದಾನೆ.
1: ಬಿಡು, ಈ ಕಂಬದಲ್ಲಿದ್ದಾನ?
0: ಇದ್ದಾನೆ.
1: ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ಏಕಕಾಲದಲ್ಲಿ ಹೇಳ್ತಾ ಇದ್ದಿ, ನನಗೆ ನೋಡಲೇಬೇಕು. ಇದು ನನ್ನ ಕೈಯಲ್ಲಿರುವ ಗದೆಯಿಂದ ಈ ಕಂಬವನ್ನು ಒಳ್ಳಿದ್ದಾನೆ.

0: ಸೇಫು, ಮೇಲೆ ಎಲ್ಲ ಕೆಳಗೆ ಎಲ್ಲ, ಹಗಲಲ್ಲ ರಾತ್ರಿ ಅಲ್ಲ, ಹಿಂದೆ ಎಲ್ಲ ಮುಂದೆ ಎಲ್ಲ, ಪ್ರಾಣಿಯಲ್ಲ ಪಕ್ಷಿ ಅಲ್ಲ, ದೇವತೆಗಳಲ್ಲ ಮನುಷ್ಯನಲ್ಲ. ಈ ರೀತಿಯಾಗಿ ವರಬರಾಣಿತನಾಗಿದ್ದಂತಹ ಹಿರಣ್ಯಕಶಿಪುವಿಗೆ ಒಂದು ಕಡೆ ಮೋಕ್ಷ ಆದರೆ ನನ್ನ ಭಕ್ತಿಯನ್ನೇ ಮಾಡಿದಂತಹ ಪ್ರಹ್ಲಾದ ನೀವು ಕೂಡ ನಾನು ಸತ್ಯ ದರ್ಶನ ತೋರಿಸಬೇಕಾಗಿದೆ. ಹಾಗಾಗಿ ಉಗ್ರ ನರಸಿಂಹನಾಗಿ ಅವತಾರನೆತ್ತಿದ್ದೇನೆ. ಅವನ ಹೊಟ್ಟೆ ಬಗೆದು ಇದೇ ರೂಪವಲ್ಲ ನನ್ನ ಭಕ್ತನಿಗೆ ಸತ್ಯ ದರ್ಶನವಾಗಬೇಕಲ್ಲ, ಶಾಂತನಾಗುತ್ತೇನೆ ಶಾಂತನಾಗುತ್ತೇನೆ. ಭಕ್ತ
1: ಅಚ್ಯುತ ಅನಂತ ಕೇಶವ ನಾರಾಯಣ ಲಕ್ಷ್ಮೀ.

0: ಪ್ರಹ್ಲಾದ ನಿನ್ನ ಕೈ ಮುಗಿದ್ರು ನಿಂತು ನೋಡಿದೆ ಎಲ್ಲ, ಇದು ಶಾಂತನಾಗಿದ್ದೇನೆ. ಅದೋ ಅದೋ ದೇವತೆಗಳು ಪುಷ್ಪವೃಷ್ಟಿಯೇ ಮಾಡ್ತಾ ಇದ್ದಾರೆ ಭಕ್ತ.
1: ಸ್ವಾಮಿ
0: ನೀನು ಬದುಕಬೇಕು ಮಗು,
1: ಮುಂದೆ
0: ತಂದೆಯ ಮರಣದಿಂದ ನೀನು ದುಃಖಿತನಾಗಬೇಡ, ಅವನಿಗೂ ಮೋಕ್ಷ ಕರುಣಿಸಿದ್ದೇನೆ, ನಿನಗೂ ಮುಂದೆ ಮೋಕ್ಷವಾಗ್ತದೆ ಮಗನೇ. ಈ ಜಗತ್ತು ನಿನ್ನಿಂದ ಬೆಳಕಬೇಕು, ನೀನು ಈ ಆಡಳಿತ ನಡೆಸಬೇಕು. ನಿನ್ನ ತಂದೆಯ ಆಡಳಿತ ವೈಖರಿಯನ್ನೇ ಮುಂದುವರಿಸಿಕೊಂಡು ಹೋಗುವುದಾದರೆ ನೀನು ಸಾತ್ವಿಕ ಮನಸ್ಸು ಉಳ್ಳವನು. ಈ ಸಾತ್ವಿಕ ಮನಸ್ಸು ಈ ಜಗತ್ತನ್ನು ಬೆಳಗಿಸು ಎನ್ನುವ ಸತ್ಯ ಮುಂದೊಂದು ದಿವಸ ಅದು ಗೊತ್ತಾಗಬೇಕು ಮಗನೇ. ಲೋಕಮುಖಕ್ಕೆ ಮಂಗಳವಾಗುತ್ತದೆ.
1: ಶಿರದೊಳಾಂತು ನಡೆಸುತ್ತೇನೆ ತಂದೆಯೇ,
0: ನಿನಗೆ ಮಂಗಳವಾಗಲಿ.

0: ಇಲ್ಲಿಯವರೆಗೆ ಭಕ್ತ ಪ್ರಹ್ಲಾದ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಕಡಬ ತಾಲೂಕು ನೆಲ್ಯಾಡಿಯ ಶ್ರೀ ಶಬರೀಶ ಯಕ್ಷಗಾನ ಕಲಾವೃಂದದ ಸದಸ್ಯರು. ಹೆಣ್ಣೂರಿನಲ್ಲಿ ಭಾಗವತರಾಗಿ ಲಕ್ಷ್ಮೀನಾರಾಯಣ ಶೆಟ್ಟಿ ನೆಲ್ಯಾಡಿ, ಚೆಂಡೆ ಬಾಲಕೃಷ್ಣ ಬೊಮ್ಮಾರು, ಮದ್ದಳೆ ಮುರಳೀಧರ ಆಚಾರ್ಯ ಹಳೇನೇರೆಂಕಿ, ಪಾತ್ರ ಪರಿಚಯ ಹಿರಣ್ಯ ಕಶ್ಯಪ್ಪು, ಗುಡ್ಡಪ್ಪ ಗೌಡ ಬಲ್ಯ, ಕಯಾದು ಪುಷ್ಪರಾಜ ಜೋಗಿ, ಗುರು ವಿಶ್ವನಾಥ ಪದ್ಮುಂಜ, ಪ್ರಹ್ಲಾದ ತಿಮ್ಮಪ್ಪ ನೆಲ್ಯಾಡಿ, ನರಸಿಂಹ ತಾರನಾಥ ಸವಣೂರು.
1: ಯಕ್ಷಮಹರಿ ಕಾರ್ಯಕ್ರಮ ಪ್ರಸಾರವಾಯಿತು.

ಕೇಳಿದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.

0: ಆಕಾಶವಾಣಿ ಕಾರವಾರ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9360997 1 2. ವೆಬ್ಸೈಟ್ gmu.ac.in.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆತ್ಮೀಯ ಕೇಳುವರೆ, ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 10 May 2026 5 PM ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 MHz ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 10 May 2026 5 PM ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5 ರಿಂದ 6 ಗಂಟೆಯವರೆಗೆ

ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ, ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಕೇಳುಗರೆ, ಈ ಸಂಜೆ 6:50 ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಹಾಗೂ ಮಾರುಕಟ್ಟೆಯ ಅನುಭವದ ಕುರಿತು ಸಿದ್ದಾಪುರ ಕ್ಯಾದಗಿಯ ಬೆನಕ ಅಶೋಕ್ ನಾಯ್ಕ್ ಅವರೊಂದಿಗಿನ ಮಾಹಿತಿ ಸಂದರ್ಶನ ಪ್ರಸಾರವಾಗಲಿದೆ. ಈ ರಾತ್ರಿ 8:00 ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರ ಅಭಿಪ್ರಾಯಗಳನ್ನು ವಾಟ್ಸ್ಆಪ್ ಮೂಲಕ ಕಳಿಸುವ ಮೊಬೈಲ್ ಸಂಖ್ಯೆ 9480249740. ಆಕಾಶವಾಣಿ ಕಾರವಾರ ಸಮಯ 6:05 ವಾಗುತ್ತಲಿದೆ. ಈ ವಿಷ್ಣು ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ, 6:50 ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೀವ ಕೃಷಿ ಮತ್ತು ಮಾರುಕಟ್ಟೆ ಅನುಭವದ ಕುರಿತು ಸಿದ್ದಾಪುರ ಕ್ಯಾದಗಿಯ ಬೆನಕ ಅಶೋಕ್ ನಾಯ್ಕ್ ಅವರೊಂದಿಗಿನ ಸಂದರ್ಶನ, ನಂತರ ಕೃಷಿ ಮಾಹಿತಿ. 7:20 ಪ್ರಸಾರವಾಗುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಕ್ಕ ರಾಮಪ್ಪ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಈ ರಾತ್ರಿ 8:00 ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ.

ಮತ್ತು ನಿಮಿಷಕ್ಕೆ ಕಾವ್ಯಯಾನ. ಕವಿ ಮುತ್ತಣ್ಣನ ಶ್ರೀ ರಾಮೇಶ್ವರ ಮಠಂ ಕಾವ್ಯದ ವಾಚನ ಹಾಗೂ ವ್ಯಾಖ್ಯಾನ. ವಾಚನಕಾರರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸಿರಾಜಿ ಸೀತಾರಾಮ ಭಟ್ಟ. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ನಾಟಕ ಪ್ಲಾಸ್ಟಿಕ್ ಅಸುರದ ವಾರ್ ವಿತ್ ಇನ್ ಅಸ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ರಾಜ್ಕುಮಾರ್ ಮಜುಂದಾರ್ ಅವರ ಸಂತೂರ್ ವಾದನ ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ.

ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 6:10 ಕರುಣಾಳು ಬಾಬಳಕಿ ಭಾಗವಹಿಸುತ್ತಾರೆ. ಡಾಕ್ಟರ್ ಗುರುರಾಜ್ ಕರ್ಜಗಿ 6:15 ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನೆ, 6:35 ರೈತರಿಗೆ ಸಲಹೆ, 6:40 ಗಾನಸುದಿ ಕಾರ್ಯಕ್ರಮ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಕದಂ ನಿರ್ಮಾಣ ನಂದನ ಕುಮಾರಿಯಲ್ಲು, 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಹಿರಿಯ ಭಾಷಾ ನಟಿ ಹಾಗೂ ನಿರ್ಮಾಪಕಿ ಬಂಡರಿಬಾಯಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇದು ಬೆಂಗಳೂರು ಆಕಾಶವಾಣಿ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮವಾಗಿದೆ. ಕಗ್ಗದ ಸಿರಿ 8:50 ಪರಿಕಲ್ಪನೆ ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಹಾಡಿಗೊಂದು ಗೀತೆ ನೇರ ಫೋನ್ ಕಾರ್ಯಕ್ರಮ, 10:02 ಬೆಂಗಳೂರು ವಿದ್ಯಾರ್ಥಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ಮನ್ ಕಿ ಬಾತ್ನ ಕುರಿತು ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. 12:05 ವನಿತಾ ವಿಹಾರ, ಮಹಿಳೆಯರ ಆರೋಗ್ಯ ಆಹಾರ ಮತ್ತು ಆಯುರ್ವೇದದ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದದ ಪರಿಹಾರದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನಿ. ನಂತರ ಫಿಷರ್ಗೆ ಆಯುರ್ವೇದದ ಪರಿಹಾರದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಕಾರ್ಯಕ್ರಮದ ವಾಚನ ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಚ್ಎಸ್ ಶಂಕರನಾರಾಯಣ. 2:40 ರಸಮಂಜರಿ ಕಾರ್ಯಕ್ರಮ, 3:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಕಾರ್ಯಕ್ರಮಗಳಲ್ಲಿ ಮಂಚ ಹೆಗೀತ್, 3:30 ನಾಟ್ಯರಂಗ್, 4:00 ಉಜಾಲೆ ಉಂಕಿಯಾ ಧೋಂಕಿ ಪ್ರಸಾರವಾಗಲಿದೆ. 5:00 ಆಕಾಶವಾಣಿಗೆ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಯ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಸುವರ್ಣ ಶಾನ್ಬಾಗ್, ಪ್ರಸ್ತುತಿ ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯ್ಕ್, ಶಾರದಾ ರಾವ್ ಹಾಗೂ ಗೀತಾ ಪಾಲಿಕರ್. ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 6:30 ವಿಜ್ಞಾನದ ಮುನ್ನಡೆ.

6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯೋದ್ಯಮ ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ. ಸ್ವ ಉದ್ಯೋಗವಾಗಿ ಮರದ ಕೆತ್ತನೆಯ ಕೆಲಸ ಮಾಡುತ್ತಿರುವ ಕುಮಟಾದ ಹರೀಶ್ ಶೆಟ್ಟಿ ಗುಡಿಗಾರ್ ಅವರೊಂದಿಗಿನ ಮಾತುಕತೆ. ನಂತರ ಹೈನುಗಾರಿಕೆಯನ್ನು ನಡೆಸುತ್ತಿರುವ ದಾಂಡೇಲಿಯ ನಿನ್ಸಿ ಸಂತಾನ್ ಮಂಗಳವಾಡ್ಕರ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. 7:45ಕ್ಕೆ ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8:00ಗೆ ಭಾರತದ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ನೀಡಲಿದ್ದು ಈ ಕುರಿತಾದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 9:30ಕ್ಕೆ ರಾಷ್ಟೀಯ ರೂಪಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00ಗೆ ರವಿ ವಾಸರಿಯ ಅಖಿಲ ಭಾರತೀಯ

8 ಗಂಟೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಭೇಟಿ ನೀಡಲಿದ್ದು ಈ ಕುರಿತಾದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 9:30 ರಾಷ್ಟೀಯ ರೂಪಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10 ಗಂಟೆಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಾದ್ಯ ಸಂಗೀತದಲ್ಲಿ ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರ ವೀಣಾ ವಾದನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇನ್ನಿಷ್ಟು ನಿಲಯದಿಂದ ಈ ಸಂಜೆ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ ಸಮಯ 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ 6:37 ವಾಣಿಜ್ಯ ಪ್ರಕಟಣೆಯ ನಂತರ 6:40 ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಬೆಂಗಳೂರು. ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಶುಭೇಂದು ಅಧಿಕಾರಿ ಪಶ್ಚಿಮ ಬಂಗಾಲಸ್ಯ ಪ್ರಥಮ ಭಾಜಪಾ ಮುಖ್ಯಮಂತ್ರಿ ಸಂಜಾತಃ. ತೇನ ಸಹ ಪಂಚಾನ್ಯೈಹಿ ಮಂತ್ರಿಭಿಃ ಅಪಿ ಪದಗೋಪನೀಯತಾಯಾಃ ಶಪಥಂ ಗೃಹೀತಂ. ತಮಿಳುನಾಡು ರಾಜ್ಯೆ ನೂತನ ಸರ್ವಕಾರ ರಚನಾಯೈ ಟಿವಿಕೆ ದಲೇನ ಪ್ರಮಾಣಿತಂ ಯತ್ ತೇಷಾಂ ಪಾರ್ಶ್ವೇ ವಿಂಶತ್ಯುತ್ತರ ಶತಂ ವಿಧಾಯಕಾನಾಂ ಸಮರ್ಥನಂ ವರ್ತತೆ. ರಾಷ್ಟ್ರೀಯ ವಿಧಿಕ ಸೇವಾ ಪ್ರಾಧಿಕರಣೇನ ಅಶೇಷಿ ಹಿ ದೇಶೆ ವಿವಾದಾನಾಂ ಸೌಹಾರ್ದಪೂರ್ಣ ರೀತ್ಯಾ ನಿಸ್ತಾರಣಾರ್ಥಂ ರಾಷ್ಟ್ರೀಯ ಲೋಕ ನ್ಯಾಯಾಲಯಸ್ಯ ಆಯೋಜನಂ ವಿಹಿತಂ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ದ್ವಿಪಕ್ಷೀಯ ಸಹಯೋಗಂ ಸುದೃಢೀಕರ್ತುಂ ತ್ರಿನಿದಾದ್ ಅಂಡ್ ಟೊಬೇಗೋ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ಮೇಲನಂ ಸಾಧಿತವಾನ್. ಅಪಿ ಚ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಜಯಪುರ ನಗರೆ ರಾಜಸ್ಥಾನ್ ರಾಯಲ್ಸ್ ದಲಂ ಗುಜರಾತ್ ಟೈಟನ್ಸ್ ದಲೇನ ಸಹ ಕ್ರೀಡಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಶುಭೇಂದು ಅಧಿಕಾರಿ ಪಶ್ಚಿಮ ಬಂಗಾಲಸ್ಯ ನೂತನ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಇತ್ಥಂ ಪಶ್ಚಿಮ ಬಂಗಾಲ ರಾಜ್ಯೆ ಪ್ರಥಮಂ ತಾವತ್ ಭಾಜಪಾ ದಲಸ್ಯ ಪ್ರಶಾಸನಂ ಸಂಘಟಿತಂ ಜಾತಂ. ಅವಧೇಯಂ ಯತ್ ಭಾಜಪಾ ದಲಂ ವಿಧಾನಸಭಾ ನಿರ್ವಾಚನೇಷು ಐತಿಹಾಸಿಕಂ ಜಯಂ ಸಮರ್ಜ್ಯ ತೃಣಮೂಲ ಕಾಂಗ್ರೆಸ್ ದಲಸ್ಯ 15 ವರ್ಷಾತ್ಮಕಸ್ಯ ಶಾಸನಸ್ಯ ಅಂತಂ ಕೃತವತ್. ಕೋಲ್ಕತಾ ನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತಿ ಸ್ಥಳೇ ರಾಜ್ಯಪಾಲಃ ಆರ್ ಎನ್ ರವಿಃ ಶ್ರೀ ಶುಭೇಂದು ಅಧಿಕಾರಿಣಂ ಪದಗೋಪನೀಯತಾಯೈ ಪ್ರತಿಶ್ರಾವಿತವಾನ್. ತೇನ ಸಹ ಪಂಚಾನ್ಯೈಃ ಮಂತ್ರಿಭಿಃ ಅಪಿ ಪದಗೋಪನೀಯತಾಯಾಃ ಶಪಥಂ ಗೃಹೀತಂ.
2: आज का दिन बहुत महत्वपूर्ण है देश के लिए, बंगाल के लिए, इसलिए प्रधानमंत्री का कथा नया सरकार रविंद्र जयंती का दिन अपना कार्यकाल शुरू करे, इसलिए हम लोग प्रधानमंत्री जी का नेतृत्व में गोभी गुरु को प्रणाम करते हुए

0: ಬಣ್ಣದ ಎಂದರೆ ಬೇಕಾದ ಆವರ್ತಾಂಕದ ಬೆಳಕನ್ನು ಹೀರಿಕೊಂಡು ಅದನ್ನು ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಗುಣ ಮತ್ತು ವಿದ್ಯುತ್ತನ್ನು ಬೆಳಕಿಗೆ ಪರಿವರ್ತಿಸುವ ಗುಣ ತುಂಬಾ ಹೆಚ್ಚಾಗಿರುವುದು ಕಂಡುಬಂದಿದೆ. ನಂತರದ ಸಂಶೋಧನೆಗಳಲ್ಲಿ ಆವಿಷ್ಕಾರಗೊಂಡ ಫಾರ್ಮವೈಡಿನಿಯಂ ಲೆಡ್ ಬ್ರೋಮೈಡ್ ಎಂಬುದು ಮತ್ತೊಂದು ವಸ್ತು. ಇದು ಸಹ ಹಲವು ಅದ್ಭುತ ಗುಣಗಳಿರುವ ಅನೇಕ ಆಧುನಿಕ ಉಪಕರಣಗಳಲ್ಲಿ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಲು ಬಳಕೆಯಾಗುತ್ತಿರುವ ಒಂದು ಪೆರೋಸ್ಕೈಟ್. ಹಾಗಾಗಿ ಪೆರೋಸ್ಕೈಟ್ಗಳನ್ನು ಎಲ್ಇಡಿಗಳಲ್ಲಿ, ಸಂವೇದಕ ಅಥವಾ ಬೆಳಕನ್ನು ಪತ್ತೆ ಹಚ್ಚುವ ಸೆನ್ಸರ್ಗಳಲ್ಲಿ, ಲೇಸರ್ಗಳಲ್ಲಿ, ಎಕ್ಸ್ರೇ ಡಿಟೆಕ್ಟರ್ಗಳಲ್ಲಿ ಮತ್ತು ಕಂಪ್ಯೂಟರ್ಗಳ ಸ್ಮರಣೋಪಕರಣಗಳಲ್ಲಿ ಉಪಯೋಗಿಸಲಾಗುತ್ತಿದೆ. ಸೌರ ಕೋಶಗಳಲ್ಲಿ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳ ಬದಲು ಪೆರೋಸ್ಕೈಟ್ಗಳನ್ನು ಉಪಯೋಗಿಸಿದಾಗ ಅವುಗಳ ದ್ಯುತಿ ಪರಿವರ್ತನ ದಕ್ಷತೆ 2009ರಲ್ಲಿದ್ದ 3% ಸುಮಾರು 30-35% ತಲುಪಿದೆ. ಸೂರ್ಯ ಕಿರಣಗಳಿಂದ ಸಿಲಿಕಾನ್ ಹೀರಿಕೊಳ್ಳಲು ಸಾಧ್ಯವಿಲ್ಲದ ಬೆಳಕಿನ ತರಂಗಾಂತರಗಳನ್ನು ಇವು ಸುಲಭವಾಗಿ ಹೀರಿಕೊಳ್ಳುತ್ತಿತ್ತು. ಹಾಗಾಗಿ ಹೆಚ್ಚಾಗಿ ಬಿಸಿಲಿಲ್ಲದಿದ್ದರೂ ಮೋಡ ಕವಿದ ವಾತಾವರಣದಲ್ಲೂ ವಿದ್ಯುತ್ತನ್ನು ತಯಾರಿಸಲು ಸಾಧ್ಯವಿತ್ತು. ದಕ್ಷತೆ 10 ಹೆಚ್ಚುವುದು ಸಾಮಾನ್ಯದ ಮಾತಲ್ಲ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳಿಗೆ ಹೋಲಿಸಿದಾಗ ಇವುಗಳನ್ನು ತಯಾರಿಸಲು ತಗಲುವ ವೆಚ್ಚವು ಅತ್ಯಂತ ಕಡಿಮೆಯಾಗಿತ್ತು. ಪೆರೋಸ್ಕೈಟ್ನಿಂದ ತಯಾರಿಸಿದ ಸೌರಕೋಶಗಳು ಎಷ್ಟೊಂದು ಅರೆ ಪಾರದರ್ಶಕ, ಹಗುರ, ತೆಳು ಮತ್ತು ಬಾಗಬಲ್ಲ ಹಾಳೆಗಳಾಗಿತ್ತೆಂದರೆ ಇವನ್ನು ಈಗಾಗಲೇ ಉಪಯೋಗಿಸುತ್ತಿರುವ ಸಿಲಿಕಾನ್ ಸೌರಕೋಶ ಫಲಕಗಳ ಮೇಲೆ ಅಂಟಿಸಿಬಿಡಬಹುದು ಅಥವಾ ದ್ರವ್ಯ ರೂಪದಲ್ಲಿ ತೆಗೆದುಕೊಂಡು ಸ್ಪ್ರೇ ಮಾಡಿಬಿಡಬಹುದು. ಹಲವಾರು ವಿವಿಧ ಪೆರೋಸ್ಕೈಟ್ ಹಾಳೆಗಳ ದಪ್ಪ ಕೇವಲ ಕೆಲವು ಮೈಕ್ರಾನ್ಗಳಷ್ಟು ಮಾತ್ರ ಇರುತ್ತವೆ. ಹಾಗಾಗಿ ಹಳೆ ಫಲಕಗಳನ್ನು ಸಂಪೂರ್ಣವಾಗಿ ಬದಲಿಸದೆ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಬಹುದು. ಸರಳವಾಗಿ ಹೇಳಬೇಕೆಂದರೆ ಪೆರೋಸ್ಕೈಟ್ಗಳೆಂಬ ಈ ನವೀನ ವಸ್ತುಗಳು ಎಲ್ಇಡಿ, ಲೇಸರ್, ಟ್ರಾನ್ಸಿಸ್ಟರ್, ಸೆನ್ಸಾರ್, ಸೌರ ಫಲಕಗಳು ಮತ್ತು ಔಷಧ ಕ್ಷೇತ್ರದಲ್ಲಿ ಉಪಯೋಗಿಸುವ ಅಸಂಖ್ಯಾತ ಉಪಕರಣಗಳು, ಅಷ್ಟೇಕೆ ಇಡೀ ದ್ಯುತಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲೇ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದರಲ್ಲಿ ಯಾವ ಅನುಮಾನವೂ ಇಲ್ಲ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
2: ಕೆಎಸ್ ನಟರಾಜ್ ಅವರಿಂದ ಪೆರೋಸ್ಕೈಟ್ ಕುರಿತು ಮಾಹಿತಿ ಕೇಳಿದಿರಿ. ವಿಜ್ಞಾನದ ಮುನ್ನಡೆ ಪ್ರಸಾರವಾಯಿತು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35. ಈಗ ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಭೂಮಪಲ್ಲಿ ಮಸ್ತಾನ್ ವಲಿ ಎಂಬ 42 ವರ್ಷದ ವ್ಯಕ್ತಿ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಚಹರೆ ಹೀಗಿದೆ: 6.1 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದು ಹಿಂದಿ, ತೆಲುಗು, ಇಂಗ್ಲಿಷ್ ಭಾಷೆ ಮಾತನಾಡುತ್ತಾರೆ. ನೀಲಿ ಬಣ್ಣದ ತುಂಬುತೋಳಿನ ಶರ್ಟ್ ಮತ್ತು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಸಿದ್ದು ವಿ ಎಂಬ 20 ವರ್ಷದ ಯುವಕ ದಾಸನ್ಪುರ ಹೋಬಳಿಯಿಂದ ಕಾಣೆಯಾಗಿದ್ದಾನೆ. 5.6 ಅಡಿ ಎತ್ತರ, ಸಾಧಾರಣ ಶರೀರ, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ದುಂಡು ಮುಖ ಹೊಂದಿದ್ದು ಬಿಳಿ ತುಂಬುತೋಳಿನ ಶರ್ಟ್, ಕಪ್ಪು ಪ್ಯಾಂಟ್ ಧರಿಸಿರುತ್ತಾನೆ. ಇವರುಗಳ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆಗಳನ್ನು ಕೇಳಿದ್ದೀರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSPLR@gmail.com.

0: ಸ್ಮರಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲಿಗೆ ಸಿರಿಗನ್ನಡಂ.

0: ಏಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಒಟ್ಟು ಒಟ್ಟಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ ಎರಡನೇ ರಾಷ್ಟೀಯ ಲೋಕ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, ಆರು ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿನ ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿಯವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಅಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶಾದ್ಯಂತ 2026ರ ಎರಡನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸುತ್ತಿದೆ. ಈ ಕುರಿತು

0: ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ವಿವಿಧ ಹಂತಗಳಲ್ಲಿ ಅದಾಲತ್ ನಡೆಸಲಾಗುವುದು. ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. 2023 25 ನಡುವೆ 12 ರಾಷ್ಟೀಯ ಲೋಕ್ ಅದಾಲತ್ಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 26 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಂಜೀವ್ ಪಾಂಡೆ ಮಾಹಿತಿ ನೀಡಿದರು. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಎಐ ಪರಿಹಾರಗಳನ್ನು ಉತ್ತೇಜಿಸಲು ಎನ್ಎಚ್ಎ ಆಯೋಜಿಸಿದ 3ನೇ ಹ್ಯಾಕಥಾನ್ ಇದಾಗಿದೆ ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನೀಲ್ ಕುಮಾರ್ ಬನ್ವಾಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇಂದು ಎಬಿಪಿಎಂಜೆಎವೈ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪರಿಸರ ವ್ಯವಸ್ಥೆಯು ಪ್ರಸ್ತುತ 1900 ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳಲ್ಲಿ ಪ್ರತಿದಿನ ಸುಮಾರು 50,000 ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದರು.
1: As on today, we have already treated more than 12 crore people through this scheme, worth value to the extent of 1.8 lakh crores in last 7 years. And through this, we have also generated by Ayushman Bharat PMJAID to more than 43 crore people. So,
0: ರಾಷ್ಟೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ರಕ್ಷಣೆ ವಿತರಣೆಯನ್ನು ಬಲಪಡಿಸಲು, ಕ್ಲೈಮ್ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ಎಬಿಪಿಎಂಜೆಎವೈ ಅಡಿಯಲ್ಲಿ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸಲು ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಳಸಿಕೊಳ್ಳುವ ತನ್ನ ಬದ್ದತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತದ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3 ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಗೇರು ಅಭಿವೃದ್ದಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಿತ್ತು. ಬೆಳೆ ಕುಂಠಿತವಾದ ಕಾರಣ ದಕ್ಷಿಣ ಆಫ್ರಿಕಾದಿಂದ ಕಚ್ಚಾ ಗೇರು ಇಲ್ಲಿನ ಕಾರ್ಖಾನೆಗಳಿಗೆ ಆಮದಾಗುತ್ತಿದೆ ಮತ್ತು ಸಂಸ್ಕರಿತವಾದ ಗೇರು ಉತ್ಪನ್ನ ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಇಳುವರಿ ನೀಡುವ ಗೇರು ತೋಟಗಳ ಕೃಷಿ ಮತ್ತು ಹೆಚ್ಚಿನ ಉತ್ಪಾದಕತೆ ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಲಾಭಕ್ಕಾಗಿ ಅದರ ಪ್ರಯೋಜನಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ

0: ಗೇರು ಮೇಳ ನಿಗಮದಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಯುಟಿ ಖಾದರ್ ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡಾ 30% ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂದು ಬೆಂಗಳೂರು ಹಾಲು ಒಕ್ಕೂಟ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ. ಸದಸ್ಯರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಸಂಘದ ಸದಸ್ಯರಿಗೆ 15 ಲಕ್ಷದವರೆಗೆ ಶೇಕಡಾ 3ರ ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು ವಿಜಯನಗರ ಶಾಸಕ ಹೆಚ್ಆರ್ ಗವಿಯಪ್ಪ ತಿಳಿಸಿದರು. ಹೊಸಪೇಟೆ ತಾಲೂಕಿನ ನಾಗಹಳ್ಳಿಯಲ್ಲಿ ಸುಮಾರು 50 ಕೋಟಿ ಮೊತ್ತದ 2 ವಿದ್ಯುತ್ ಉಪಕೇಂದ್ರಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2 ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಗನಹಳ್ಳಿ ಸಬ್ಸ್ಟೇಷನ್ 23.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಆವರಣ ನಗರ ಪ್ರದೇಶದ ಬೇಡಿಕೆಯನ್ನು ಪೂರೈಸಲು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಬ್ಸ್ಟೇಷನ್ ಸೇರಿ ಒಟ್ಟು 50 ಕೋಟಿ ಮೊತ್ತದ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ದ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟೀಯ ಲೋಕ್ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
2: ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
3: पक्षियों से तो हम खेत को बचा लेते हैं, पर इन घातक रसायनों से कैसे बचाएं?
4: मतलब
3: देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा,
4: परंतु सब ही डाले,
3: सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं.
4: सच है?
3: रे बेटे, एक्सपीरियंस से बता रहा है, धूप में बाल सफेद नहीं किए हैं.
4: ठीक है भाई, मैं भी आज से जैविक खेती शुरू करूंगा.
5: माटी से प्रेम की परंपरा है परंपरागत खेती.
6: प्रधानमंत्री किसान

0: ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕಿಸಾನ್ ಮನಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಮತ್ತು ಮಾರುಕಟ್ಟೆಯ ಅನುಭವದ ಕುರಿತು ಸಿದ್ದಾಪುರ ಗ್ಯಾದಗಿಯ ಬೆನಕ ಅಶೋಕ್ ನಾಯ್ಕ್ ಅವರೊಂದಿಗಿನ ಸಂದರ್ಶನ.
3: ಬೆನಕ ಅಶೋಕ್ ನಾಯ್ಕ್ ಅವರೇ ನಮಸ್ಕಾರ.
4: ನಮಸ್ಕಾರ ಸರ್.
3: ಯುವಕರು ಸ್ವಉದ್ಯೋಗಿಗಳಾಗಬೇಕು ಅನ್ನುವಂತಹದ್ದು ಇತ್ತೀಚೆಗೆ ಹೆಚ್ಚು ಬೇಡಿಕೆಯಲ್ಲಿರುವಂತಹ ಒಂದು ವಿಷಯ. ಅದರಲ್ಲಿಯೂ ಕೂಡ ಒಂದು ವೃತ್ತಿ ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗವನ್ನು ಕೈಗೊಂಡ್ರೆ ಹೆಚ್ಚು ಯಶಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ, ಈ ವೃತ್ತಿ ತರಬೇತಿಯ ಒಂದು ಅವಶ್ಯಕತೆ ಏನು, ಅಗತ್ಯ ಏನು?
4: ಸರ್, ನಾವು ಸ್ವಂತ ಊರಲ್ಲೇ ಇದ್ದುಕೊಂಡು ಹೊಸ ಹೊಸದಾಗಿರುವಂತ ಅಂದ್ರೆ ಉದ್ಯಮವನ್ನು ಸೃಷ್ಟಿ ಮಾಡಿದ್ರೆ ಮುಂದಿರುವಂತ ಪೀಳಿಗೆಗಳಿಗೆ ಇಲ್ಲೇ ಸ್ವ ಉದ್ಯೋಗ ಸೃಷ್ಟಿಯಾಗುವಂತದಕ್ಕೋಸ್ಕರ ನಾವು ಇಲ್ಲೇ ಹೊಸ ಹೊಸ ಉದ್ಯೋಗವನ್ನು ಹುಡುಕಿ ಸೃಷ್ಟಿ ಮಾಡ್ತಾ ಇದ್ದೀವಿ ಸರ್.
3: ನಿಮ್ಮ ವಿದ್ಯಾಭ್ಯಾಸದ ಹಿನ್ನೆಲೆ ಬಗ್ಗೆ ಹೇಳಿ, ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದ್ರೆ ಒಂದು ಸ್ವ ಉದ್ಯೋಗವನ್ನು ಕೈಗೊಳ್ಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
4: ಅಂದ್ರೆ ಸರ್, ನನಗೆ ಫಸ್ಟ್ ಚಿಕ್ಕವನಿದ್ದಾಗ್ಲಿಂದನು ಜೇನಿನ ಮೇಲೆ ತುಂಬಾ ಆಸಕ್ತಿ ಇತ್ತು ಸರ್. ಆನಂತರ ನಾವು PUC ವರೆಗೆ ಹೋಗಿ ಆನಂತರ ನನಗೆ ಜೇನು ಸಾಕಾಣಿಕಾ ಕೇಂದ್ರದಲ್ಲಿ ಒಂದು ಟೆಂಪ್ರವರಿ ಬೇಸಿಕ್ ಮೇಲೆ ಕೆಲಸ ಸಿಗುವಂತ ಚಾನ್ಸ್ ಬಂತು ಸರ್. ಆನಂತರ ಅದರಲ್ಲಿ ಒಂದು 8 ವರ್ಷ ಕೆಲಸ ಮಾಡಿ ಆನಂತರ ಸರ್ ಅದರಲ್ಲಿ ಇರುವಂತ ಸ್ವಲ್ಪ ಕ್ವಾಲಿಟಿ ಆಗಿರುವಂತ ವಸ್ತುಗಳನ್ನು ಸಪ್ಲೈ ಕೊಡಬೇಕು ರೈತರಿಗೆ ಮತ್ತೆ ಜನಗಳಿಗೆಲ್ಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಬೆನಕ ಬಿ ನರ್ಸರಿ ಅನ್ನೋ ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಆನಂತರ ಅದರಲ್ಲಿ ನಮ್ಮ ಏನೇನು ಉತ್ಪನ್ನಗಳನ್ನು ರೆಡಿ ಮಾಡಿ ಕೊಡ್ತಾ ಇದ್ದೀವಿ, ಒಳ್ಳೆ ಗುಣಮಟ್ಟದ ಉತ್ಪನ್ನಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದೀವಿ ಸರ್.
3: ನೈಸರ್ಗಿಕವಾಗಿ ಇರುವಂತಹ ಒಂದು ಜೇನನ್ನ ಪಡೆಯುವಂತಹದ್ದು ಮತ್ತು ಕೃತಕವಾಗಿ ಜೇನು ಕೃಷಿಯನ್ನ ಮಾಡಿ ಜೇನನ್ನ ಪಡೆಯುವಂತಹದ್ದು ಏನು ವ್ಯತ್ಯಾಸ ಇದೆ, ಏನು ಲಾಭ ಇದೆ
4: ಇದರಲ್ಲಿ ಸರ್? ಏನಿದೆ ಅಂದ್ರೆ, ಒಂದು ಜೇನು ಒಂದು ಕುಟುಂಬ ನಡೆಸಬೇಕು ಅಂದ್ರೆ 1 ಕೆಜಿ ಮೇಣ ಉತ್ಪತ್ತಿ ಮಾಡಬೇಕಂದ್ರೆ 8-10 ಕೆಜಿ ಜೇನುತುಪ್ಪವನ್ನ ಬಳಸ್ಕೋಬೇಕಾಗತ್ತೆ. ಈಗ ನಾವು ಜೇನು ಪೆಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡಿದ್ರೆ ಏನು ಎರಿಗಳು ಇರ್ತದೆಯೋ ಅದನ್ನ ಮತ್ತೆ ಪುನಃ ಬಳಕೆ ಮಾಡ್ತೀವಿ. ತುಪ್ಪ ತೆಗೆಯುವಂತ ಸಮಯದಲ್ಲಿ ಮಷಿನ್ ಅಲ್ಲಿ ತುಪ್ಪ ತೆಗಿತೀವಿ, ಆದ್ರಿಂದ ಯಾವುದೇ ಒಂದು ಸಮಸ್ಯೆ ಆಗುವುದಿಲ್ಲ, ಅಂದ್ರೆ ಹಾನಿ ಆಗುವುದಿಲ್ಲ. ಆನಂತರ ಸರ್ ಮತ್ತೊಂದು ಏನಿದೆ ಅಂದ್ರೆ, ಈಗ ಮರದಲ್ಲಿರುವಂತಹ ಜೇನು ಅದ್ರ ತೆಗಿಬೇಕಾದ್ರೆ ಅದನ್ನ ಓಪನ್ ಮಾಡಿ ಆ ಮರಿಗಳು ಎಲ್ಲ ಮಿಕ್ಸ್ ಆಗುತ್ತೆ, ಆತರ ಪೋಲನ್ ಅಂತ ಬರ್ತದೆ ಸರ್, ಅದು ಮಿಕ್ಸ್ ಆಗ್ತದೆ, ಅದರಿಂದ ಜೇನುತುಪ್ಪದ ಕ್ವಾಲಿಟಿಯಲ್ಲಿ ಸಮಸ್ಯೆ ಆಗ್ತದೆ, ಅನಂತರ ಹುಳಿ ಬರುವಂತ ಸಾಧ್ಯತೆ ಜಾಸ್ತಿ ಇರ್ತದೆ ಸರ್. ಅದಕ್ಕೋಸ್ಕರ 100% ಸರ್ ನಾವು ಪೆಟ್ಟಿಗೆಯಲ್ಲಿ ಸಾಕಿರುವಂತ ಜೇನುತುಪ್ಪವನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಸರ್. ತೆಗೆದ್ರೆ ಅಂದ್ರೆ ಯಾವುದೇ ಹಾನಿ ಮಾಡದೆ ಜೇನಿಗೆ ಪ್ರಕೃತಿಯಲ್ಲಿ ಇರುವಂತ ಜೇನ ಪ್ರಕೃತಿಯಲ್ಲೇ ಬಿಟ್ಟು ನಾವು ಸಾಕಾಣಿಕೆ ಮಾಡೋದು ಸರ್.
3: ಜೇನು ಕೃಷಿಯ ಬಗ್ಗೆ ತರಬೇತಿ ಇಲ್ಲದೆ ಜೇನು ಕೃಷಿ ಮಾಡುವಂತಹದ್ದು ಹೆಚ್ಚು ಅಪಾಯಕಾರಿ ಅಂತ ಹೇಳ್ತಾರೆ, ಇದು ನಿಜವ?
4: ಹೌದು ಸರ್. ಅಂದ್ರೆ ಪ್ರತಿಯೊಂದು ಇಲ್ಲಿ ಹುಳಗಳು ಯಾವ್ಯಾವ ತರ ಕೆಲಸ ಮಾಡ್ತದೆ, ಅದರದ್ದು ದಿನನಿತ್ಯದ ಏನು ಕೆಲಸಗಳು ಏನಿದೆ ಅಂತ ಅದ್ರ ಒಂದು ಎಲ್ಲವನ್ನು ಡೀಟೇಲ್ ಆಗಿ ತಿಳ್ಕೊಂಡ್ರೆ ಮಾತ್ರ ಸರ್ ಕ್ಲಿಯರ್ ಆಗಿ ಜೇನು ಸಾಕಾಣಿಕೆ ಮಾಡೋಕೆ ಸಾಧ್ಯ ಇದೆ. ಅಂದ್ರೆ ಈಗ 3 ಜಾತಿ ಹುಳಗಳು ಬರ್ತದೆ ಸರ್ ಒಂದು ಜೇನಲ್ಲಿ, ರಾಣಿ, ಕೆಲಸಗಾರ ನೊಣ, ಗಂಡು ನೊಣ. ಇವು 3 ಏನೇನು ಕೆಲಸ ಮಾಡ್ತದೆ, ಯಾವ್ಯಾವ ತರ ವರ್ಕ್ ಮಾಡ್ತದೆ, ಮತ್ತೆ ಏನು ಸಮಸ್ಯೆಗಳಾದ್ರೆ ಯಾವ್ಯಾವ ತರ ಗೊತ್ತಾಗುವಂತ ಸೂಚನೆ ಕೊಡ್ತದೆ ಅನ್ನೋದು ಮೇನ್ ತಿಳ್ಕೋಬೇಕು ಸರ್. ಅದರಿಂದ ನಾವು ಕ್ಲಿಯರ್ ಆಗಿ ಜೇನು ಸಾಕಾಣಿಕೆ ಮಾಡಬಹುದು ಸರ್.
3: ಆಮೇಲೆ ಆಧುನಿಕ ಜೇನು ಕೃಷಿಯಲ್ಲಿ ಬಳಸುವಂತಹ ಒಂದು ಜೇನು ಪೆಟ್ಟಿಗೆಯ ಗುಣಮಟ್ಟದ ಬಗ್ಗೆ ಹೇಳಿ, ಒಳ್ಳೆಯ ಜೇನು ಪೆಟ್ಟಿಗೆ ಅಂದ್ರೆ ಹೇಗಿರಬೇಕು, ಅದರ ಗುಣಮಟ್ಟ ಹೇಗಿರಬೇಕು?
4: ಒಳ್ಳೆಯ ಜೇನು ಪೆಟ್ಟಿಗೆ ಅಂದ್ರೆ ಸರ್ ISI ಮಾದರಿಯ ಜೇನು ಪೆಟ್ಟಿಗೆಗಳನ್ನು ನಾವು ಇಲಾಖೆಯಿಂದ ಗೌರ್ಮೆಂಟ್ ಒಂದು ರೆಕಮೆಂಡ್ ಮಾಡಿದೆ. ಅವರದಾದಂತ ಸೈಜ್ ಇದೆ, ಆ ಸೈಜ್ನಲ್ಲಿ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯವಾಗಿರುವಂತ ಒಂದು ಸೈಜ್ ಮಾಡಿದ್ದಾರೆ. ಅಂದ್ರೆ ಎಲ್ಲ ಇಡೀ ರಾಜ್ಯದಾದ್ಯಂತ ಯಾರೇ ಜೇನು ಪೆಟ್ಟಿಗೆಯನ್ನು ಸಾಕಿದ್ರು ಎಲ್ಲರಿಗೂ ಯೂಸ್ ಆಗುವಂತ ಒಂದೇ ಮಾಡೆಲ್ನ ಯೂಸ್ ಮಾಡಬೇಕು ಅನ್ನೋಕ್ಕೋಸ್ಕರ ಸರ್. ಅಂದ್ರೆ ಅದರಲ್ಲಿ ಹಾರ್ಡ್ ವುಡ್ ಬಳಸಬೇಕು ಸರ್, ಜೇನು ಪೆಟ್ಟಿಗೆಗೆ ಹಾರ್ಡ್ ವುಡ್. ಆನಂತರ ಎಲ್ಲ ಜಾಯಿಂಟ್ಗಳನ್ನು ಕ್ರಾಸ್ ಕಟಿಂಗ್ ಮಾಡಿ ಸೇರಿಸಬೇಕು. ಆನಂತರ ಕ್ಯಾಪ್, ಟೋಟಲ್ ಆಗಿರುವಂತ ಎಲ್ಲ ವಸ್ತುಗಳು, ನೆಕ್ಸ್ಟ್ ಏರ್ ಕಂಡೀಷನ್ ಹೋಲ್ಗಳು, ಪ್ರತಿಯೊಂದು ನೀಟ್ ಆಗಿ ಕಂಡೀಷನ್ ಅಲ್ಲಿ ಇರಬೇಕು ಸರ್, ಒಳ್ಳೆ ಕಂಡೀಷನ್ ಅಲ್ಲಿ ಇರಬೇಕು.

0: ಯಾವ ಮರದ್ದು ಸೂಕ್ತ ಅಂತ ಹೇಳ್ತೀರಿ?
1: ಜೇನು ಬಾಕ್ಸ್ ಸರ್ ಮೇನ್ ಆಗಿ ಜಂಗಲ್ ವುಡ್ ಅಲ್ಲಿ ಮಾಡಿದ್ರೆ ಉತ್ತಮ ಸರ್. ಅಂದ್ರೆ ಜೇನು ಎಲ್ಲಾ ವುಡ್ ಅಲ್ಲೂ ಇರ್ತದೆ, ಆದ್ರೆ ಏನು ಸಮಸ್ಯೆ ಅಲ್ಲ ಸರ್. ಟೋಟಲ್ ಆಗಿ ನಮ್ಮ ಹತ್ರ ಮರದ ಬಾಕ್ಸ್ ಇದೆ, ಫೈಬರ್ ಬಾಕ್ಸ್ ಇದೆ, ನಂತರ ಮಣ್ಣಿನ ಬಾಕ್ಸ್ ಇದೆ, ಕಾಂಕ್ರೀಟ್ ಬಾಕ್ಸ್ ಇದೆ ಸರ್. ಈ ಎಲ್ಲಾ ಇದರಲ್ಲೂ ಮರಗಳಲ್ಲೂ ಅಥವಾ ವಸ್ತುಗಳಲ್ಲೂ ಇಟ್ಟು ನೋಡಿ ಟೆಸ್ಟ್ ಮಾಡಿದೀವಿ ಸರ್, ಏನು ಸಮಸ್ಯೆ ಆಗಲ್ಲ, ಎಲ್ಲ ಇದರಲ್ಲೂ ಇರ್ತದೆ. ಅಂದ್ರೆ ಅದಕ್ಕೆ ಯೋಗ್ಯವಾಗಿರುವಂತ ವಾತಾವರಣ ಬೇಕು ಅಂದ್ರೆ ಮರದಲ್ಲಿ ತುಂಬಾ ಒಳ್ಳೇದು ಸರ್.
0: ಅಂದ್ರೆ ನಿರ್ವಹಣೆಯ ದೃಷ್ಟಿಯಿಂದ ಯಾವ್ದು ಒಳ್ಳೆ ಮರದ ಒಳ್ಳೇದು?
1: ಮರದ್ದು ಒಳ್ಳೇದು ಸರ್. ಅಂದ್ರೆ ಸರ್ ಕಾಂಕ್ರೀಟ್ ಆದ್ರೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ, ವೇಟ್ ಬರ್ತದೆ. ಮಣ್ಣಿಂದಾದ್ರೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಡೆದೋಗ್ತದೆ. ಮರದ್ದಾದ್ರೆ ಸರ್ ಎಲ್ಲೂ ಹೊರಗಡೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಮ್ಗೆ ಈಸಿ ಆಗ್ತದೆ, ಮತ್ತೆ ಏನು ಜಂಪ್ ಆದ್ರೂ ಯಾವುದು ಕಟ್ ಆಗಲ್ಲ ಸರ್. ಅದಕ್ಕೋಸ್ಕರ
0: ಈಗ ಜೇನು ಕೃಷಿಗೆ ಪೂರಕವಾದಂತ ಒಂದು ವಾತಾವರಣ ಈಗಲೂ ಕೂಡ ಇದೆಯೋ ಅಥವಾ ವಾತಾವರಣದಲ್ಲಿ ಏನಾದ್ರೂ ಸಾಕಷ್ಟು ಬದಲಾವಣೆ ಆಗಿದೆಯಾ?
1: ಇವಾಗ ಸರ್ ವಾತಾವರಣದಲ್ಲಿ 2 ವರ್ಷದಿಂದ ತುಂಬಾ ಸಮಸ್ಯೆ ಆಗಿದೆ. ನಾವೊಂದು 800 ಜೇನು ಕಾಲೋನಿಗಳನ್ನ ತುಪ್ಪದ ಕಲೆಕ್ಷನ್ ಗಾಗಿ ಇಟ್ಟಿದ್ದೆ. ಅದರಲ್ಲಿ ಸರ್ ಸುಮಾರು 1.5 kg ಅಷ್ಟೇ ಇಳುವರಿ ಬಂದಿದೆ ಪರ್ ಬಾಕ್ಸ್ ಅಲ್ಲಿ. ಪ್ರತಿ ಒಂದು ಬಾಕ್ಸ್ ನಲ್ಲಿ ಇಳುವರಿ 8-10 kg ನಮ್ಮ ನಿರೀಕ್ಷೆ ಇದ್ದೇ ಇರ್ತದೆ ಸರ್, ಆಗ್ಲೇಬೇಕು. 2 ವರ್ಷದಿಂದ ಸರ್ ಪ್ರಾಬ್ಲಮ್ ತುಂಬಾ ಆಗ್ತಾ ಇದೆ, ಸಮಸ್ಯೆ ತುಂಬಾ ಆಗ್ತಾ ಇದೆ.
0: ಏನ್ ಕಾರಣ ಇರಬಹುದು
1: ಅಂತ ಸರ್? ಕಾರಣ ತುಂಬಾ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಸರ್. ಇವಾಗ ಒಂದು ಹೂವು ಅರಳಿದ ತಕ್ಷಣ ಪುಷ್ಪರಸ ಡ್ರೈ ಆಗಿಬಿಡ್ತದೆ ಜಾಸ್ತಿ ಟೆಂಪರೇಚರ್ ಇದ್ರೆ. ಅಂದ್ರೆ ಈ ಹುಳಗಳು ಹೂಗರ ಒಳಗಡೆ ಆನಂತರ ಅದಕ್ಕೆ ಸಿಗಲ್ಲ, ಅದಕ್ಕೋಸ್ಕರ ಹನಿಯಲ್ಲಿ ಆಗಿದೆ, ಸಮಸ್ಯೆ ಆಗಿದೆ ಸರ್.
0: ಈ ಜೇನು ಕುಟುಂಬಗಳನ್ನ ಸಹ ಅಭಿವೃದ್ಧಿ ಮಾಡುವಂತಹದ್ದು ಅಥವಾ ಪಾಲು ಮಾಡುವಂತಹದ್ದು ಇದನ್ನು ವೈಜ್ಞಾನಿಕವಾಗಿ ಹೇಗೆ ಮಾಡ್ತೀರಿ?
1: ವೈಜ್ಞಾನಿಕವಾಗಿ ಒಂದು ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇರುವಂತದ್ದು ನ್ಯಾಚುರಲ್ ಆಗಿ ಡಿವೈಡ್ ಆಗುವಂತದ್ದು. ಆನಂತರ ನಾವು ಎಮರ್ಜೆನ್ಸಿ ಕ್ವೀನ್ ಅಂತ ರೆಡಿ ಆಗ್ತದೆ ಸರ್. ರಾಣಿ ಇಲ್ಲದ ಸಮಯದಲ್ಲಿ ಕೆಲಸಗಾರ ನೊಣಗಳು ರಾಣಿಯನ್ನು ಕ್ರಿಯೇಟ್ ಮಾಡ್ತದೆ, ರಾಣಿ ಇಟ್ಟಿರುವ ಮೊಟ್ಟೆಗಳನ್ನು. ಆ ಒಂದು ಡೈರೆಕ್ಷನ್ ಅಲ್ಲಿ ನಾವು ಅದು ಇದನ್ನು ಬಳಸ್ಕೊಂಡು ನಾವು ಡಿವೈಡಿಂಗ್ ಮಾಡ್ತೀವಿ. ಇವಾಗ ಎಲ್ಲರೂ ಮಾಡುವಂತದ್ದು ಅದೇ ಈ ಏರಿಯಾದಲ್ಲಿ, ಮತ್ತೆ ಎಲ್ಲಾ ಕಡೆ ರಾಜ್ಯದಲ್ಲಿ, ಎಲ್ಲಾ ರಾಜ್ಯದಲ್ಲೂ. ಆನಂತರ ಮತ್ತೆ ಗ್ರಾಫ್ಟಿಂಗ್ ಒಂದಿದೆ ಸರ್, ಅದು ಇನ್ನೂ ಇಲ್ಲಿ ಶುರು ಮಾಡ್ಲಿಲ್ಲ. ಕ್ವೀನ್ ಗ್ರಾಫ್ಟಿಂಗ್ ಅಂತ ನಾವು ಮಾಡುವಂತದ್ದು.
0: ಒಂದು ಜೇನು ಕುಟುಂಬದಿಂದ 1 ವರ್ಷಕ್ಕೆ ಎಷ್ಟು ಕುಟುಂಬವನ್ನು ಮಾಡಬಹುದು ಪ್ರತ್ಯೇಕವಾಗಿ?
1: ಒಳ್ಳೆ ಕಂಡೀಷನ್ ಇರುವಂತ ಗೂಡು ಆದ್ರೆ ಅದರಲ್ಲಿ 1-5-6 ಕಾಲನಿ ಮಾಡಬಹುದು. ಅಂದ್ರೆ ಸರ್ ಎಲ್ಲಾ ಪ್ರಮಾಣದಲ್ಲೂ ಜಾಸ್ತಿನೂ ಆಗ್ಬಹುದು, ಕಡಿಮೆನೂ ಆಗ್ಬಹುದು. ಸರಾಸರಿ 1-5-6 ಕಾಲನಿ ಕುಟುಂಬವನ್ನು ಮಾಡಬಹುದು, ಕಂಡೀಷನ್ ಒಳ್ಳೆ ಕಂಡೀಷನ್ ಇರುವಂತ ಕುಟುಂಬದಾದ್ರೆ.
0: ಈಗ ನೈಸರ್ಗಿಕ ಶತ್ರುಗಳು ಯಾವ್ಯಾವು ಮತ್ತು ಅವುಗಳ ಒಂದು ನಿರ್ವಹಣೆ ಮಾಡುವಂತಹದ್ದು ಮತ್ತು ಮಳೆಗಾಲದಲ್ಲಿ ಈ ಜೇನು ಕುಟುಂಬಗಳ ನಿರ್ವಹಣೆ ಮಾಡುವಂತಹದ್ದು ಏನೇನು ಸೂಕ್ಷ್ಮ ವಿಚಾರಗಳನ್ನ ಗಮನಿಸಬೇಕಾಗ್ತದೆ
1: ಸರ್? ನೈಸರ್ಗಿಕವಾಗಿ ಶತ್ರುಗಳು 1 ಜೇಡ ಬಲೆ ಕಟ್ಟತ್ತಲ್ಲ ಅದು, ಆನಂತರ ಓತಿ ಕಾಟ ಅಂತ ಬರ್ತದೆ, ಆನಂತರ ಈ ಕಡಜದ ಹುಳು ಅಂತ ಬರ್ತದೆ, ಆನಂತರ ಬಿ ಈಟರ್ ಅಂತ 2 ತರ ಹಕ್ಕಿ ಪಕ್ಷಿಗಳು ಬರ್ತದೆ, ಆನಂತರ ನಮ್ದು ಹೆಲಿಕಾಪ್ಟರ್ ಚಿಟ್ಟೆ ಇದೆಯಲ್ಲ ಸರ್, ಅದು ಸಮೇತ ಜೇನು ಹುಳಗಳನ್ನು ಕ್ಯಾಚ್ ಮಾಡ್ತದೆ. ಇವಾಗ ಬಿ ಈಟರ್ ಅನ್ನುವಂತ ಪಕ್ಷಿ ಜೇನು ಹುಳಗಳನ್ನು ಮಾತ್ರ ತಿಂದು ಬದುಕುವಂತ ಮಾತ್ರ, ಜಾಸ್ತಿ ಪ್ರಮಾಣದಲ್ಲಿ ಜೇನು ಹುಳಗಳನ್ನೇ 90% ಜೇನು ಹುಳಗಳು ಮಾತ್ರ ತಿಂತದೆ. ಅದು ಅದರಿಂದ ತುಂಬಾ ಸಮಸ್ಯೆ ಆಗ್ತದೆ ಸರ್.
0: ಹೇಗೆ ನಿರ್ವಹಣೆ ಮಾಡಬಹುದು
1: ಅದು ತುಂಬಾ ಕಷ್ಟ ಸರ್. ಅಂದ್ರೆ ಓಪನ್ ಇರುವ ಅಂತ ಪ್ಲೇಸ್ ಅಲ್ಲಿ ಜೇನು ಪೆಟ್ಟಿಗೆಯನ್ನು ಇಡದೆ ತೋಟಗಳ ಒಳಗಡೆ ಇಟ್ಟರೆ ಅದಕ್ಕೆ ಈಸಿಯಾಗಿ ಅಟ್ಯಾಕ್ ಮಾಡಿ ಹಿಡಿಲಿಕ್ಕೆ ಆಗಲ್ಲ, ಹಾರಾಟಕ್ಕೆ ತೊಂದರೆ ಆಗುವುದರಿಂದ ಜೇನು ನೊಣಗಳು ತಪ್ಪಿಸಿಕೊಳ್ಳುತ್ತದೆ. ಅದರೊಂದು ಮಾಡಬಹುದು ಸರ್.
0: ಈ ಮೇಣದ ಚಿಟ್ಟೆಯ ಸಮಸ್ಯೆಯನ್ನು ಹೇಗೆ ನಿಭಾಯಿಸಬಹುದು?
1: ವರ್ಷಕ್ಕೆ 1 ಬಾರಿ ಪ್ರತಿ ಒಂದು ಎರಿಗಳನ್ನು ಹೊಸ ಎರಿಗಳನ್ನಾಗಿ ಬೆಳೆಸ್ಕೊಳ್ತಾ ಹೋದ್ರೆ ಅವಾಗ ಹಳೆಯ ಎರಿಗಳು ಖಾಲಿ ಆಗ್ತದೆ, ಅವಾಗ ಮೇಣದ ಚಿಟ್ಟೆ ಸಮಸ್ಯೆ ಇರಲ್ಲ. ಮತ್ತೊಂದು ಏನಿದೆ ಅಂದ್ರೆ ಜೇನು ಸ್ಟ್ರಾಂಗ್ ಆಗಿರುವಂತ ನೋಡ್ಕೊಂಡ್ರೆ, ಸ್ಟ್ರಾಂಗ್ ಆಗಿರುವ ಹಾಕಿ ನೋಡ್ಕೊಂಡ್ರೆ ಅವಾಗ ಯಾವುದೇ ಸಮಸ್ಯೆ ಬರಲ್ಲ.
0: ಈ ಇರುವೆಗಳ ಕಾಟ ಆಗ್ಬಹುದು ಅಥವಾ ಬೇರೆ ಹಲ್ಲಿಗಳು ಇಂಥವ ಕಾಟ ಇದ್ರೆ ಅದನ್ನ ಹೇಗೆ ನಿರ್ವಹಣೆ ಮಾಡಬಹುದು?
1: ಇರುವೆಗಳ ಕಾಟದಲ್ಲಿ ಸರ್ ಸ್ಟ್ಯಾಂಡಿಗೆ ಕಪ್ಪು ಬರ್ತದೆ, ಅದರಲ್ಲಿ ವಾಟರ್ ಹಾಕ್ಬಹುದು. ಆನಂತರ ನೆಕ್ಸ್ಟ್ ಬೇಗ ಡ್ರೈ ಆಗುವಂತದ್ದಾದ್ರೆ ನೀರು ಬೇಗ ಆರೋ ಬಿಡ್ತದೆ, ಅದಕ್ಕೆ ಈ ವೇಸ್ಟ್ ಆಯಿಲ್ ಬರುತ್ತಲ್ಲ ಅದನ್ನ ಒಂದು ಸ್ವಲ್ಪ ಹಾಕಿದ್ರೆ ಸುತ್ತಳತೆ ಹಾಕಿದ್ರೆ ಸರ್ ಇಲ್ಲ ಸರ್, ಅದಕ್ಕೊಂದು ಕಪ್ ಬರ್ತದೆ ವಾಟರ್ ಕಪ್ಪು, ಆ ಕಪ್ಪಿಗೆ ಆಯಿಲ್ ಹಾಕಿದ್ರೆ ಆಯ್ತು ಸರ್, ಏನ್ ಸಮಸ್ಯೆ ಆಗಲ್ಲ.
0: ಆಮೇಲೆ ಜೇನು ಕೃಷಿಯನ್ನ ಮಾಡುವುದು ಎಷ್ಟು ಮುಖ್ಯವೋ ಜೇನನ್ನ ಒಂದು ಸಂಸ್ಕರಣೆ ಮಾಡುವಂತಹದ್ದು ಮತ್ತು ಮಾರುಕಟ್ಟೆ ಮಾಡುವಂತಹದ್ದು ಕೂಡ ಬಹಳಷ್ಟು ಪ್ರಮುಖವಾಗ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನದ ಬಗ್ಗೆ ಹೇಳಿ.
1: ಇವಾಗ ಸರ್ ಮಾರುಕಟ್ಟೆಯಲ್ಲಿ ಇರುವಂತ ಜೇನಿಗೂ ನಾವು ಇಲ್ಲಿ ಬಾಕ್ಸ್ ಅಲ್ಲಿ ತೆಗೆದು ಎಲ್ಲ ಟೋಟಲ್ ಆಗಿ ಸೇಲ್ ಮಾಡುವಂತ ಜೇನಿಗೂ ತುಂಬಾ ಕಾಂಪಿಟೇಷನ್ ಆಗ್ತದೆ ಸರ್. ಅವ್ರದ್ದು 1/2 ರೇಟ್ ಅಲ್ಲಿ ಸಿಗ್ತದೆ, ನಮ್ಗೆ ಈಗ 900-1,000 ರೂಪಾಯಿಯಲ್ಲಿ ಸೇಲ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಯಾಕೋಸ್ಕರ ಅಂದ್ರೆ ಅಲ್ಲಿ MRP GST ಕಟ್ಟಬೇಕು, ಅನಂತರ ಪ್ರತಿಯೊಂದು ಸೇಲರ್ಸಿಗೂ ಕಮಿಷನ್ ಬರ್ತದೆ ಸರ್. ಈಗ ಟೋಟಲ್

0: ಹೊರತಾಗಿ ನಮ್ಮ ಬೆಳೆದಿರುವಂತ ಜೇನುತುಪ್ಪವನ್ನ ತುಂಬಾ ಕಡಿಮೆಯ ರೇಟಲ್ಲೂ ಕೊಡ್ಲಿಕ್ಕಾಗಲ್ಲ. ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಸಪ್ಲೈ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ ಸಮಸ್ಯೆಗಳು ತುಂಬಾ ಬರ್ತದೆ. ಅದನ್ನೆಲ್ಲ ಒಂದು ರೀತಿಯಲ್ಲಿ ಸೆಟ್ ಮಾಡ್ಬೇಕು ಸರ್. ಅದು ತುಂಬಾ ಕಷ್ಟವಾಗಿರುವಂತ ಕೆಲಸ, ಅಂದ್ರೆ ಕಾಂಪಿಟೇಷನ್ ಇರ್ತದೆ ಸರ್.
1: ಈಗ ನೀವು ಬೆನಕ ಒಂದು ಜೇನು ಉತ್ಪನ್ನಗಳ ಬಗ್ಗೆ ನೀವು ಪ್ರಯತ್ನ ಪಟ್ಟಿದ್ರಿ, ಈ ಬಗ್ಗೆ ಹೇಳಿ.
0: ಬೆನಕ ಬಿ ನರ್ಸರಿಯಲ್ಲಿ ಸರ್ ಈಗ ಜೇನು ಕುಟುಂಬ, ಜೇನು ಬಾಕ್ಸ್, ಆನಂತರ ಜೇನು ತುಪ್ಪ, ತುಪ್ಪದ್ದು ಭುವನ ಸುಧಾ ಅಂತ ಹೇಳಿ ಬ್ರ್ಯಾಂಡ್ ನೇಮ್ ಮಾಡಿದೀವಿ. ಆನಂತರ ಬಾಕ್ಸ್ ಮತ್ತೆ ಅದೆಲ್ಲ ಬೆನಕ ಬಿ ನರ್ಸರಿ ಮೂಲಕನೇ ಸಪ್ಲೈ ಆಗ್ತದೆ ಟೋಟಲ್ ಆಗಿರುವಂತ ಎಲ್ಲ ವಸ್ತುಗಳು.
1: ಅಂದ್ರೆ ಈಗ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಸಪ್ಲೈ ಮಾಡ್ತೀರೋ ಅಥವಾ ಬೇರೆ ಪ್ರದೇಶಗಳಿಲ್ಲ
0: ಸರ್? ನಮ್ಗೆ ತೋಟಗಾರಿಕಾ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಭಾಗಗಳಿಗೂ ಸಪ್ಲೈ ಮಾಡುವಂತ ಪರ್ಮಿಷನ್ ಇದೆ. ಆನಂತರ ಎಲ್ಲಾ ಭಾಗದಲ್ಲೂ ಸಬ್ಸಿಡಿಯನ್ನು ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ರೈತರಿಗೆ, ತಗೊಂಡಿರುವಂತ ರೈತರಿಗೆ.
1: ಜೇನಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂತಹದ್ದು ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಏನೇನು ಕ್ರಮವನ್ನು ಕೈಗೊಳ್ಳಬೇಕು?
0: ಜೇನಿನ ಗುಣಮಟ್ಟ ಸರ್, ನಮ್ಮ ಏರಿಯಾದಲ್ಲಿ ಬರುವಂತ ಜೇನುತುಪ್ಪದ ಟೇಸ್ಟ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಮ್ಮ ಭಾಗದಲ್ಲಿ ಯಾವ್ಯಾವ ತರ ಇದೆ ಅಂತ. ಆನಂತರ ಬಯಲು ಸೀಮೆಯಲ್ಲಿ ಸಿಗುವಂತ ತುಪ್ಪದ ಟೇಸ್ಟ್ ಬೇರೆ ಇರ್ತದೆ, ನಮ್ಮ ಭಾಗದಲ್ಲಿ ಇರುವಂತ ಟೇಸ್ಟ್ ಬೇರೆ ಇರ್ತದೆ. ಅಂದ್ರೆ ಸರ್, ನಾವು ಪ್ರೊಸೆಸಿಂಗ್ ಮಾಡಬೇಕು ಅಂದ್ರೆ 18-22 degrees ಒಳಗಡೆ ಮಾಯಿಶ್ಚರ್ ಇರಬೇಕು, ನೀರಿನ ಅಂಶ ಇರಬೇಕು. ಅಷ್ಟರ ಮೇಲಿದ್ರೆ ಜೇನುತುಪ್ಪ ಹುಳಿ ಬರುವಂತ ಸಾಧ್ಯತೆ ಜಾಸ್ತಿ ಇರ್ತದೆ ಸರ್. ಅಂದ್ರೆ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಸ್ಟಾರ್ಟ್ ಆಗುತ್ತೆ, ಹುಳಿ ಬರುತ್ತೆ, ನೊರೆ ನೊರೆ ಬರ್ತದೆ ಅದಕ್ಕೋಸ್ಕರ. ಆನಂತರ ಅದನ್ನ ನಾವು 50-60 degrees ಒಳಗಡೆ, 60 degrees ಒಳಗಡೆ ಅದನ್ನ ವಾಟರ್ ಬಾತ್ ಅಂತ ಹೀಟ್ ಮಾಡ್ತೀವಿ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದೊಂದು ಮತ್ತೊಂದು ಪಾತ್ರೆ ಇಟ್ಟು ಅದರೊಳಗೆ ಜೇನುತುಪ್ಪ ಹಾಕಿ ಹೀಟ್ ಮಾಡ್ತೀವಿ ಸರ್. ಅವಾಗ ಮೇಲ್ಗಡೆ ಇರುವಂತ ಮಾಯಿಶ್ಚರ್ ಅಂಶ ಕಡಿಮೆ ಆದ ನಂತರ ಜೇನುತುಪ್ಪ ಪ್ಯಾಕ್ ಮಾಡಿ ಸೀಲ್ ಮಾಡಿ ಇಟ್ಟರೆ ಓಪನ್ ಮಾಡಲಿಲ್ಲ ಅಂದ್ರೆ ಸರ್ ಒಂದು 100 ವರ್ಷ ಆದರೂ ಏನು ಹಾಳಾಗಲ್ಲ ಸರ್ ಜೇನುತುಪ್ಪ.
1: ಆಮೇಲೆ ಅದನ್ನ ಬ್ರ್ಯಾಂಡಿಂಗ್ ಮಾಡುವಂತಹದ್ದು ಮತ್ತು ಮಾರುಕಟ್ಟೆ ಮಾಡುವ ದೃಷ್ಟಿಯಲ್ಲಿ ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಮಾರಾಟ ಮಾಡೋದು ಒಳ್ಳೇದಂತ ಹೇಳ್ತಿರೋ ಅಥವಾ 1 kilo, 2 kilo, 5 kilo ಅಂತ ಮಾರಾಟ ಮಾಡೋದು ಒಳ್ಳೇದಂತೀರ
0: ಸರ್? ಇವಾಗ ಮಾರುಕಟ್ಟೆಯಲ್ಲಿ ಯಾವ ವಸ್ತು ಕಡಿಮೆ ಪ್ರಮಾಣದಲ್ಲಿ ಸಿಗುವಂತದ್ದಾದ್ರೆ, ಇವಾಗ 50 grams ಜೇನುತುಪ್ಪಕ್ಕೆ ಜಾಸ್ತಿ ಡಿಮ್ಯಾಂಡ್ ಬರ್ತದೆ. ಇವಾಗ ಔಷಧಿಯಲ್ಲಿ ತುಂಬಾ ಬಳಸುವಂತದ್ದಾಗಿರೋದ್ರಿಂದ ಜೇನುತುಪ್ಪ ಈಗ ಚೆನ್ನಾಗಿದೆಯೋ ಇಲ್ಲೋ ಟೆಸ್ಟ್ ಮಾಡ್ಕೊಂಡು ತಗೊಳ್ಳೋದಕ್ಕೂ ಒಳ್ಳೇದಾಗ್ತದೆ. 50 grams, 100 grams ಸಪ್ಲೈ ಕೊಟ್ರೆ ಆನಂತರ ಅವ್ರಿಗೆ ಇಷ್ಟ ಆದ್ರೆ ನೆಕ್ಸ್ಟ್ ಇಲ್ಲಿ ಬರ್ಲಿಕ್ಕೆ ಆಗಲ್ಲ, ತಗೊಳ್ಲಿಕ್ಕೆ ಆಗಲ್ಲ ಅನ್ನೋ ಭಾವನೆ ಇದ್ದವರು 1/2 kg, 1 kg ಅದಕ್ಕೂ ಜಾಸ್ತಿ ತಗೊಳ್ತಾರೆ ಸರ್. ನಾವೇನ್ ಮಾಡಿದೀವಿ ಅಂದ್ರೆ 100 grams, 50 grams ಇನ್ನು ಮಾಡ್ಲಿಲ್ಲ ಸರ್, 100 grams, 250 grams, 1/2 kg, 1 kg ಮಾಡಿದೀವಿ ಸರ್ ಇವ ಸಪ್ಲೈಗೋಸ್ಕರ.
1: ಆನ್ಲೈನ್ ಮಾರ್ಕೆಟಿಂಗ್ ಎನ್ನುವಂತಹದ್ದು ಇತ್ತೀಚಿನ ಒಂದು ಬೆಳವಣಿಗೆ, ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮಾಡಿದ್ರ
0: ಸರ್? ಇವಾಗ ಆನ್ಲೈನ್ ಮಾರ್ಕೆಟಿಂಗ್ ನಾನು ಮಾಡ್ಲಿಕ್ಕೆಲ್ಲ ವ್ಯವಸ್ಥೆ ರೆಡಿ ಆಗಿದೆ, ಇನ್ನು ಅದರಲ್ಲಿ ಪ್ರೊಸೀಜ್ ರೆಡಿ ಇದೆ. ಅಂದ್ರೆ ಸರ್, ನಾವು ಸಪ್ಲೈ ಕೊಡ್ಲಿಕ್ಕೆ ನಾವು ಇವಾಗ ಗ್ಲಾಸಿನ ಬಾಟಲ್ ಮಾಡಿದೀವಿ ಸರ್, ಮೇನ್ ಗ್ಲಾಸಿನ ಬಾಟಲ್ ಇದೆ. ಅದನ್ನ ಪ್ಲಾಸ್ಟಿಕ್ ಬಾಟಲ್ ಮಾಡಿದ್ರೆ ಆನ್ಲೈನ್ ಮಾರ್ಕೆಟಲ್ಲಿ ಸಪ್ಲೈ ಕೊಡಬಹುದು, ಟ್ರಾನ್ಸ್ಫರ್ ಅಲ್ಲಿ ಸಮಸ್ಯೆ ಬರ್ತದೆ ತುಂಬಾ. ಅಂದ್ರೆ ಸರ್, ಗ್ಲಾಸ್ ಬಾಟ್ಲು ಕ್ಯಾರಿ ಮಾಡೋದು ತುಂಬಾ ಕಷ್ಟ.
1: ಸ್ಥಳೀಯವಾಗಿ ಹೇಗಿದೆ ಬೇಡಿಕೆ ಇದೆ ಮತ್ತೆ ಮಾರುಕಟ್ಟೆಯಲ್ಲಿ ಹೇಗೆ ನಡೀತಾ ಇದೆ?
0: ಸ್ಥಳೀಯವಾಗಿ ಲೋಕಲ್ ಮಾರುಕಟ್ಟೆಯಲ್ಲಿ ಸರ್ 600 rupees per kg ನಡೀತಾ ಇದೆ. ನಮ್ಮ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಜೇನು ಬೆಳೆಯುವವರು, ನಮ್ಮ ಭಾಗದಲ್ಲೇ 900-1,000 ಸೇಲ್ ಮಾಡ್ತಾ ಇದ್ದಾರೆ ಲೋಕಲ್ ಅಲ್ಲ, ಆಗಿ ಲೋಕಲ್ ಆಗಿ ಹಣ.
1: ಮೊದಲೆಲ್ಲ ಈ ಪ್ರತಿಯೊಬ್ಬರ ತೋಟದಲ್ಲಿಯೂ ಅಥವಾ ಮನೆಯಲ್ಲಿಯೂ ಕೂಡ ಈ ಜೇನು ಕೃಷಿಯನ್ನು ಮಾಡ್ತಾ ಇದ್ದಂಥವ್ರು, ಈಗೆಲ್ಲ ಹೇಗಿದೆ ಪರಿಸ್ಥಿತಿ? ಜನರು ಆಸಕ್ತಿ ಇದೆಯೋ ಅಥವಾ ಬಿಟ್ಬಿಟ್ಟಿದಾರ?
0: ಇವಾಗ ಜನರಲ್ಲಿ ಆಸಕ್ತಿ ಇದೆ ಸರ್, ಆದ್ರೆ ವಾತಾವರಣದ ಸಮಸ್ಯೆಯಿಂದ ಜೇನು ಕೃಷಿಗೆ ಸ್ವಲ್ಪ ಹೊಡೆತ ಬೀಳ್ತಾ ಇದೆ. 2 ವರ್ಷ ಆಯ್ತು ತುಂಬಾ ಹೊಡೆತ ಬಿದ್ದಿದೆ. ಅಂದ್ರೆ ನಮಗೆ ಒಂದು 18 quintal, 15-18 quintal ಟಾರ್ಗೆಟ್ ಹಾಕೊಂಡಿದ್ರು, ನಮ್ಮ ಹತ್ರ ಒಂದು 5 quintal ರೀಚ್ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಈ ಸಂದರ್ಭದಲ್ಲಿ ಸರ್. ತುಂಬಾ 2 ವರ್ಷನೂ, 1 ವರ್ಷ ನಮಗೆ ಹೊಡೆತ ಬಿದ್ರೆ ಸುಧಾರಿಸ್ಕೋತೀವಿ, 2 ವರ್ಷನೂ ಅದೇ ತರ ಆಯ್ತು ಅಂದ್ರೆ ಇವಾಗ ಬೇರೆ ನಮ್ಮ ನೋಡಿರುವಂತವರು ರೈತರು ಮತ್ತೆ ನೆಕ್ಸ್ಟ್ ಈ ಉದ್ಯಮಕ್ಕೆ ಬರ್ಲಿಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾರೆ.
1: ಮಿಶ್ರಿ ಜೇನು ಅಥವಾ ಮುಜಂಟಿ ಜೇನು, ಇದರ ಬಗ್ಗೆ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ?
0: ಹೌದು ಸರ್, ಅದು ನಮ್ಮ ಹತ್ರ ಒಂದು 50 colony ಇದೆ. ಅದು ಒಂದು 2,000-2,500 ಹನಿ ರೇಟ್ ಇದೆ ಸರ್, ಕಿಲೋಗೆ 1 per kg. ಇವಾಗ ಅದನ್ನ ಸಾಕಾಣಿಕೆನೂ ಇದೆ ಸರ್, ಅದಕ್ಕೆ ಜಾಸ್ತಿ ನಾವು ಒತ್ತು ಕೊಡ್ಲಿಲ್ಲ. ಅಂದ್ರೆ ಅದು ತುಂಬಾ ಸಣ್ಣ ಕೆಲಸ ಆಗ್ತದೆ. ಅಂದ್ರೆ ಒಂದು ಟೈಮ್ ನಾವು ಸಾಕಾಣಿಕೆ ಮಾಡಿದ್ರೆ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡ್ರೆ ಲೈಫ್ ಟೈಮ್ ಇರ್ತದೆ, ಒಂದು 20-30 years ಆ ತರ ಅಲ್ಲ ಸರ್. ಅದರಲ್ಲಿ ಈಗ ಅದ್ರ ಬಿಹೇವಿಯರ್ ಚೇಂಜಸ್ ಇದೆ ಸರ್. ಈಗ ಜೇನಲ್ಲಿ ಬೇರೆ ಇರ್ತದೆ, ಅದರಲ್ಲಿ ಬೇರೆ ಇರ್ತದೆ. ಪ್ರತಿಯೊಂದು ಹುಳಗಳು ಇದೇ ತರನೇ ಇದೆ, ಆದ್ರೆ ಅದರಲ್ಲಿ ಹೊಸ ರಾಣಿ ಓಡು ಕಾಡಿ ಹೋಗ್ತದೆ, ಇಲ್ಲೇ ಇರ್ತದೆ ಆತರ ಆಗ್ತದೆ. ಈಗ ಜೇನಲ್ಲಿ ಹಳೆ ರಾಣಿ

0: ಹೋಗ್ತದೆ, ಅದರಲ್ಲಿ ಹೊಸ ರಾಣಿ ಹೋಗ್ತದೆ. ಅದರಿಂದ ಈ ನಮ್ಮ ಏನು ಒಂದು ಬಾಕ್ಸ್ ಮಾಡಿ ಇಟ್ಟಿರ್ತೇವೆ, ಅದರಲ್ಲಿ ಲೈಫ್ ಟೈಮ್ ಇರ್ತದೆ ಸರ್. ಅದು ಒಂದು 10 ವರ್ಷ 20 ವರ್ಷ 30 ಅಂತ ಹೇಳಲಿಕ್ಕಾಗಲ್ಲ ಸರ್, 100 ವರ್ಷ ಇರುವಂತದ್ದು ಇದಾವೆ.
1: ಈಗ ಸಾಮಾನ್ಯವಾಗಿ ಈ ಮುಜಲ್ಟಿ ಜೇನು ಅಥವಾ ಮಿಶ್ರಿ ಜೇನು ಎನ್ನುವಂಥದ್ದು ಹೆಚ್ಚು ಇಷ್ಟಪಡುವಂತಹದ್ದು ಆ ಸ್ವಿಚ್ ಬೋರ್ಡಿನ ಬಾಕ್ಸ್ಗಳಾಗ್ಬೋದು ಅಥವಾ ಇಂತಹ ಜಾಗಗಳನ್ನ, ಅವುಗಳನ್ನ ಶಾಶ್ವತ ಪೆಟ್ಟಿಗೆಗೆ ಒಂದು ಸ್ಥಳಾಂತರಿಸುವುದಕ್ಕೆ ಏನಾದ್ರು ತಂತ್ರಜ್ಞಾನ ಇದೆಯಾ?
0: ಇದೆ ಸರ್. ಅದು ಯಾವ ತರ ತಂತ್ರಜ್ಞಾನ ಅಂದ್ರೆ, ಈಗ ಒಂದು ಬಾಕ್ಸ್ ಅಲ್ಲಿ ನಾವು ಕೂರಿಸಬೇಕು ಅಂದ್ರೆ ಅದರ ಪಕ್ಕದಲ್ಲಿ ಒಂದು ಈ ವಾಟರ್ ಲೆವೆಲ್ ಪೈಪ್ ಬರ್ತದೆ. ಈ ಮೊದಲಿರುವಂತ ಹೋಲಿಗೆ ಆ ವಾಟರ್ ಲೆವೆಲ್ ಪೈಪ್ ನ ಕನೆಕ್ಷನ್ ಮಾಡಿ ಆ ಪೆಟ್ಟಿಗೆಯ ಭಾಗಕ್ಕೆ ಒಂದು ಹೋಲಿಗೆ ಕನೆಕ್ಷನ್ ಮಾಡಬೇಕು. ಒಂದು 6 ತಿಂಗಳ ಒಳಗಡೆ ಈ ಬಾಕ್ಸ್ಗೆ ಶಿಫ್ಟ್ ಆಗ್ತದೆ. ಅಂದ್ರೆ ಅಲ್ಲಿರುವಂತಕ್ಕೆ ಜಾಗ ಸಾಕಾಗದೆ ಓಡಾಡ್ಲಿಕ್ಕೆ ಸಮಸ್ಯೆ ಆಗಿ ಈ ಕಡೆ ಬರ್ತದೆ ಸರ್. ಈಸಿಯಾಗಿ ಯಾವುದೇ ಹಾನಿ ಮಾಡದೆ ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡಬಹುದು. ಚಿಕ್ಕ ಜಾಗ ಆಗಿರುವುದರಿಂದ ಟೆಂಪರೇಚರ್ ಒಳ್ಳೆ ಇರುವುದರಿಂದ ಆ ತರ ಏರಿಯಾ ಬಾಕ್ಸ್ ಗಳನ್ನು ಆಯ್ಕೆ ಮಾಡ್ತದೆ.
1: ಈಗ ನೈಸರ್ಗಿಕವಾಗಿ ಮರದ ಪೊಟ್ಟರೆಗಳಲ್ಲಿರುವಂತಹ ಇಂತಹ ಒಂದು ಜೇನು ಹುಳಗಳ ಕುಟುಂಬಗಳನ್ನ ಶಾಶ್ವತ ಪೆಟ್ಟಿಗೆ ಹೇಗೆ ಸ್ಥಳಾಂತರಿಸುವುದು?
0: ಈಗ ಮರಗಳನ್ನು ಓಪನ್ ಮಾಡಿದ್ರೆ ನಾವು ಸೇರಿಸಬಹುದು ಸರ್. ಆದ್ರೆ ಅದರಲ್ಲಿ ಒಂದು ಸಮಸ್ಯೆ ಇದೆ. ಅದೇನಾಗುತ್ತೆ ಅಂದ್ರೆ ಈ ಮುಜಂಟಿಯಲ್ಲಿ ನಸರಿ ಅಂತಾರಲ್ಲ, ಮುಜಂಟಿಯಲ್ಲಿ ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತದೆ ಸರ್. ಇವಾಗ ಒಂದು ರಾಣಿ ಹಳೆ ರಾಣಿ ಇದೆ, ಆನಂತರ ಮರಿಗಳು ಗೂಡಲ್ಲಿ 2 ಅಥವಾ 3 ಇದ್ದೇ ಹುಟ್ಟಿ ಇದ್ದೇ ಇರ್ತದೆ. ಆ ಟೈಮಲ್ಲಿ ಸರ್ ನಾವು ಓಪನ್ ಮಾಡಿ ಈ ಬಾಕ್ಸಿಗೆ ಹಾಕಬೇಕಾದ್ರೆ ಡಿಸ್ಟರ್ಬ್ ಆಯ್ತು ಅಂದ್ರೆ ಹೊಸ ರಾಣಿಗಳನ್ನ ತಗೊಂಡು ಬೇರೆ ಕಡೆ ಹಾರೋಗ್ಬಿಡ್ತದೆ. ಅವಾಗ ಈ ಹಳೆ ರಾಣಿನ ಬಿಟ್ಟೋಗ್ಬಿಡ್ತದೆ. ಅವೊಂದು ಸಮಸ್ಯೆ ಆಗ್ತದೆ ಸರ್. ಅದರಿಂದ ಈ ನಾವು ಪೈಪ್ ಸಿಸ್ಟಮ್ ಹೇಳಿದ್ವಲ್ಲ, ಪೈಪ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಬೆಸ್ಟ್ ಆಗ್ತದೆ ಸರ್.
1: ಆಮೇಲೆ ಪೆಟ್ಟಿಗೆ ಜೇನಿನ ಬಗ್ಗೆ ಮಾತನಾಡುವುದಿದ್ರೆ, ಅವುಗಳ ಜೇನು ಮೇಣದ ಒಂದು ಉಪಯೋಗ ಮತ್ತೆ ಒಂದು ರಾಯಲ್ ಜೆಲ್ಲಿ ಆಗ್ಬೋದು ಅಥವಾ ವಿಷಗಳಾಗ್ಬೋದು, ಇದರ ಒಂದು ಉಪಯೋಗ ಎಲ್ಲ ಹೇಗೆ?
0: ಪೆಟ್ಟಿಗೆಯ ಜೇನಿದೆ ಸರ್, ಇವಾಗ ಜೇನು ಮೇಣದಿಂದ ನಾವು ಸೋಪ್ ನ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಮುಖದಲ್ಲಿ ಇರುವಂತ ಕೆಲವೊಂದು ಸಮಸ್ಯೆಗಳು ಹೋಗ್ತದೆ, ಅದಕ್ಕೋಸ್ಕರ ರೆಡಿ ಮಾಡಿದ್ದಾರೆ ಸರ್. ನಾವಿನ್ನು ಟ್ರೈ ಮಾಡುತ್ತಾ ಇದೀವಿ ಸರ್, ಇನ್ನು ಪ್ರಾಡಕ್ಟ್ ರೆಡಿ ಆಗ್ಲಿಲ್ಲ. ಸೋಪು, ಆನಂತರ ಕ್ರೀಮ್ ಸರ್, 1-2 ಚಮಚ ಆಗುವಷ್ಟು ಮೇಣಕ್ಕೆ 1¼ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಅದು ವ್ಯಾಸ್ಲಿನ್ ತರ ಕ್ರೀಮ್ ಆಗ್ತದೆ, ಅದನ್ನು ಯೂಸ್ ಮಾಡಬಹುದು. ನೆಕ್ಸ್ಟ್ ಸ್ಮೋಕ್ ಆಗುತ್ತೆ ಕ್ಯಾಂಡಲ್ ಹಚ್ಚಿದ್ರೆ, ಇದು ಮೇಣದಿಂದ ಕ್ಯಾಂಡಲ್ ಮಾಡಿದ್ರೆ ಅದನ್ನು ತಡೆಗಟ್ಟಬಹುದು ಸರ್. ಆನಂತರ ಬಿ ವಿಷ ಸರ್, ಈಗ ಕ್ಯಾನ್ಸರ್ ರೋಗಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಸರ್, ಅದ್ರ ಬಗ್ಗೆ ಸರಿಯಾಗಿ ಅಧ್ಯಯನ ಆಗ್ಬೇಕು ಸರ್. ಆನಂತರ ಅದು ನೋವಿಗೆ ಥೆರಪಿ ಎಲ್ಲ ಮಾಡ್ತಾರೆ, ಅದು ಇನ್ನು ಅಧ್ಯಯನ ಆಗ್ಬೇಕು ಸರ್.
1: ಬೆನಕೋರೆ, ಈಗ ಯುವಕರಿಗೆ ಅಂದ್ರೆ ನೀವು ಯುವಕರೇ ಇದ್ದೀರಿ, ಜೊತೆಗೆ ಸ್ವಉದ್ಯೋಗವಾಗಿ ಜೇನು ಕೃಷಿಯನ್ನ ಮತ್ತು ಜೇನು ಸಂಸ್ಕರಣೆ ಮಾರುಕಟ್ಟೆಯನ್ನು ಕೂಡ ಮಾಡ್ತಾ ಇದ್ದೀರಿ, ಯುವಕರಿಗೆ ಎಷ್ಟರ ಮಟ್ಟಿಗೆ ಇದರಲ್ಲಿ ಅವಕಾಶ ಇದೆ ನಮ್ಮ ಸುತ್ತಮುತ್ತಲ ಒಂದು ಪರಿಸರದಲ್ಲಿ?
0: ನಮ್ಮ ಸುತ್ತಮುತ್ತಲು ಇರುವಂತ ಯುವಕರಿಗೆ ಇವಾಗ ನಾವೇ ಕುಟುಂಬಗಳನ್ನು ಸಪ್ಲೈ ಕೊಡ್ತೀವಿ. ಆ ಜೇನುಗಳನ್ನು ಜಾಸ್ತಿ ಮಾಡಿದ್ರೆ ನಾವೇ ರಿಟರ್ನ್ ತಗೋತೀವಿ, ನಾವು ಬೇರೆ ಕಡೆ ಸಪ್ಲೈ ಕೊಡ್ತೀವಿ. ಆನಂತರ ಜೇನುತುಪ್ಪವನ್ನು ನಾವೇ ತಗೊಂಡು ಅವರಿಗೆ ಹಣವನ್ನು ನೀಡ್ತೀವಿ. ಆದ್ರಿಂದ ಅವರು ಬೇರೆ ಕಡೆ ಮಾರುಕಟ್ಟೆಯನ್ನು ಹುಡುಕ್ಲಿಕ್ಕೆ ಬೇಡ ಅವಶ್ಯಕತೆ ಇರಲ್ಲ ಸರ್. ಅಂದ್ರೆ ನಮ್ಮ ಒಂದು ರೇಟ್ ಇರುತ್ತಲ್ಲ, ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ರೇಟ್ ಸಿಗ್ತದೆ ಅಂದ್ರೆ ನೀವು ಅಲ್ಲಿ ಸಮಸ್ಯೆ ಇಲ್ಲ, ಈಸಿಯಾಗಿ ಮಾರುಕಟ್ಟೆ ಮಾಡ್ರಿ ಅಂತ ಹೇಳ್ತೀವಿ.
1: ಸ್ವಉದ್ಯೋಗವಾಗಿ ಲಾಭದಾಯಕವಾಗಿ ಜೇನು ಕೃಷಿಯನ್ನ ಮಾಡಬಹುದು?
0: ಮಾಡಬಹುದು ಸರ್. ಇವಾಗ ರೈತರು ಮನೆಯಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾರಲ್ಲ, ಅದ್ರ ಜೊತೆಗೆ ಒಂದು 20-50 ಬಾಕ್ಸ್ ನ ಈಸಿಯಾಗಿ ಮೇಂಟೈನ್ ಮಾಡಬಹುದು. ಅಂದ್ರೆ ಇದನ್ನ ಇದಕ್ಕೋಸ್ಕರ ಫುಲ್ ಡೇ ಪೂರ್ತಿ ದಿನನೂ ಇಡುವಂತ ಅವಶ್ಯಕತೆ ಇರಲ್ಲ ಸರ್. ಒಂದು 10-15 ದಿನಗಳಲ್ಲಿ ಒಂದ್ ಟೈಮ್ ಕ್ಲಿಯರ್ ಆಗಿ ನೋಡಿದ್ರೆ ಆರಾಮಾಗಿ ಮಾಡಬಹುದು ಸರ್ ಜೇನು ಕೃಷಿಯನ್ನ.
1: ಬಹಳ ಸಂತೋಷ ಬೆನಕ ಅಶೋಕ್ ನಾಯಕ್ ಅವರೇ. ಜೇನು ಕೃಷಿಯನ್ನ ಮಾಡುವುದರ ಜೊತೆ ಜೊತೆಗೆ ಜೇನು ಸಂಸ್ಕರಣೆ ಮಾಡುವಂತಹದ್ದು ಮತ್ತು ಮಾರುಕಟ್ಟೆಯನ್ನ ಕಂಡುಕೊಳ್ಳುವಂತಹದ್ದು, ಈ ನಿಟ್ಟಿನಲ್ಲಿಯೂ ಕೂಡ ನಿಮ್ಮ ಪ್ರಯತ್ನ ಇದೆ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಜೇನು ಕೃಷಿ ಮತ್ತು ಮಾರುಕಟ್ಟೆ ಅನುಭವದ ಕುರಿತು ಸಿದ್ದಾಪುರ ಖ್ಯಾತಕಿಯ ಬೆನಕ ಅಶೋಕ್ ನಾಯ್ಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ.
3: ಸುಣ್ಣದ ಬಗ್ಗೆ ನೀವೆಲ್ಲ ಕೇಳಿರಬಹುದು, ಅದರಲ್ಲೂ ವಿಶೇಷವಾಗಿ ರೈತರಿಗಂತೂ ಸುಣ್ಣದ ಬಗ್ಗೆ ತಿಳಿದಿದೆ. ಸುಣ್ಣ ಅಂದರೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಮಣ್ಣನ್ನು ಸುಧಾರಿಸುವುದಕ್ಕೆ ಬಳಸುವಂತಹ ಕೃಷಿ ಸುಣ್ಣ. ಹಾಗೆಯೇ ಬೋರ್ಡೋ ಸಿಂಪರಣಿಯಲ್ಲಿಯೂ ಕೂಡ ಸುಣ್ಣದ ಬಳಕೆ ಇದೆ. ಇವೆಲ್ಲದರ ಹೊರತಾಗಿ

ಸುಣ್ಣಕ್ಕೆ ಔಷಧಿಯ ಮಹತ್ವ ಕೂಡ ಇದೆ. ಸುಣ್ಣ ತನ್ನ ಕ್ಷಾರೀಯ ಗುಣದಿಂದ ಎಷ್ಟು ಖ್ಯಾತಿಯನ್ನು ಪಡ್ಕೊಂಡಿದೆಯೋ ಔಷಧಿಯ ಗುಣಗಳಿಂದಲೂ ಅಷ್ಟೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಅದನ್ನು ಔಷಧೀಯ ಸಂಯೋಜನೆಯಲ್ಲಿನ ಒಂದು ಘಟಕವಾಗಿ ಮಾತ್ರವಲ್ಲ, ಅಡುಗೆಯ ರುಚಿ ಹೆಚ್ಚಿಸುವುದಕ್ಕೂ ಕೂಡ ಬಳಸಬಹುದು. ಅಡುಗೆ ಸೋಡದ ಬದಲಿಗೆ ಸುಣ್ಣದ ತಿಳಿನೀರನ್ನು ಬಳಸಿದರೆ ಕರಿದ ತಿಂಡಿಯ ರುಚಿಯೇ ಬೇರೆಯಾಗಿರುತ್ತದೆ. ಹಾಗೆಯೇ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ನಿವಾರಿಸಿಕೊಳ್ಳುವುದಕ್ಕೆ ಇದು ತುಂಬ ಸಹಕಾರಿ. ಆಂಗ್ಲ ಭಾಷೆಯಲ್ಲಿ ಸುಣ್ಣವನ್ನು ಲೈಮ್ ಸ್ಟೋನ್ ಎಂದು ಕರೆಯಲಾಗ್ತದೆ. ಹಿಂದಿಯಲ್ಲಿ ಚೂನ ಎಂದು ಕರೆಸಿಕೊಳ್ಳುವ ಸುಣ್ಣವನ್ನು ವೈಜ್ಞಾನಿಕವಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂದು ಕರೆಯಲಾಗ್ತದೆ. ಸುಣ್ಣವು ಖನಿಜ ಅಂಶಗಳನ್ನು ವಿಪುಲವಾಗಿ ಹೊಂದಿದೆ. ಮುಖ್ಯವಾಗಿ ಕ್ಯಾಲ್ಸೈಟ್ ಹಾಗೂ ಆರ್ಗೋನೈಟ್ ಎನ್ನುವಂತಹ ಅಂಶಗಳನ್ನು ಅಧಿಕವಾಗಿ ಹೊಂದಿದೆ. ಇದರಲ್ಲಿರುವಂತಹ ಕ್ಯಾಲ್ಸಿಯಂನ ಅಂಶ ದೇಹದಲ್ಲಿ ಸುಲಭವಾಗಿ ಜೀರ್ಣವಾಗಬಲ್ಲದು. ಇದರ ಜೊತೆಗೆ ಇದು ದುಬಾರಿಯಲ್ಲದ ನೈಸರ್ಗಿಕ ಕ್ಯಾಲ್ಸಿಯಂನ ರೂಪವಾಗಿದೆ. ಸುಣ್ಣದ ಉಪಯೋಗಗಳು ಹಲವು. ಸುಣ್ಣವನ್ನು ಅರೆದು ಜೇನುತುಪ್ಪ ಬೆರೆಸಿ ಸಂಧಿಶೂಲ ಇರುವ ಭಾಗದಲ್ಲಿ ಲೇಪಿಸಿದರೆ ನೋವು ಉಪಶಮನವಾಗ್ತದೆ. 4-6 ಚಿಟಿಕೆಗಳಷ್ಟು ತಿನ್ನುವ ಸುಣ್ಣವನ್ನು 20 ಮಿಲಿಲೀಟರ್ ನೀರಿನಲ್ಲಿ ಹಾಕಿ ಕರಗಿಸಿ ಇಡಬೇಕು. ರಾತ್ರಿ ಇರಿಸಿ ಮರುದಿವಸ ಬೆಳಿಗ್ಗೆ ತಳದಲ್ಲಿರುವಂತಹ ಸುಣ್ಣದ ಅಂಶವನ್ನು ಬಿಟ್ಟು ಮೇಲಿರುವಂತಹ ನೀರಿನ ಅಂಶವನ್ನು ಆಹಾರದ ಬಳಿಕ ಸೇವಿಸಿದರೆ ಇದು ಉತ್ತಮ ನೈಸರ್ಗಿಕ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಆಗ್ತದೆ. ತಾಮ್ರದಲ್ಲಿ ಬಳಸಿದಾಗ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಮ್ಯಾಂಗನೀಸ್ ಇವುಗಳನ್ನು ಅಧಿಕವಾಗಿ ಹೊಂದಿರುವ ಸುಣ್ಣವು ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಅಧಿಕ ಪ್ರಮಾಣದಲ್ಲಿ ಅಗತ್ಯ ಇರುವ ಕ್ಯಾಲ್ಸಿಯಂ ಅಂಶವನ್ನು ನೈಸರ್ಗಿಕವಾಗಿ ಒದಗಿಸುತ್ತದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂತಂದರೆ ಸುಣ್ಣವನ್ನು ಅಧಿಕ ಪ್ರಮಾಣದಲ್ಲಿ ಬಳಸಬಾರದು. ಇದು ಕ್ಷಾರೀಯ ಗುಣವನ್ನು ಹೊಂದಿರುವುದರಿಂದ ದೇಹಕ್ಕೆ ಅಷ್ಟೊಂದು ಹಿತಕರವಲ್ಲ. ಅದರಲ್ಲೂ ಗರ್ಭಿಣಿಯರು ಹಾಗೂ ಬಾಣಂತಿಯರು ಅಧಿಕ ಪ್ರಮಾಣದಲ್ಲಿ ಸೇವಿಸುವಂತಹದ್ದು ಒಳ್ಳೆಯದಲ್ಲ. ಕೆಲವರಲ್ಲಿ ಕ್ಯಾಲ್ಸಿಯಂ ಅಂಶದ ಮಾತ್ರೆ, ಸಿರಪ್ಗಳನ್ನು ಬಳಸಿದಾಗ ಮಲಬದ್ಧತೆ, ಹೊಟ್ಟೆ ಒಬ್ಬರ ಮುಂತಾದಂತಹ ಲಕ್ಷಣಗಳು ಕಂಡುಬರುತ್ತವೆ. ಆದರೆ ನೈಸರ್ಗಿಕ ಕ್ಯಾಲ್ಸಿಯಂ ಹೊಂದಿರುವ ಸುಣ್ಣವನ್ನು ಸರಿಯಾದ ಕ್ರಮದಲ್ಲಿ ಹಿತಮಿತವಾಗಿ ಬಳಸಿದಾಗ ಅಂತಹ ತೊಂದರೆಗಳು ಉಂಟಾಗುವುದಿಲ್ಲ. ಜೊತೆಗೆ ಆಹಾರವು ಕೂಡ ಸುಲಭವಾಗಿ ಜೀರ್ಣವಾಗುತ್ತದೆ. ಸಂಧಿಶೂಲ ಅಥವಾ ನೋವು, ಮೂಳೆಯ ಮೆದುತನ, ಮಾಂಸಖಂಡದ ಸೆಳೆತ, ಋತುಬಂಧ ಮೊದಲಾದ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಔಷಧಿಯಾಗಿಯೂ ಕೂಡ ಇವುಗಳನ್ನು ಬಳಸಬಹುದು. ಆಹಾರವಾಗಿಯೂ ಕೂಡ ಸುಣ್ಣವನ್ನು ಬಳಸಬಹುದು. ಸುಮಾರು 100 ಗ್ರಾಂನಷ್ಟು ಸಿಹಿ ಮೊಸರಿನಲ್ಲಿ 1 ಗ್ರಾಂ ಸುಣ್ಣವನ್ನು ಬೆರೆಸಿ ಸೇವಿಸುವ ವಿಧಾನವು ಪಿತ್ತಜ ದೇಹ ಪ್ರಕೃತಿ ಮತ್ತು ಉಷ್ಣ ದೇಹದವರಿಗೆ ಬಹಳಷ್ಟು ಹಿತಕಾರಿಯಾದಂತಹ ಅನುಭವ ನೀಡುತ್ತದೆ. ಪಿತ್ತದೋಷಗಳನ್ನು ಹೊಂದಿರುವವರಲ್ಲಿ ದೇಹದಲ್ಲಿ ಉಷ್ಣ ಅಥವಾ ಪಿತ್ತವನ್ನು ವರ್ಧಿಸುವುದಿಲ್ಲ. ಊಟದ ಸಮಯದಲ್ಲಿ 1/2 ಕಪ್ ಬೇಳೆ ಸಾರಿಗೆ 1/2 ಗ್ರಾಂನಷ್ಟು ತಿನ್ನುವ ಸುಣ್ಣವನ್ನು ಬೆರೆಸಿ ಆಹಾರದೊಂದಿಗೆ ಸೇವಿಸಬಹುದು. 1 ಕಪ್ ದಾಳಿಂಬೆ ರಸ ಅಥವಾ 1 ಕಪ್ ಕಿತ್ತಳೆ ರಸದಲ್ಲಿ ಇಲ್ಲವೇ ಬಾಳೆಹಣ್ಣು, ಸಪೋಟ, ಸೇಬು ಜ್ಯೂಸ್ನಲ್ಲಿ 1 ಗ್ರಾಂ ಶುದ್ಧ ಸುಣ್ಣವನ್ನು ಬೆರೆಸಿ ಸೇವಿಸಿದರೆ ತುಂಬ ಪರಿಣಾಮಕಾರಿ. ತಿನ್ನುವ ಸುಣ್ಣವನ್ನು ಈ ರೂಪದಲ್ಲಿ ನಿತ್ಯ ಬೆಳಿಗ್ಗೆ 1 ಬಾರಿ ಖಾಲಿ ಹೊಟ್ಟೆಯಲ್ಲಿ 3 ತಿಂಗಳ ಕಾಲ ಸೇವಿಸಿದರೆ ಕ್ಯಾಲ್ಸಿಯಂ ಕೊರತೆಯಿಂದ ಉಂಟಾಗುವ ಹಲವು ರೋಗ ಹಾಗೂ ರೋಗ ಲಕ್ಷಣಗಳನ್ನು ನಿವಾರಿಸಿಕೊಳ್ಳಬಹುದು. ಆದರೆ ಅಧಿಕ ಪ್ರಮಾಣದಲ್ಲಿ ಸೇವನೆ ಹಾಗೂ ಅನಿಯಮಿತ ಸೇವನೆ ಒಳ್ಳೆಯದಲ್ಲ. ಅದೇ ರೀತಿಯಲ್ಲಿ ವೀಳ್ಯದೆಲೆ, ಅಡಿಕೆ ಮತ್ತು ಸುಣ್ಣವನ್ನು ಬಳಸಿ ತಾಂಬೂಲದ ರೂಪದಲ್ಲಿ ದಿನಕ್ಕೆ 2 ಅಥವಾ 3 ಬಾರಿ ಸೇವಿಸಬಹುದು. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ತಂಬಾಕು, ಪಾನ್ ಮಸಾಲ, ಗುಟ್ಕಾ ಇತ್ಯಾದಿಗಳ ಜೊತೆಗೆ ಬಳಸುವಂತಹದ್ದು ಯಾವತ್ತೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತಿನ್ನುವ ಸುಣ್ಣವನ್ನು ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲೂ ಕೂಡ ಬಳಸಲಾಗ್ತದೆ. ಇದೊಂದು ಖನಿಜವಾಗಿದೆ. ಲೈಮ್ ಸ್ಟೋನ್ನಲ್ಲಿರುವಂತಹ ಕ್ಯಾಲ್ಸಿಯಂ ಕಾರ್ಬೋನೇಟ್, ಮೆಗ್ನೀಷಿಯಂ ಹಾಗೂ ಇತರ ಖನಿಜಾಂಶಗಳನ್ನು ಬಳಸಿ ಆಮ್ಲೀಯತೆ, ಅಗ್ನಿಮಾಂದ್ಯ, ಭೇದಿ, ಸುಟ್ಟಗಾಯ, ಜೀರ್ಣಾಂಗ ವ್ಯೂಹದ ಸಮಸ್ಯೆ, ಸಂಧಿಶೂಲ, ಮಾಂಸಖಂಡಗಳ ಸೆಳೆತ, ಮೂತ್ರಾಂಗ ವ್ಯೂಹದ ತೊಂದರೆ, ಹೊಟ್ಟೆ ನೋವು, ರಕ್ತಶುದ್ಧಿ, ರೋಗ ನಿರೋಧಕ ಶಕ್ತಿಯ ವರ್ಧನೆ, ಈ ಎಲ್ಲವುಗಳಲ್ಲಿ ವಿವಿಧ ಔಷಧೀಯ ಕಲ್ಪಗಳನ್ನು ತಯಾರಿಸಲಾಗ್ತದೆ. ಸುಣ್ಣವು ಜೈವಿಕ ರಾಸಾಯನಿಕ ಪ್ರಕ್ರಿಯೆಗಳಿಂದಲೂ ಮತ್ತು ಅಜೈವಿಕ ಪ್ರಕ್ರಿಯೆಗಳಿಂದಲೂ ಉತ್ಪತ್ತಿಯಾಗ್ತದೆ. ಬಾವಿ, ತೊರೆ, ಸರೋವರ ಇವುಗಳಲ್ಲಿ ತಿನ್ನುವ ಸುಣ್ಣವನ್ನು ನೀರಿನ ಪ್ರಮಾಣಕ್ಕೆ ತಕ್ಕಂತೆ ಬೆರೆಸುವಂತಹ ಪದ್ಧತಿ ಹಲವೆಡೆಗಳಲ್ಲಿ ಇಂದು ಕೂಡ ಚಾಲ್ತಿಯಲ್ಲಿದೆ. ಇದು ಕುಡಿಯುವ ನೀರನ್ನು ಶುದ್ಧಗೊಳಿಸುತ್ತದೆ. ಆ ನೀರಿನ ಮೂಲಕ ದೇಹಕ್ಕೆ ಅವಶ್ಯ ಇರುವಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಮ್ಯಾಂಗನೀಸ್ ಮೊದಲಾದ ಖನಿಜಾಂಶಗಳು ದೊರೆಯುತ್ತವೆ. ಲೈಮ್ ಸ್ಟೋನ್ ಬೆರೆಸಿರುವಂತಹ ಮೂಲ ಜಲವು ವಿಷಕಾರಕ ಖನಿಜಗಳಾದ ಸೀಸ, ಕ್ಯಾಡ್ಮಿಯಂ, ನಿಕ್ಕಲ್, ಸತು ಮೊದಲಾದವುಗಳ ವಿಷಕಾರಕ ಪ್ರಭಾವವನ್ನು ಕಡಿಮೆಗೊಳಿಸುತ್ತದೆ. ಇದರಿಂದ ನೀರಿನಲ್ಲಿ ವಾಸಿಸುವ ಜಲಚರಗಳ ಆರೋಗ್ಯಕ್ಕೆ ಹಾಗೆಯೇ

ಈ ನೀರಿನ ಸೇವನೆ ಮಾಡುವ ಮಾನವನ ಆರೋಗ್ಯಕ್ಕೂ ಕೂಡ ಹಿತಕರ. ನೀರಿನಲ್ಲಿರುವ ಹಾಗೂ ಮಣ್ಣಿನಲ್ಲಿರುವ ಅಧಿಕ ಆಮ್ಲೀಯತೆಯನ್ನು ಸುಣ್ಣ ಬೆರೆಸಿ ಕಡಿಮೆ ಮಾಡಬಹುದು. ನೀರಿನ ಹಾಗೂ ಮಣ್ಣಿನ ಪ್ರಮಾಣಕ್ಕೆ ತಕ್ಕ ಹಾಗೆ ಬೆರೆಸಿರುವಂತಹ ಸುಣ್ಣದ ಪ್ರಮಾಣವು ನೀರು ಮತ್ತು ಮಣ್ಣಿನಲ್ಲಿರುವ ಆಮ್ಲೀಯತೆಯನ್ನು ಕಡಿಮೆಗೊಳಿಸಿ ಕ್ಷಾರೀಯ ಗುಣಗಳನ್ನು ಹೆಚ್ಚಿಸಿ ಪಿಎಚ್ ಮಟ್ಟವನ್ನು ಸರಿದೂಗಿಸುತ್ತದೆ. ಇಂತಹ ನೀರಿನ ಸೇವನೆ ಹಾಗೂ ಇಂತಹ ಮಣ್ಣಿನಲ್ಲಿ ಬೆಳೆಸಿರುವಂತಹ ಆಹಾರ ಧಾನ್ಯ ತರಕಾರಿಗಳ ಸೇವನೆ ಆರೋಗ್ಯಕ್ಕೂ ಹಿತಕರ. ಸುಣ್ಣದ ಕಲ್ಲನ್ನು ನೀರಿಗೆ ಸೇರಿಸುವ ಪ್ರಕ್ರಿಯೆಗೆ ಲೈಮಿಂಗ್ ಎನ್ನುತ್ತಾರೆ.

0: ಸೇವನೆ ಹಾಗೂ ಇಂತಹ ಮಣ್ಣಿನಲ್ಲಿ ಬೆಳೆಸಿರುವಂತಹ ಆಹಾರ ಧಾನ್ಯ ತರಕಾರಿಗಳ ಸೇವನೆ ಆರೋಗ್ಯಕ್ಕೂ ಹಿತಕರ. ಸುಣ್ಣದ ಕಲ್ಲನ್ನು ನೀರಿಗೆ ಸೇರಿಸುವ ಪ್ರಕ್ರಿಯೆಗೆ ಲೈಮಿಂಗ್ ಎನ್ನುತ್ತಾರೆ. ಲೈಮಿಂಗ್ ಪ್ರಕ್ರಿಯೆಯು ಜಲಚರಗಳ ಸಾವನ್ನು ಕೂಡ ಕಡಿಮೆಗೊಳಿಸುತ್ತದೆ, ನೀರಿನ ಆಮ್ಲೀಯತೆಯನ್ನು ಕಡಿಮೆ ಆಗ್ತದೆ, ನೀರಿನ ಗುಣಮಟ್ಟ ಕೂಡ ಹೆಚ್ಚಾಗ್ತದೆ. ಲೈಮಿಂಗ್ ಮಾಡಿರುವಂತಹ ನೀರನ್ನು ಗಿಡಮರಗಳಿಗೆ ತರಕಾರಿ ಬೆಳೆಗಳಿಗೆ ಹಾಯಿಸಿದರೆ ರಂಜಕದ ಅಂಶವು ಅಧಿಕ ಪ್ರಮಾಣದಲ್ಲಿ ದೊರೆಯುತ್ತದೆ. ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಅಡುಗೆಯಲ್ಲಿ ಸುಣ್ಣವನ್ನು ಹಿತಕರವಾಗಿ ಬಳಸುವಂತಹ ಅಭ್ಯಾಸವಿರುತ್ತದೆ. ಥೈಲೆಂಡಿನ ಅಡುಗೆಯಲ್ಲಿ ತಿನ್ನುವ ಸುಣ್ಣವನ್ನು ಬೆರೆಸಿರುವಂತಹ ನೀರನ್ನು ವಿವಿಧ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಬಳಸಲಾಗ್ತದೆ. ಪಿಂಕ್ ಲೈಮ್ ಎನ್ನುವಂತಹದ್ದು ಅತ್ಯಂತ ಜನಪ್ರಿಯವಾದಂತಹ ಒಂದು ಸುಣ್ಣದ ವಿಧ. ಎಲೆ ಅಡಿಕೆ ಸುಣ್ಣದೊಂದಿಗೆ ಸ್ವಲ್ಪ ಅರಿಶಿನವನ್ನು ಬೆರೆಸಿದರೆ ಗುಲಾಬಿ ವರ್ಣದ ಪಿಂಕ್ ಲೈಮ್ ದೊರೆಯುತ್ತದೆ. ಇದನ್ನು ತಾಂಬೂಲದಂತೆ ಉಪಯೋಗಿಸಲಾಗುತ್ತದೆ. ಇದರ ಪ್ರಯೋಜನ ಅಂತಂದರೆ ಅರಿಶಿನದ ಆಮ್ಲೀಯತೆ ಸುಣ್ಣದಲ್ಲಿನ ಕ್ಷಾರೀಯ ಗುಣದಿಂದಾಗಿ ಕಡಿಮೆ ಆಗ್ತದೆ. ಹಾಗೆಯೇ ತಿನ್ನುವ ಸುಣ್ಣದ ಕ್ಷಾರೀಯತೆ ಅರಿಶಿನದಿಂದಾಗಿ ಸಹಜವಾಗ್ತದೆ. ಆಕರ್ಷಕ ವರ್ಣವೂ ಕೂಡ ಉಂಟಾಗ್ತದೆ. ಬೇಕರಿ ತಿಂಡಿಗಳಲ್ಲಿ ಕರಿದ ಖಾದ್ಯಗಳಲ್ಲಿ ಹಿಟ್ಟು ಕಲಸುವಾಗ ಈ ಪಿಂಕ್ ಲೈಮನ್ನು ಬಳಸಿ ಅಡಿಗೆಯನ್ನು ತಯಾರಿಸಲಾಗ್ತದೆ. ಇದನ್ನು ಬೆರೆಸಿದಾಗ ಕರಿದ ಆಹಾರ ಖಾದ್ಯಗಳು ಗರಿಗರಿಯಾಗ್ತವೆ. ಅಡುಗೆ ಸೋಡದ ಬದಲು ಅರಿಶಿನ ಮತ್ತು ತಿನ್ನುವ ಸುಣ್ಣದ ಮಿಶ್ರಣವನ್ನು ಇಲ್ಲವೇ ತಿನ್ನುವ ಸುಣ್ಣದ ತಿಳಿನೀರನ್ನು ಬಳಸಬಹುದು. ಇದು ಪೌಷ್ಟಿಕಾಂಶಗಳನ್ನು ಕೂಡ ಹೊಂದಿರುತ್ತದೆ, ರುಚಿಕಾರಕವಾಗಿದೆ, ಜೊತೆಗೆ ಯಾವುದೇ ಕೆಟ್ಟ ಪರಿಣಾಮ ಉಂಟು ಮಾಡುವುದಿಲ್ಲ.
1: ಕೃಷಿ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಆಕಾಶವಾಣಿ ಕಾರವಾರ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಜನಪದ ಸಂಗೀತ ಕಾರ್ಯಕ್ರಮ ಆರಂಭದಲ್ಲಿ ದೇವಕ್ಕ ರಾಮಪ್ಪ ತಳಜನ್ನವಳ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ದೇವಕ್ಕ ರಾಮಪ್ಪ ಹಾಗೂ ಸಂಗಡಿಗರು ಹಾಡಿದ ಕೋಲಾಟದ ಪದಗಳನ್ನು ಕೇಳುತ್ತಿದ್ದೀರಿ.

0: ಇದುವರೆಗೂ ದೇವಕ್ಕ, ರಾಮಪ್ಪ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳನ್ನ ಕೇಳಿದಿರಿ.
1: ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ, ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಆಕಾಶವಾಣಿ ಕಾರವಾರ ಸಮಯ 7:34 ವಾಣಿಜ್ಯ ಪ್ರಕಟಣೆಯ ನಂತರ 7:35 ಕನ್ನಡದಲ್ಲಿ ವಾರ್ತೆ, 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:34 ಈಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. 7:45 ಸಮಾಚಾರ ದರ್ಶನ ಪ್ರಸಾರವಾಗುವುದು.
1: ಜಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ? ಹಲ್ಲುಜ್ತಾ ಇದೀನಿ ಕಣಮ್ಮ.
2: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ, ನಿಲ್ಸಿದೀನಿ ಬಿಡು.
2: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ?
2: ಹಂಗೆ ಬಿಟ್ಬಿಟ್ಟೆ. ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹೋ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
2: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ. ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತ್ಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಮತ್ತು ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ ಎನ್ ರವಿ ಅವರು ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು ಮೇ 13ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್

0: ಸ್ಟಾಲಿನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167ರ ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025ನ್ನು ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀಎಂಟ್ರಿ ವೆಹಿಕಲ್ ಎಂಐಆರ್ವಿ ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟವನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ಕ್ಷಿಪಣಿಯನ್ನು ಬಹು ಪೆಲೋಡ್ಗಳೊಂದಿಗೆ ಹಾರಾಟ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಎಂಐಆರ್ವಿ ಸಾಮರ್ಥ್ಯದೊಂದಿಗೆ ಅಗ್ನಿಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ, ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ದ ದೇಶದ ರಕ್ಷಣಾ ಸನ್ನದ್ದತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು ಪಿಎಂಜಿಎಸ್ವೈ 4ರ ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು ಪಿಎಂಜಿಎಸ್ವೈ 4

ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026ರ ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026ರ ಹಂತ 2ರ ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು ಸಿಮ್ರನ್ಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯಿತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸಶಕ್ತ ಕರ್ನಾಟಕದತ್ತ ದೃಢ ಹೆಜ್ಜೆ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಹಾಗೂ ಉದ್ಯೋಗ ಖಾತರಿ ರಕ್ಷಣೆಗೆ ಸಚಿವ ಸಂಪುಟದ ಮಹತ್ವದ ಅನುಮೋದನೆ. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ ಸಾಮಾಜಿಕ ಭದ್ರತೆ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ, ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಹಾಗೂ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ವಾಕಥಾನ್ 2026. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ರದ್ದುಗೊಳಿಸಿ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಆಜೀವಿಕಾ ಮಿಷನ್ ಜಾರಿಗೆ ತಂದಿದ್ದು, ಈ ಹಿನ್ನೆಲೆಯಲ್ಲಿ ಹೊಸ ಯೋಜನೆಯ ಅಧಿಸೂಚನೆ ಹೊರಬೀಳದ ಕಾರಣ ಪರ್ಯಾಯ ವ್ಯವಸ್ಥೆ ಇಲ್ಲದೆ ರಾಜ್ಯದ ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ ನರೇಗಾ ಯೋಜನೆಯನ್ನು ಮುಂದುವರೆಸಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದರ ಜೊತೆಗೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಸಮಿತಿ ನೀಡಿರುವ ರಾಜ್ಯ ಶಿಕ್ಷಣ ನೀತಿ ವರದಿಯ ಶಿಫಾರಸುಗಳನ್ನು ಪರಿಶೀಲಿಸಲು ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಟೌನ್ಶಿಪ್ ಕುಡಿಯುವ ನೀರು ಯೋಜನೆಗೆ 132.50 ಕೋಟಿ ರೂಪಾಯಿ, ಮೈಸೂರು ಜಯದೇವ ಆಸ್ಪತ್ರೆಯನ್ನು 600 ಹಾಸಿಗೆಗಳ ಸಾಮರ್ಥ್ಯಕ್ಕೆ ಮೇಲ್ದರ್ಜೆಗೇರಿಸಲು 180 ಕೋಟಿ ರೂಪಾಯಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಮಾಸ್ಟರ್ ಪ್ಲಾನ್ ಕಾಮಗಾರಿಗಳಿಗೆ 604.65 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಬಂಗಾರಪೇಟೆ ವ್ಯಾಪ್ತಿಯ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ 66 ಕೋಟಿ ರೂಪಾಯಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಅಭಿವೃದ್ಧಿಗೆ 23.76 ಕೋಟಿ ರೂಪಾಯಿ ವ್ಯಯಿಸಲಾಗುವುದು. ಕೈಗಾರಿಕಾ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕಲಬುರಗಿ ಮತ್ತು ಯಾದಗಿರಿ ಭಾಗದಲ್ಲಿ 3 ಹೊಸ ಕೈಗಾರಿಕಾ ವಸಾಹತುಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುತ್ತಿದೆ. ಬನ್ನೇರಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮತ್ಸ್ಯಾಗಾರ ಅಭಿವೃದ್ಧಿಗೆ 144.40 ಕೋಟಿ ರೂಪಾಯಿ ಹಾಗೂ ಡಿಜಿಟಲ್ ಮೃಗಾಲಯ ಯೋಜನೆಗೆ 35.22 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಅಲ್ಲದೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಕ್ರೀಡಾಪಟುಗಳಿಗೆ ನೀಡುವ ಮೀಸಲಾತಿಯನ್ನು 2ಕ್ಕೆ ಹೆಚ್ಚಿಸಲು ಸಚಿವ ಸಂಪುಟ ಮಹತ್ವದ ತಿದ್ದುಪಡಿ ತಂದಿದೆ. ಸಚಿವ ಸಂಪುಟದ ಸಭೆಯ ನಂತರ ಕಾನೂನು ಮತ್ತು ಪ್ರವಾಸ

0: ಉದ್ಯಮ ಸಚಿವ ಎಚ್ಕೆ ಪಾಟೀಲ್ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಂಪುಟ ಸಭೆ ನಿರ್ಣಯಗಳ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿ ವಿವರಿಸಿದರು.
1: ಅದಕ್ಕೆ ಬೇಕಾಗಿರ್ತಕ್ಕಂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬರ್ಬೇಕಾಗಿತ್ತು ಅದು ಬರ್ಲಿಲ್ಲ. ಅದು ಬಿಬಿಜಿ ಗ್ರಾಮ್ಜಿ ಅದು ಯಾವ ದೇಶದಲ್ಲಿ ಬರ್ತದೆ ಅಂತ ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ರು, ಅದು ದೇಶದಲ್ಲಿ ಬರ್ಲೇನೇ ಇಲ್ಲ. ಬಡವರ ಕೆಲಸದ ಬಗ್ಗೆ, ಕೂಲಿ ಕೆಲಸದ ಬಗ್ಗೆ ಯಾವುದೇ ಚಿಂತನೆ ಚರ್ಚೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರೆಸೊಲ್ಯೂಷನ್ ಮಾಡುವುದರ ಮೂಲಕ ನಾವು ಈಗಾಗಲೇ ಸ್ಪಷ್ಟಗೊಳಿಸಿದ್ದೇವೆ, ಒತ್ತಡ ಹೇರಿದ್ದೇವೆ. ಮುಖ್ಯಮಂತ್ರಿಗಳು ಸಹಿತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವರು ಸಹಿತ ತಮ್ಮ ಎಲ್ಲ ಪ್ರಯತ್ನಗಳನ್ನ, ಕೇಂದ್ರ ಸಚಿವರನ್ನ ಭೇಟಿಯಾಗುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನ್ಯಾಯಾಲಯದ ಕಟ್ಟಡವನ್ನ ಏರೋದಕ್ಕೆ ಇವತ್ತು ನಿರ್ಣಯಿಸಿದೆ. ಸೋಮಾಟ್ ಅವರ ನೇತೃತ್ವದಲ್ಲಿದ್ದಂತ ರಾಜ್ಯ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರ್ತಕ್ಕಂತ ಅಂತಿಮ ವರದಿ ಶಿಫಾರಸುಗಳನ್ನು ಇವತ್ತು ವಿವರವಾಗಿ ಚರ್ಚಿಸಿದ್ವಿ. ಪ್ರೊಫೆಸರ್ ಸೋಮಾಟ್ ಅವರು ಬಂದು ಕ್ಯಾಬಿನೆಟ್ ಗೆ ಹಲವಾರು ವಿವರಗಳನ್ನು ತಿಳಿಸಿದ್ದಾರೆ. ಆಯೋಗದ ವರದಿ ಹಾಗೂ ಅದರ ಅನುಷ್ಠಾನ ಕುರಿತಂತೆ ಶಿಫಾರಸು ಮಾಡೋದಕ್ಕೆ ಸಚಿವ ಸಂಪುಟದ ಉಪ ಸಮಿತಿಯನ್ನ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ನಿರ್ಣಯಿಸಿತು.
0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಹಾಗೂ ವರ್ಚುವಲ್ ಮೂಲಕ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು.
2: ಮೋದಿ ಜಿ ಚಾರ್ ಕಾನೂನ್ ದೇಶಿ ತಹ ಗಿಗ್ ವರ್ಕರ್ಸ್ ಸೋಶಿಯಲ್ ಸಿಕ್ಯೂರಿಟಿ ಪ್ರಾವಧಾನ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಮೇಲೆ ಸೋಶಿಯಲ್ ಸಿಕ್ಯೂರಿಟಿ ಕಿ ಗ್ಯಾರಂಟಿ ದೇನೆ ಕಾ ಕಾಮ ಲೇಬರ್ ಕೋಡ್ ಮೇ ಕರಾ ಹೈ. ಆಜ್ ಹಮ್ ದೇಶ ಕೆ 40 ಕರೋಡ್ ಸೇ ಅಧಿಕ ಹಮಾರೆ ಶ್ರಮಿಕ ಕಿ ಸೋಶಿಯಲ್ ಸಿಕ್ಯೂರಿಟಿ ಸುನಿಶ್ಚಿತ ಕರಿ ಹೈ ಔರ್ ಉಸ್ಕಾ ನತೀಜಾ ಯೇ ನಿಕ್ಲಾ ಹೈ. ಆಜ್ ಸೇ 12 ಸಾಲ್ ಪಹಲೆ ಯಾನಿ ಕಿ 2014 ಕೆ ಪಹಲೆ ದೇಶ ಮೇ ಕೇವಲ 19% ಸೋಶಿಯಲ್ ಸಿಕ್ಯೂರಿಟಿ ಕಾ ಕವರೇಜ್ ಥಾ. ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ನೇ ಕಹಾ ಉನ್ಹೋನೆ ಅಸೆಸ್ಮೆಂಟ್ ಕರಾ ಔರ್ ಆಥೆಂಟಿಕೇಟ್ ಕರಾ ನರೇಂದ್ರ ಮೋದಿ ಸರ್ಕಾರ ಮೇ ಏಕ್ ದಶಕ ಮೇ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ 19% ಸೇ ಬಡಾ ಕೆ 64% ದೇಶ ಕೆ ಪಾಪ್ಯುಲೇಷನ್ ಕೋ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ದೇನೆ ಕಾ ಕಾಮ ಕರಾ ಹೈ. ಪಹಲೆ ದೇಶ ಮೇ 18 ಕರೋಡ್ ಲೋಗೋ ಕೋ ಸೋಶಿಯಲ್ ಸಿಕ್ಯೂರಿಟಿ ಮಿಲ್ತಿ ಥೀ. ಆಜ್ ದೇಶ ಮೇ 94 ಕರೋಡ್ ಲೋಗ್ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಮೇ ಆ ಗಯಾ ಹೈ. ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಅಂತಾರಾಷ್ಟ್ರೀಯ ಮಾನಕ ಕೆ ಅನುಸಾರ ಕಿಸ್ಕೋ ಕಹಾ ಜಾತಾ ಹೈ ಜಿಸ್ಕೋ ಕೋಯ್ ನಾ ಕೋಯ್ ದೋ ಬೆನಿಫಿಟ್ಸ್ ಮಿಲ್ನಾ ಚಾಹಿಯೇ ಜಿಸ್ ಮೇ ಆಕ್ಸಿಡೆಂಟ್ ಕವರೇಜ್ ಹೋ ಉಸ್ಕೋ ಪೆನ್ಷನ್ ಹೋ ಯಾ ತೋ ಉಸ್ಕೋ ಹೆಲ್ತ್ ಸಿಕ್ಯೂರಿಟಿ ಹೋ ಉಸ್ಮೇ ಸೇ ಕೋಯ್ ಭೀ ದೋ ಕವರೇಜ್ ಮಿಲ್ತಾ ಹೈ ಉಸ್ಕೋ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಕೆ ಮಾನಕ ಕೆ ಅಂದರ್ ಶಾಮಿಲ್ ಕರಾ ಜಾತಾ ಹೈ. ದೋಸ್ತೋ ಈ ದೇಶ ಮೇ ಶ್ರಮಿಕ ಕಾ ಕಲ್ಯಾಣ ಈ ಮೋದಿ ಜಿ ಕಿ ಪ್ರಾಥಮಿಕತಾ ಹೈ. ಹಮಾರೆ ಶ್ರಮಿಕ ಸುಖಿ ಹೋ ಹಮಾರೆ ಶ್ರಮಿಕ ಕೋ ಸಾಮಾಜಿಕ ನ್ಯಾಯ ಮಿಲೆ ಶ್ರಮಿಕ ಕೆ ಪರಿವಾರ ಕೆ ಬೇಟೆ ಬೇಟಿ ಆಜ್ ಮೆಡಿಕಲ್ ಕಾಲೇಜ್ ಮೇ ಇಎಸ್ಐಸಿ ಕಿ ಮೆಡಿಕಲ್ ಕಾಲೇಜ್ ಮೇ ರಿಸರ್ವೇಶನ್ ಕಾ ಲಾಭ ಲೇಕೆ ಡಾಕ್ಟರ್ ಬನ್ನೆ ಕಾ ಸ್ವಪ್ನ ಕೋ ಸಿದ್ಧ ಕರ್ ಪಾಯೆಂಗೆ. ದೋಸ್ತೋ ಸಾಮಾಜಿಕ ನ್ಯಾಯ ಹೈ.
0: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟು

0: ಮೀಸಲಿರಿಸಲಾಗಿದೆ ಎಂದರು.
1: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ ಗೆ ಅಡ್ಮಿಟ್ ಆದ್ರು, 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ESI ಉಚಿತವಾಗಿ ಆ ಪೇಷಂಟ್ ಗೆ ಕೊಡುವಂತದನ್ನ ESI ನ ನಾವು ಕೊಟ್ಟಿದ್ದ ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ನಾವು ಯಾವ ಆಯುಷ್ಮಾನ್ ಇಂದ ಇವತ್ತು ಆಸ್ಪತ್ರೆ ಇಂಟರ್ನಲ್ ಆಗಿದೆ, ಅಲ್ಲಿ ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ ಗೆ ಹೋಗಿದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗೇಶ್ರೀ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ಜೂನ್ 30 ಜಿಬಿಎ ಐದು ಕಾರ್ಪೊರೇಷನ್ ಗಳಿಗೆ ಚುನಾವಣೆಗಳನ್ನ ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮೊನ್ನೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಅವರು ಟ್ರೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಸಿರುವುದರಿಂದ ನಾವು ಜೂನ್ 30 ಚುನಾವಣೆಗಳನ್ನ ನಡೆಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ ಗೆ ಕಂಪ್ಲೈಂಟ್ ಕೊಡಬೇಕಾಗಿದೆ. ನಾನು ಅವರಿಗೆ ಹೇಳಿದ್ದೇನೆ, ಜೂನ್ 24 ರಿಂದ ಜೂನ್ 24 ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕಗಳಲ್ಲಿ ಈ ದಿನ 10 ದಿವಸಗಳಲ್ಲಿ ಯಾವುದಾದ್ರು ಒಂದು ದಿನಾಂಕವನ್ನ ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಸಮಾಲೋಚನೆ.
0: ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯನ್ನು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದರು. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸಿದರು. ಸಮಾವೇಶ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಂಡಿತು. ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ರೆಸ್ಟ್ ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು ಇದೇ 15ರಂದು ಲೋಕಾರ್ಪಣೆಗೆ ಸಿದ್ದತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೇ ಹಂತದೊಳಗೆ ಚೈನ್ ಅಳವಡಿಕೆ ಕಾರ್ಯದ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ದತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ನಿನ್ನೆ ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ

0: ಅನಿರುದ್ಧ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದವರೆಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಸಹ ಜನ ಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣಾ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇತ್ತೀಚೆಗೆ ಉದ್ಘಾಟಿಸಿದರು. ಈ ಕೇಂದ್ರ ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ, ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ, ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ.

ರೇಡಿಯೋ ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲರಿಗೂ ಸ್ವಾಗತ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಈ ಕಾರ್ಯಕ್ರಮದಲ್ಲಿ ಕೇಳುಗರು ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನು 9484947 ಈ ಮೊಬೈಲ್ ಸಂಖ್ಯೆ ಮುಖಾಂತರ ಸಂದೇಶಗಳನ್ನು ನಮಗೆ ಕಳುಹಿಸಬಹುದು. ಇಲ್ಲವೇ ಮೊಬೈಲ್ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ, 9484947. ಈಗಾಗಲೇ ಸಂದೇಶವನ್ನು ಕಳಿಸಿದ್ದಾರೆ. ಸದಾನಂದ ನಾಯ್ಕ್ ಬಂಟ್ಕಲ್ಲು ಉಡುಪಿಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ದಿನಾಂಕ 5/5/2026 ಮಂಗಳವಾರ ಸಂಜೆ 5:30 ಪ್ರಸಾರವಾದ ಸಂದೇಶ ಸಂಗಮ ವಾಟ್ಸಪ್ ಸಂದೇಶ ಆಧಾರಿತ ಕಾರ್ಯಕ್ರಮ ಮೊಬೈಲ್ ಕೈಯೊಳಗಿದ್ದರೆ ವಿಷಯದಲ್ಲಿ ಕೃಷ್ಣಾನಂದ ನಾಯ್ಕ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳು ಸಹ ಚೆನ್ನಾಗಿದ್ವು ಅಂತ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಈ ವಿಷಯದ ಬಗ್ಗೆ ನಿರೂಪಕರು ತುಂಬಾ ಉತ್ತಮ ವಿಷಯವನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮ ಕೇಳುತ್ತಾ ಸಮಯ ಸರಿದಿದ್ದೇ ಗೊತ್ತಾಗಲಿಲ್ಲ ಅಂತ ತಮ್ಮ ಸಂದೇ. ಅದೇ ರೀತಿಯಲ್ಲಿ ಅವರು ಶುಕ್ರವಾರ ಅಂದರೆ ದಿನಾಂಕ 8 ಪ್ರಸಾರವಾದ, ಸಂಜೆ 5 ಪ್ರಸಾರವಾದ ಹಾಡಿಗೊಂದು ಪ್ರಶ್ನೆ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಕಳಿಸಿದ್ದಾರೆ. ಹೊಸ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರದೊಂದಿಗೆ ಉಪಯುಕ್ತ ಮಾಹಿತಿ ಕೊಡುತ್ತಿರುವ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ

0: ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಇಂದು ಸಂಜೆ ಅಂದರೆ ದಿನಾಂಕ 9ರಂದು ಪ್ರಸಾರವಾದ, ಈ ಸಂಜೆ ಪ್ರಸಾರವಾದ ಯಕ್ಷಲಹರಿ ಕಾರ್ಯಕ್ರಮ, ಯಕ್ಷಲಹರಿ ಕಾರ್ಯಕ್ರಮದಲ್ಲಿ ಭಕ್ತ ಪ್ರಹ್ಲಾದ ಪ್ರಸಂಗ ಯಕ್ಷಗಾನ ತಾಳಮದ್ದಲೆ ನಡೆಸಿಕೊಟ್ಟಂತ ಶ್ರೀ ಶಬರೀಶ ಯಕ್ಷಗಾನ ಕಲಾವೃಂದ, ಇದು ಈ ಒಂದು ಯಕ್ಷಗಾನ ತಾಳಮದ್ದಲು ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ತಮ್ಮ ಸಂದೇಶವನ್ನ ಸದಾನಂದ ನಾಯಕ್ ಬಂಟ್ಕಲ್ಲು ಉಡುಪಿಯಿಂದ ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದ್ದಕ್ಕಾಗಿ ಸದಾನಂದ ನಾಯಕ್ ಅವರಿಗೆ ಧನ್ಯವಾದಗಳು. ಹೀಗೆ ನಿಮಗೆ ಸಂದೇಶವನ್ನ ವಾಟ್ಸಪ್ ಮೂಲಕ ಕಳಿಸ್ತಾ ಇರಿ ಅಂತ ಹೇಳೋಣ. ಈಗ ಒಂದು ಗೀತೆಯನ್ನ ಪ್ರಸಾರ ಮಾಡುವ ಆರಂಭದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ.
1: ವಿಡಿಯೋ ಲೈಕ್ ಮಾಡಿ ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
5: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
4: ಬೈ ಗರ್ಲ್ಸ್,
5: ಎಲ್ಲಿ ಹೋಗ್ತಿದ್ಯಾ? ಕೇರ್ಸ್ ಅಲ್ವಾ, ನೋ ಶೇರಿಂಗ್. ಆರ್ಬಿಐ ಹೇಳ್ತಾ ಇದೆ, ಜಾಗರಾಗಿರಿ, ಜಾಗರೂಕರಾಗಿರಿ.

0: ಡಿಸಿ ಗಣೇಶ್ ಆಚಾರ್ಯ ಅವರು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಜಾರ್ಕಳದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಐದರ ಸಂಜೆ ಮೂಡಿಬಂದ ಅಂದರೆ ಐದನೇ ದಿನಾಂಕದಂದು ಸಂಜೆ ಮೂಡಿಬಂದಂತಹ ಸಂದೇಶ ಸಂಗಮದಲ್ಲಿ ಕೃಷ್ಣಾನಂದ್ ಸರ್ ಅವರು ನಮ್ಮ ಸಂದೇಶಗಳಿಗೆ ಒಳ್ಳೆಯ ರೀತಿಯಲ್ಲಿ ಧ್ವನಿಯಾದರು, ಖುಷಿಯಾಯಿತು ಕೇಳಿ. ಅದೇ ರೀತಿ ಇಂದು ಸಂಜೆ ಪ್ರಸಾರವಾದ ಯಕ್ಷಲಹರಿ ಕಾರ್ಯಕ್ರಮ ಕಡಬ ತಾಲೂಕು ನೆಲ್ಯಾಡಿಯ ಶ್ರೀ ಶಬರೀಶ ಯಕ್ಷಗಾನ ಕಲಾವೃಂದದ ಕಲಾವಿದರು ನಡೆಸಿಕೊಟ್ಟಂತಹ ಕಾರ್ಯಕ್ರಮ ಅಂದರೆ ಯಕ್ಷಗಾನ ತಾಳಮದಲ್ಲಿ ಪ್ರಸಂಗ ಭಕ್ತ ಪರ್ಲಾದ ಈ ಕಾರ್ಯಕ್ರಮವನ್ನು ಕೇಳಿ ಖುಷಿಯಾಯಿತು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ತಮ್ಮ ಅಭಿಪ್ರಾಯವನ್ನು ಡಿಸಿ ಗಣೇಶ್ ಅವರು ವ್ಯಕ್ತಪಡಿಸಲಿ ಅಂತ ಹೇಳಿ ಅವರಿಗೆ ಧನ್ಯವಾದವನ್ನು ತಿಳಿಸಿದ ಒಂದು ಗೀತೆಯನ್ನು ಪ್ರಸಾರ ಮಾಡುವ
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಪಾರ್ಟಿ ಬೇಕೇ ಬೇಕು.
5: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
4: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ. ಪಿಜ್ಜಾ ಪಾರ್ಟಿ
5: ಏ?
4: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
6: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
5: ಬೈ ಗರ್ಲ್ಸ್.
4: ಎಲ್ಲಿ ಹೋಗ್ತಿದೀಯಾ?
5: ಕೇಳಿಸಲ್ವಾ?
6: ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಕಾರವಾರದಿಂದ ಶ್ವೇತಾ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕಾರವಾರ ಆಕಾಶವಾಣಿಯಿಂದ ರವಿವಾರ ಹಾಡಿಗೊಂದು ಗೀತೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೋಮವಾರ ಪ್ರಸಾರವಾದ ಚಿನ್ನರ ಚಿತ್ತಾರ ಮಕ್ಕಳಿಗೋಸ್ಕರ ಪ್ರಸಾರವಾಗುವ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ಕುರಿತಾದಂತಹ ಮಾತುಕತೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ಮಂಗಳವಾರ ಸಂಜೆ 5:30 ಪ್ರಸಾರವಾದ ಸಂದೇಶ ಸಂಗಮ ಕಾರ್ಯಕ್ರಮ ಚೆನ್ನಾಗಿತ್ತು. 6:50 ಪ್ರಸಾರವಾಗುವ ಜನಸಾಮಾನ್ಯರಿಗೆ ಕಾನೂನು ಅರಿವು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗುರುವಾರ ಪ್ರಸಾರವಾದ ಕೊಂಕಣಿ ಕಾರ್ಯಕ್ರಮದಲ್ಲಿ ಅರವಿಂದ್ ಶಾನ್ವಾಗ್ ಅವರ ಜೊತೆಗಿನ ಮಾತುಕತೆ ತುಂಬಾ ಚೆನ್ನಾಗಿತ್ತು. ಆಕಾಶವಾಣಿ ಕಾರವಾರ ಕೇಂದ್ರದ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು ನಿರೂಪಕರಿಗೆ, ಎಲ್ಲಾ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ಅಂತ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ.

ವೈ ಸತೀಶ್ ಕುಮಾರ್ ಅವರು ಮಾದೇವಸ್ಥಾನ ಹತ್ತಿರ ಬಾಡ್ ಕಾರವಾರದಿಂದ ಸಂದೇಶವನ್ನು ಕವನಗಳ ರೀತಿಯಲ್ಲಿ ಕಳಿಸಿದ್ದಾರೆ. ಮುಂಜಾನೆಯ ಸುಪ್ರಭಾತದ ಮಧುರ ನಾದದಲ್ಲಿ ಮನದೊಳಗೆ ನೋಡುವ ಭಾವಗಳ ಚಲನೆಯ 30 ವಸಂತಗಳಿಂದ ನನ್ನ ಜೀವನಾಡಿಯಾಗಿದೆ ಕಾರವಾರ ಆಕಾಶವಾಣಿ. ಬೆಳಗಿನ ಮಾತು ಮುತ್ತು ಮನಕ್ಕೆ ಮೌಲ್ಯ ತುಂಬುವುದು, ಭಕ್ತಿಗೀತೆಗಳ ಧ್ವನಿಯಲ್ಲಿ ಭಕ್ತಿಭಾವ ಮೂಡುವುದು, ಕರುಣಾಳು ಬಾ ಬೆಳಕೆ ಕಿವಿಯಲ್ಲಿ ಬೆಳಕಾಗುವುದು, ಪ್ರತಿ ನಾದದ ಹೊನೆಗಳಲ್ಲಿ ಹೃದಯವೇ ಹರಿದು ಹೋಗುವುದು, ದಿನದ ಸುದ್ದಿ ಕೇಳುತ್ತಲೇ ದೇಶ ಲೋಕ ಅರಿಯುವೆ, ಚಿತ್ರಗೀತೆಗಳ ಸುರಿಮಳೆಯಲ್ಲಿ ನೆನಪುಗಳಲ್ಲಿ ತೇಲುವೆ, ಸಂದೇಶ ಸಂಗಮ ಬದುಕಿಯೇ ಸಂದೇಶ ಹೊಮ್ಮಿಸುವುದು, ರೇಡಿಯೋ ಸ್ಪಂದನ ಮನದ ಮಾತು ನಿಡಿಸುವುದು, ಸಂಜೆಯ ಯುವಧ್ವನಿ ಯುವಕರ ಹೃದಯ ಜಾಗೃತಿಗೊಳಿಸುವುದು, ಹೊಸ ಕನಸುಗಳ ಕಿವಿಯನ್ನು ಮನದೊಳಗೆ ಹಚ್ಚುವುದು, ಯಕ್ಷಗಾನದ ಘನವಾದ ಸಂಸ್ಕೃತಿಯ ಸಾರ ತರುವುದು, ಹಳೆಯ ಚಿತ್ರಗೀತೆಗಳು ನೆನಪಿನ ಲೋಕ ಕಟ್ಟುವುದು, ಇದು ಕೇವಲ ರೇಡಿಯೋ ಅಲ್ಲ, ನಮ್ಮ ಬದುಕಿನ ಸ್ನೇಹಿತ, ಕಷ್ಟ ಸುಖದ ಪಯಣದಲ್ಲಿ ಜೊತೆಯಾದ ಹೃದಯ ಮಿತ್ರ, ಕನ್ನಡದ ಸುವಾಸನೆಯ ಹರಡುವ ಅಮೂಲ್ಯ ಧ್ವನಿ ಕಾರವಾರ ಆಕಾಶವಾಣಿಗೆ ಎಂದೆಂದಿಗೂ ನನ್ನ ಜೀವಧ್ವನಿ ಅಂತ ಪ್ರತಿಯೊಂದು ಕಾರ್ಯಕ್ರಮಗಳ ಬಗ್ಗೆ ಕವನಗಳ ಮುಖಾಂತರ ನಮಗೆ ಸಂದೇಶವನ್ನು ಕಳಿಸಿದಂತಹ ವಿ ಸತೀಶ್ ಕುಮಾರ್ ಅರ್ಗ ಅವರಿಗೆ ಧನ್ಯವಾದಗಳು.

ನಾಯ್ಕ ಅವರು ಕಾರವಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೋದ ರವಿವಾರ ಪ್ರಸಾರವಾದ ಶುಚಿ ರುಚಿ ಅಂದರೆ ಪಾಕ ವೈವಿಧ್ಯತೆಯ ಕುರಿತ ಕಾರ್ಯಕ್ರಮದ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ನಯನಾ ಮೇಡಮ್ ಅವರು ತಿಳಿಸಿದಂಥ ನಾನ್ ವೆಜ್ ರೆಸಿಪಿಗಳು ಚೆನ್ನಾಗಿದ್ವು, ರೆಸಿಪಿಗಳನ್ನು ನಾನು ಮನೆಯಲ್ಲೂ ಸಹ ಟ್ರೈ ಮಾಡಿದೆ ಅಂತ ತಿಳಿಸಿದ್ದಾರೆ. ಅದೇ ರೀತಿಯಲ್ಲಿ ಸಂಧ್ಯಾ ಅವರು, ಗೀತಾ, ಶಾರದಾ, ನೀತಾ ಅವರು ಚೆನ್ನಾಗಿ ಹೆಲ್ತ್ ಟಿಪ್ಸ್ಗಳನ್ನು ಅಂದರೆ ಆರೋಗ್ಯ ಮಾಹಿತಿಗಳನ್ನು ನಮಗೆ ನೀಡಿದರು. ಅದು ಸಹ ಚೆನ್ನಾಗಿದ್ವು. ಹಾಸ್ಯ ರೀತಿಯ ಮಾಹಿತಿಗಳು ನಮಗೆ ಇಷ್ಟವಾದವು. ಅದೇ ರೀತಿ ಪ್ರತಿ ಮಂಗಳವಾರ ಪ್ರಸಾರವಾಗುವ ಸಂದೇಶ ಸಂಗಮ ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾನು ಕೂಡ ಟೈಮ್ ಸಿಕ್ಕಿದಾಗಲೆಲ್ಲ ಸಂದೇಶ ಸಂಗಮ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸ್ತೀನಿ ಅಂತ ನಮ್ರತಾ ನಾಯ್ಕ ಅವರು ಕಾರವಾರದಿಂದ ನಮ್ಮ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಧನ್ಯವಾದಗಳು ಅಂತ ತಿಳಿಸ್ತಾ ಒಂದು ಗೀತೆಯನ್ನು ಪ್ರಸಾರ ಮಾಡುವ.

ಇದುವರೆಗೂ ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಗಾಯತ್ರಿ ಹರಿಕಾಂತ್, ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ದಯಾನಂದ ಮೈತ್ರಿ ಹಾಗೂ ಸಿಡಿ ಅರ್ಗೇಕರ್, ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದಂತಹ ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

0: ಇದುವರೆಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಪ್ರಸಾರವಾಯಿತು.
1: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 79ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್.
3: ಚಕ್ರಾಂಕಪುರದವರು ಕಟ್ಟಿದ ಅಜ್ಜಾಶವನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಪುಷ್ಕಲನು ಹೋರಾಟಕ್ಕೆ ಮುಂದೆ ಬಂದಿದ್ದಾನೆ. ತಾವು ಕಟ್ಟಿದಂತಹ ಕುದುರೆಯನ್ನು ಉಳಿಸಿಕೊಳ್ಳಬೇಕು ಎನ್ನುವಂತಹ ಛಲದಿಂದ ಸುಬಾಹು ಮಹಾರಾಜನ ಕಿರಿಯ ಪುತ್ರ ಅಂತ ಚಿತ್ರನೂ ಯುದ್ಧಕ್ಕೆ ಬಂದಿದ್ದಾನೆ. ಯುದ್ಧವೆಂದೊಡನೆ ಪರಸ್ಪರ ಎದುರಿಸಿ ಬಾಣಾವಳಿಗಳನ್ನು ಪ್ರಯೋಗಿಸುವುದು ಅಥವಾ ಆಯುಧಗಳನ್ನು ಘಾಸಿಗೊಳಿಸುವುದು ಮಾತ್ರ ಅಲ್ಲ, ಆರಂಭದಲ್ಲಿ ವಾಗ್ಬಾಣಗಳಿಂದ ಒಬ್ಬರನ್ನೊಬ್ಬರು ಕೆರಳಿಸುವಂತಹದ್ದು ಯುದ್ಧದಲ್ಲಿರುವಂತಹ ಕ್ರಮ. ಅದೇ ರೀತಿಯಲ್ಲಿ ಒಬ್ಬರೊಬ್ಬರ ಪರಿಚಯವನ್ನು ಕೇಳಿಕೊಂಡಾಗ ಚಿತ್ರನು ರಾಮನದ್ದಾದಂತಹ ಕೆಲವೊಂದು ಕೃತಿಗಳ ಬಗ್ಗೆ, ಆಗಿ ಹೋದಂತಹ ಕೆಲವೊಂದು ಕಾರ್ಯಗಳ ಬಗ್ಗೆ ವಿಡಂಬನೆಯಿಂದಲೋ ಶ್ಲೇಷೆಯಿಂದಲೋ ಪುಷ್ಕಲನ ಮನಕ್ಕೆ ನೋಯುವಂತಹ ರೀತಿಯಲ್ಲಿ ಮಾತಾಡ್ತಾ ಕಾಡಿನಲ್ಲಿ ಸುತ್ತಾಡಿದಂತಹ ರಾಮ ಅವನಲ್ಲೇ ಹುಚ್ಚ ಎಂದಾಗಿ ಹೇಳಿದಾಗ ಪುಷ್ಕಲನು ಸಮಾಧಾನ ಹೇಳಿದ್ದಾನೆ. ತನ್ನ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮಚಂದ್ರ ಕಾಡಿಗೆ ಬಂದಿದ್ದಾನೆ, ಸತ್ಯವನ್ನು ಉಳಿಸುವುದಕ್ಕೆ ಬಂದಿದ್ದಾನೆ. ಹಾಗಾಗಿ ಅಂತಹ ರಾಮನ ಬಗ್ಗೆ ನೀವು ಇಲ್ಲದ ಮಾತನ್ನು ಹೇಳಬೇಕಿದ್ರೆ ಕ್ಷತ್ರಿಯ ಧರ್ಮವನ್ನು ಅರ್ಥ ಮಾಡಿಕೊಳ್ಳುವಂತಹ ನೀವು ರಾಜರು ಎಂಬ ಹಾಗೆ ಆಕ್ಷೇಪಿಸಿದಾಗ ಚಿತ್ರ

ಮಾತಿಗೆ ಮಾತು, ಪ್ರಶ್ನೆಗೆ ಪ್ರಶ್ನೆ, ಉತ್ತರಕ್ಕೆ ಸರಿಯಾದ ಉತ್ತರ. ಬಹಳ ಜಾಣ್ಮೆಯಿಂದ ಚಿತ್ರನ ಕೊಡ್ತಾ ಇದ್ದಾನೆ. ಹೌದಪ್ಪ, ಕ್ಷತ್ರಿಯ ಧರ್ಮವು ನಿನಗೇನು ಗೊತ್ತಿದೆ ಅಂತ ಕೇಳ್ತಾ ಇದ್ದಿ ನೀನು. ಕ್ಷತ್ರಿಯ ಧರ್ಮವನ್ನು ತಿಳಿಯಂತ ಹೆಡ್ಡರು ನಾವು ಅಂತಲೇ ಇಟ್ಟುಕೋ. ಆದರೆ ಕ್ಷತ್ರಿಯರ ಧರ್ಮ ಏನು, ಅವರ ಕರ್ತವ್ಯ ಏನು, ಈ ಎಲ್ಲವುಗಳನ್ನು ಸರಿಯಾಗಿ ತಿಳಿಯದೆ ಅದೇ ಒಂದು ಕೊರತೆಯನ್ನು ಹೊಂದಿಕೊಂಡಂತಹ ಆ ನಾವು ಅಥವಾ ನಮ್ಮಂತಹ ಕ್ಷತ್ರಿಯರು ಧರ್ಮವನ್ನು ಕೆಟ್ಟಿದ್ದಾರೆ, ಧರ್ಮ ಗೊತ್ತಿಲ್ಲದಂತಹ ಸ್ಥಿತಿ ಬಂದು ಹೋಗಿದೆ ಎಂಬ ಕಾರಣದಿಂದ ಧರ್ಮ ಕೆಟ್ಟು ಮೊದಲು ಈ ಹಿಂದೆ ಎದುರಾದಂತಹ ಪ್ರತಿಸ್ಪರ್ಧಿಯನ್ನು ನೇರವಾದಂತಹ ಹೋರಾಟದಲ್ಲಿ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲದೆ ಬಹಳ ವಂಚನೆಯಿಂದ ಬಹಳ ಕೆಟ್ಟ ರೀತಿಯಲ್ಲಿ ಕೊಂದಂತಹ ಕತೆ ನಿನಗೆ ಗೊತ್ತಿದೆಯೇ? ಹಿಂದೆ ಯಾರಾದರೂ ಒಬ್ಬ ಕ್ಷತ್ರಿಯ ವಂಚನೆಯಿಂದ ತನ್ನ ವಿರೋಧಿಯನ್ನು ಕೊಂದು ಕೆಡಗಿದಂತಹ ಉದಾಹರಣೆ ಇದೆಯೇ? ಹೇಳು, ಗೊತ್ತಿದ್ರೆ ಅಂತ

ಬಹಳ ಬುದ್ಧಿವಂತನಿದ್ದೀಯ, ನೀನು ಅಳಕಿಸ್ತಾ ಇದ್ದಿ, ನೀನು ಯಾವ ದೃಷ್ಟಿಯನ್ನಿಟ್ಟುಕೊಂಡು ನನಗೆ ಮಾತಿನ ಬಾಣಗಳ ಮೂಲಕ ಚುಚ್ಚುತ್ತಾ ಇದ್ದೀಯ ಅಂತ ನನಗೆ ಅರ್ಥ ಆಗ್ತದೆ. ಶ್ರೀರಾಮಚಂದ್ರನ ಬಗ್ಗೆ ಅಣಕಿಸುವ ಮಾತುಗಳನ್ನು ಆಡ್ತಾ ಇದ್ದಿ, ಅಡಿಗಡಿಗೆ ಹರಟುತ್ತಾ ಇದ್ದೀಯ. ಅರ್ಥವಿಹೀನವಾದಂತಹ ಮಾತಿಗೆ ಹರಟುವುದು ಅಂತ ಹೆಸರು. ನೀನು ಕೇವಲ ಹರಟೆಯನ್ನು ಮಾಡ್ತಾ ಇದ್ದೀಯಪ್ಪ. ರಾಮ ಯಾಕೆ ಹಾಗೆ ಮಾಡಿದ? ವಾಲಿಯನ್ನು ಯಾಕೆ ತಾನು ಮರೆಯಲ್ಲಿ ನಿಂತು ಕೊಂದಿದ್ದಾನೆ? ಒಂದೇ ಬಾಣದಿಂದ ಯಾಕೆ ಕೆಡ ಹಾಕಿದ್ದಾನೆ? ಇದರ ಅಂತರಾರ್ಥವನ್ನು ನಿನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲಪ್ಪ. ತನ್ನನ್ನೇ ನಂಬಿದಂತಹ, ತನಗೆ ಶರಣು ಬಂದಂತಹ ಸುಗ್ರೀವರನ್ನು ಕಾಪಾಡುವುದು ಶ್ರೀರಾಮಚಂದ್ರನ ಉದ್ದೇಶ ಆಗಿತ್ತು. ಅಷ್ಟು ಮಾತ್ರವಲ್ಲ, ಆ ವಾಲಿಯನ್ನು ಬಾಣದಿಂದ ನೆಲಕ್ಕೆ ಬೀಳಿಸಬೇಕಿದ್ರೆ ಅದು ತನ್ನ ಒಂದು ಲೀಲೆ ಎನ್ನುವಂತಹ ರೀತಿಯಲ್ಲಿ ಶ್ರೀರಾಮನು ಮಾಡಿದ್ದಾನೆ. ಅಂತಹ ವಾಲಿಯನ್ನು ತನ್ನನ್ನು ಶರಣು ಬಂದವರ ರಕ್ಷಣೆಗಾಗಿ ಲೀಲಾ ರೀತಿಯಲ್ಲಿ ಕೆಳಕ್ಕೆ ಕೆಡಹಿದಂತಹ ಯಾವ ಕೃತಿ ಇದೆಯೋ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿನ್ನ ಆಗಿರುವ ಕ್ಷೀಣ ಬಲರಿಗೆ ಹೇಗೆ ಸಾಧ್ಯವಾಗ್ತದೆ ಹೇಳು? ದುರ್ಬಲನಾದಂತಹ ನೀನು ಅಥವಾ ನಿನ್ನಂತಹ ಕ್ಷತ್ರಿಯರು ಶ್ರೀರಾಮನು ಮಾಡಿದಂತಹ ಕೆಲಸ, ವಾಲಿಯ ಸಂಹಾರ ಕೈಮಸಕದ ಕೆಲಸ ಎಂಬ ಹಾಗೆ ಯೋಚಿಸ್ತಾ ಇದ್ದೀರಿ. ಕೈಮಸಕ ಅಂತಂದ್ರೆ ವಂಚನೆಯಿಂದ ವಿಷವನ್ನು ಕೊಡುವಂತಹದ್ದು. ಆ ಯಾವ ವಿಷ ನಮ್ಮ ದೇಹವನ್ನು ಸೇರುತ್ತದೆಯೋ ಅದಿಡೀ ನಮ್ಮ ದೇಹದಲ್ಲಿ ಪಸರಿಸಿ ನಮ್ಮ ಮರಣಕ್ಕೆ ಕಾರಣವಾಗುತ್ತದೆ. ಈ ರೀತಿಯಾಗಿ ವಂಚನೆಯಿಂದ ರಾಮಚಂದ್ರನು ವಿಷವನ್ನು ಕೊಟ್ಟು ವಾಲಿಯನ್ನು ಕೊಂದ ಹಾಗೆ ಕೊಂದಿದ್ದಾನೆ ಎನ್ನುವಂತ ಆರೋಪವನ್ನು ಮಾಡಿದ್ದಾನೆ. ಅದಕ್ಕೆ ಹೇಳ್ತಾನೆ ಪುಷ್ಕಲ, ಕ್ಷೀಣ ಬಲರಾದಂತಹ ದುರ್ಬಲರಾದಂತಹ ಒಬ್ಬ ಕ್ಷತ್ರಿಯರು ಮಾತ್ರ ಇಂತಹ ಮಾತನ್ನು ಹೇಳುವುದಕ್ಕೆ ಸಾಧ್ಯ ಇದೆ. ಯಾಕೆ? ಅವರಿಗೆ ಸಾಮರ್ಥ್ಯ ಇಲ್ಲದೆ ಇರುವುದರಿಂದ ವೃಥ ಇನ್ನೊಬ್ಬರ ಮೇಲೆ ಆರೋಪವನ್ನು ಮಾಡುವಂತಹದ್ದು. ಹಾಗಾಗಿ ಆ ಕೈಮಸಕದ ಕೆಲಸ ಅಂತ ನೀನು ಏನು ಹೇಳ್ತೀಯೋ, ವಂಚನೆ ಅಂತ ಏನು ಹೇಳ್ತೀಯೋ, ಅದಕ್ಕೆ ಕಾರಣ ನಿನ್ನಂತಹ ಕ್ಷೀಣ ಬಲರಿಗೆ ಆ ರೀತಿಯಾಗಿ ಅರ್ಥವಾಗದೇ ಇದ್ದದ್ದೇ ಕಾರಣ ಅಂತ

ಶ್ರೀರಾಮನ ದಿವ್ಯವಾದಂತಹ ಕಥೆ, ಶ್ರೀರಾಮನ ಚರಿತಾಮೃತ ಲೋಕವಿಶ್ರುತವಾದ್ದು, ಚಿತ್ರನು ಅದನ್ನು ತಿಳ್ಕೊಂಡವನೇ ಇದ್ದಾನೆ. ಹಾಗಾಗಿ ಅದರಿಂದ ಒಂದೊಂದೇ ವಿಚಾರಗಳನ್ನು ತೆಗೆದು ಆರೋಪದ ಹಾಗೆ ಪುಷ್ಕರನ ಮುಂದೆ ಹೇಳ್ತಾ ಇದ್ದಾನೆ. ಸುಮ್ಮನೆ ನನ್ನನ್ನು ನಿಂದಿಸುತ್ತಾ ಇದ್ದೀಯಾ ನೀನು, ಕ್ಷೀಣಬಲದವರಿದ್ದೀರಿ, ಕ್ಷತ್ರಧರ್ಮವನ್ನು ತಿಳಿದವರಾಗಿದ್ದೀರಿ, ಅಜ್ಞಾನಿಗಳಾಗಿದ್ದೀರಿ ಎಂಬ ಮಾತುಗಳನ್ನು ಹೇಳ್ತಾ ಇದ್ದಿ. ಸುಮ್ಮನೆ ನಮ್ಮನ್ನು ನಿಂದಿಸಿದ ಮಾತ್ರಕ್ಕೆ ನಿನ್ನ ಸಾಮರ್ಥ್ಯ ವೃದ್ಧಿಯಾಗ್ತದೆ. ನಿಂದನೆ ಎನ್ನುವುದು ಸಾಮರ್ಥ್ಯಕ್ಕಿರುವಂತಹ ಮಾಪನವಲ್ಲ ಅಂತ ಹೇಳ್ತಾನೆ. ಅದರ ಜೊತೆಗೆ ಹೇಳ್ತಾನೆ, ನಮ್ಮಂತಹ ಕ್ಷೀಣಬಲರು ಯಾರಾದರೂ ಬುದ್ಧಿ ಕೆಟ್ಟು ತಲೆ ಸರಿ ಇಲ್ಲದೆ ತಾವು ಕೈ ಹಿಡಿದಂತಹ ಹೆಂಡತಿಯನ್ನು ಇನ್ನೊಬ್ಬರಿಗೆ ಒಪ್ಪಿಸಿದಂತಹ ಘಟನೆ ಇದೆಯೇ? ಅಂಥದ್ದನ್ನೇನಾದರೂ ನಮ್ಮವರು ಬುದ್ಧಿಗೆಟ್ಟು ತಿಳಿಯದೆ ಕ್ಷೀಣಬಲರಾಗಿ ಮಾಡಿದ್ದುಂಟೆ? ಇಂತಹ ಕಥೆಯನ್ನು ನೀನು ಕೇಳಿದ್ದುಂಟೆ? ಅಂಥವರನ್ನು ನೀನು ನೋಡಿದ್ದುಂಟೆ ಎಂಬ ಹಾಗೆ ಕೇಳ್ತಾನೆ. ಇದರಲ್ಲಿ ಚಿತ್ರದ ಸಂಪೂರ್ಣ ಲಕ್ಷ್ಯ ಇರುವಂತಹದ್ದು ವನವಾಸದಲ್ಲಿ ರಾವಣನಿಂದ ಸೀತಾಪಹಾರವಾಗ್ತದೆ ಇಲ್ಲ, ಹಾಗೆ ತನ್ನ ಹೆಂಡತಿಯನ್ನು ಕಳಕೊಂಡು ಇನ್ನೊಬ್ಬರಲ್ಲಿ ಇರುವ ಹಾಗೆ ಮಾಡುವುದಕ್ಕೆ ಬಿಟ್ಟಂತಹ ಒಬ್ಬ ರಾಮಚಂದ್ರ, ಅವನು ಕ್ಷೀಣಬಲ್ಲನಲ್ವೇ ಎನ್ನುವಂತಹ ರೀತಿಯಲ್ಲಿ ಪುಷ್ಕಲನ ಮುಂದೆ ಚಿತ್ರನು ಆಡಿದ್ದಾನೆ. ಇದರಿಂದ ಪುಷ್ಕಲನಿಗೆ ರೋಷಾವೇಶ ಉಂಟಾಗಿದೆ.

ಸೀತಾಪಹರಣದ ವಿಷಯ ಯಾರಿಗಾದರೂ ರೋಷವನ್ನುಂಟು ಮಾಡುವಂತಹದ್ದು. ಪುಷ್ಕಲನು ಭರತನ ಮಗನಿದ್ದಾನೆ, ಅಯೋಧ್ಯ ದೇಶದ ಪ್ರಜೆಯಿದ್ದಾನೆ, ಚಕ್ರವರ್ತಿ ವಂಶದವನಿದ್ದಾನೆ, ಕೇರಳ ಬಿಟ್ಟಿದ್ದಾನೆ, ಕೋಪೋದ್ರಿಕ್ತನಾಗಿ ಬಿಟ್ಟಿದ್ದಾನೆ. ಹೇಳ್ತಾನೆ, ಎಲೆಲೆ ಏನು ಮಾತಾಡ್ತಾ ಇದೀಯ ನೀನು, ಬಾಯಿ ಮುಚ್ಚು, ಒಂದು ಮಾತನ್ನು ಆಡಬೇಡ ನೀನು. ಅರ್ಥಾರ್ಥ ಸಂಬಂಧ ಇಲ್ಲದೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೆ ಇಷ್ಟ ಬಂದ ಹಾಗೆ ನೀನು ಆಡ್ತಾ ಇದ್ದಿ, ಇಷ್ಟ ಬಂದಾಗೆ ಹರಟುತ್ತಾ ಇದ್ದಿ, ಅರ್ಥವಿಲ್ಲದ ಮಾತುಗಳಿಗೆ ಬೊಗಳುವುದು ಅಂತ ಹೇಳ್ತರು. ಬೊಗಳೂರು ಯಾರು? ಶ್ವಾನಗಳು. ಬಾಯಿಗೆ ಬಂದಂತೆ ನೀನು ಬೊಗಳಿ ಅಂತಾದರೆ, ಇನ್ನೊಂದು ಕೆಟ್ಟ ಮಾತನ್ನು ಶ್ರೀರಾಮಚಂದ್ರನ ಕುರಿತಾಗಿ ನೀನು ಹೇಳಿದೆ ಅಂತಾದರೆ, ನಿನ್ನ ನಾಲಿಗೆ ಕುಡಿಯನ್ನು ಸೊಳ್ಳನೆ ಸೆಳೆದು. ಸಿಟ್ಟು ಬಂದು ಹೋಗಿದೆ ಪುಷ್ಕಲನಿಗೆ, ರೋಷಾವೇಶದಿಂದ ತುಂಬಿ ಹೋಗಿದೆ ಅವನ ಮೈ. ನಿನ್ನ ನಾಲಿಗೆ ಏನಿದೆಯೋ ಅದನ್ನು ಸೀಳಿ ನಾಯಿಗಳಿಗೆ ಇಕ್ಕುತ್ತೇನೆ, ಜಾಗ್ರತೆ ಅಂತ

ಈ ನುಡಿಗಳನ್ನು ಕೇಳಿದಾಗ ಚಿತ್ರನಿಗೂ ಆವೇಶ ಬಂದುಬಿಡುತ್ತದೆ. ರೋಷಾವಿಷ್ಟನಾಗಿದ್ದಾನೆ. ಎಲ್ಲ ನನ್ನ ನಾಲಿಗೆಯನ್ನು ಕತ್ತರಿಸುತ್ತೇನೆ, ಶ್ವಾನಗಳಿಗೆ ಹಾಕುತ್ತೇನೆ ಎಂಬಂತಹ ಮಾತುಗಳನ್ನು ಹೇಳ್ತಾ ಇದ್ದಿ. ನಾನಾಡಿದ್ದು ಕೆಟ್ಟ ಮಾತಾಗಿ ನಿನಗೆ ಕೇಳ್ತಾ ಇದೆಯಲ್ವೇ? ಯಾವ ನನ್ನ ಕೆಟ್ಟ ಮಾತುಗಳನ್ನು, ಅರ್ಥವಿಹೀನವಾದ ಮಾತುಗಳನ್ನು, ನಿನ್ನ ದೃಷ್ಟಿಯಲ್ಲಿ ಪಾಪಭೂಯಿಷ್ಟವಾದಂತಹ ಮಾತುಗಳನ್ನು ನೀನು ಕೇಳಿದ್ಯೋ ಅಂತ ನಿನ್ನ ಕೇಳದ ಕಿವಿಗಳಿದೆಯಲ್ಲ, ಅದು ಹೊಲಸಾಗುವುದಿಲ್ವೇ? ನಿನ್ನ ಕಿವಿಗಳಿಗೆ ಪಾಪ ಬರುವುದಿಲ್ವೇ? ಅಂತಹ ನಿನ್ನ ಕಿವಿಗಳು ಈಗ ಭದ್ರವಾಗಿ ನಿನ್ನ ಕೆನ್ನೆಗೆ ಅಂಟಿಕೊಂಡಿದೆಯಲ್ಲ, ಈ ಪಾಪದ ಹೊಲೆಯ ಮಾತುಗಳನ್ನು ಕೇಳಿದಂತಹ ಕಿವಿಗಳನ್ನು ನನ್ನ ಖಡ್ಗದಿಂದ ಸೀಳಿಬಿಡ್ತೇನೆ, ನನ್ನ ಬಾಣಗಳಿಂದ ಕತ್ತರಿಸಿ ಬಿಡ್ತೇನೆ ಎಂಬ ಹಾಗೆ ತನ್ನ ಬತ್ತಳಿಕೆಯಿಂದ ಬಾಣಾವಳಿಗಳನ್ನು ತೆಗೆಯುತ್ತಾನೆ.

ಬರುವಂತಹ ಬಾಣಗಳನ್ನೆಲ್ಲ ಮಧ್ಯಪಥದಲ್ಲಿ ಕತ್ತರಿಸುವಂತಹ, ಪ್ರತಿಯಾಗಿ ಭ್ರಾಮಕಾಸ್ತ್ರಗಳನ್ನು ತೊಡುವಂತಹ, ಎಂತಹ ಅಸ್ತ್ರಗಳು? ಭ್ರಾಮಕಾಸ್ತ್ರಗಳು. ಅದರಿಂದಾಗಿ ಸುತ್ತಾಡಿ ಸುತ್ತಾಡಿ ಬರುವಂತಹ ಅಸ್ತ್ರಗಳು, ತಳಮಳಗೊಳಿಸುವಂತಹ ಅಸ್ತ್ರಗಳು, ಸಾಮಾನ್ಯರನ್ನು ಮುಂದೇನೆ ಎಂಬಂತಹ ಪ್ರಶ್ನೆಗೆ ಉಂಟು ಮಾಡುವಂತಹ ಅಸ್ತ್ರಗಳು, ಅಂತಹ ಪ್ರಬಲ ಭ್ರಾಮಕಾಸ್ತ್ರಗಳನ್ನು ತೊಡಬಲ್ಲಂತಹ ಶಕ್ತಿಯುಳ್ಳಂತಹ ಯೋಗ್ಯತೆಯುಳ್ಳಂತಹ ಪುಷ್ಕಲನ ಮೇಲೆ ಚಿತ್ತನು ಸುಂದಿನಿತೂ ಹಿಂಜರಿಯದೆ ಬಹಳ ವೀರಾವೇಶದಿಂದ ಪ್ರತಿ ಬಾಣಗಳನ್ನು ಬಿಡ್ತಾನೆ. ಈ ರೀತಿಯಾಗಿ ಚಿತ್ರನಿಗೂ ಪುಷ್ಕಲನಿಗೂ ಬಗೆ ಬಗೆಯಾದಂತಹ ರೀತಿಯಲ್ಲಿ ಹೋರಾಟ ಸಾಗ್ತಾ ಇದೆ.

ವಾಗ್ಮಾನಗಳಿಂದ ಒಬ್ಬರನ್ನೊಬ್ಬರು ಕೆರಳಿಸಿ ರೋಷಾವಿಷ್ಟರಾಗುವಂತೆ ಮಾಡಿ ಆಮೇಲೆ ಕೈಯಾಯುಧಗಳಿಂದ ಪ್ರಹಾರವನ್ನು ಮಾಡುವಂತಹದ್ದು ಕ್ರಮ. ಇದಕ್ಕೆ ಧರ್ಮಯುದ್ಧ ಅಂತ ಹೆಸರು. ಅದೇ ರೀತಿಯಲ್ಲಿ ಯುದ್ಧ ಮುಂದುವರಿಯುತ್ತಾ ಇರಬೇಕಿದ್ರೆ ಬಾಣಕ್ಕೆ ಬಾಣ, ಖಡ್ಗಕ್ಕೆ ಖಡ್ಗ, ಎದೆಗೆ ಎದೆ, ಹಾಣ ಹಾಣಿ, ಕೇಶ ಕೇಶಿ, ಒಬ್ಬನ ತಲೆಯ ಕೇಶವನ್ನು ಇನ್ನೊಬ್ಬ ಹಿಡಿಯುತ್ತಾನೆ, ಇವನ ತಲೆಯ ಕೇಶವನ್ನು ಅವನು ಹಿಡಿಯುತ್ತಾನೆ, ಪರಸ್ಪರ ವಿರೋಧವಾಗಿ ಈ ರೀತಿ ಯುದ್ಧವು ಹೆಚ್ಚುತ್ತಾ ಇರಬೇಕಿದ್ರೆ ಆ ರಣಾಂಗಣವನ್ನು ನಾವು ಕಲ್ಪಿಸಿಕೊಡಬೇಕು. ಎಲ್ಲ ಕಡೆಯಿಂದಲೂ ಯೋಧರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವೀಗ ಪ್ರತ್ಯಕ್ಷವಾಗಿ ಚಿತ್ರನಿಗೂ ಪುಷ್ಕಲನಿಗೂ ಆದಂತಹ ಯುದ್ಧವನ್ನು ಹೇಳುತ್ತಾ ಇದ್ರು,

0: ಉಳಿದವರು ಕೂಡ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುದ್ಧರಂಗ ಅಂತ ಅಂದ ಮೇಲೆ ಹೆಣಗಳು ಬೀಳಬೇಕು, ರಕ್ತದ ಹೊಳೆ ಹರಿಬೇಕು. ಇಲ್ಲಿಯೂ ಅದೇ ಆಗ್ತಾ ಇದೆ. ಆ ಹೊಡೆತದಿಂದ, ಬಡಿತದಿಂದ, ಕೇಶಾಕೇಶಿ ಯುದ್ಧದಿಂದ ಎಲ್ಲೆಡೆಯಲ್ಲಿಯೂ ಕೂಡ ಕಡಿದು ತುಂಡಾದ ರುಂಡಮುಂಡಗಳು ಬೇರ್ಪಟ್ಟಂತಹ ದೊಡ್ಡ ರಾಶಿಯೇ, ರುಂಡ ಮುಂಡಗಳ ರಾಶಿಯೇ ಬೀಳುವಂತಹ ಸ್ಥಿತಿ ಬಹಳ ಬೀಭತ್ಸವಾಗಿ ರಣಾಂಗಣದಲ್ಲಿ ಕಾಣುತ್ತಾ ಇದೆ.
1: ಇದುವರೆಗೂ ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮೇಶ್ವರಂ ಕಾವ್ಯದ ವಾಚನ ವ್ಯಾಖ್ಯಾನ ಕೇಳಿದಿರಿ. ವಾಚನಕಾರರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೆರಾಜಿ ಸೀತಾರಾಮ ಭಟ್ಟ. ಆಕಾಶವಾಣಿ ಕಾರವಾರ, ಸಮಯ 8:45 ಹಿಂದಿಯಲ್ಲಿ 9:00 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮ, 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ, 11:00 ಹಿಂದಿಯಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಯುವವಾಣಿ

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ನಾಟಕ ಕಂಪನಿಯಿಂದ ಪ್ಲಾಸ್ಟಿಕ್ ಅಸುರ ನಾಟಕನ ನಿಮ್ ಮುಂದೆ ತರ್ತಾ ಇದ್ದೀವಿ. ಈ ನಾಟಕದಲ್ಲಿ ಭಾಗವಹಿಸೋರ್ ಪರಿಚಯ ಮಾಡಿಕೊಡ್ತೇನೆ. ಸೂತ್ರಧಾರಿ ಸ್ನೇಹ,
1: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
2: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
3: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
3: ಸಮಸ್ಯೆ ನಮ್ಮ ಸುತ್ತಲೂ ಇದೆ, ಆದರೆ ಪರಿಹಾರವು ನಮ್ಮೊಳಗೇನೆ ಇದೆ. ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿದಿನ್ ಅಸ್ ಎಂಬ ಈ ನಾಟಕವು ಕೇವಲ ಒಂದು ಕಥೆಯಲ್ಲ, ಇದು ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳ ಪ್ರತಿಬಿಂಬ. ಸುಲಭತೆಗಾಗಿ ನಾವು ಮಾಡುವ ಆಯ್ಕೆಗಳು ಹೇಗೆ ನಮ್ಮ ಪರಿಸರವನ್ನು ಮತ್ತು ನಮ್ಮ ಭವಿಷ್ಯವನ್ನ ಪ್ರಭಾವಿಸುತ್ತದೆ ಎಂಬುದನ್ನ ಈ ನಾಟಕ ಹೇಳುತ್ತದೆ. ಈ ನಾಟಕದ ಮೂಲಕ ನಾವು ಮಾಲಿನ್ಯ ನಿಯಂತ್ರಣ ಮತ್ತು ನಮ್ಮ ವೈಯಕ್ತಿಕ ಜವಾಬ್ದಾರಿಯ ಮಹತ್ವವನ್ನ ಸರಳವಾಗಿ ಮನಸ್ಸಿಗೆ ತಾಕುವ ರೀತಿಯಲ್ಲಿ ತಲುಪಿಸಲು ಪ್ರಯತ್ನಿಸಿದ್ದೇವೆ.
0: ಈಗ ಪ್ರಸ್ತುತಪಡಿಸಲಿದ್ದೇವೆ ನಾಟಕ ಪ್ಲಾಸ್ಟಿಕ್ ಅಸುರ.
5: ಗೀಯಗ ಗೀಯಗ ಗೀಯಗ.

ಹೌದ್ರಿ ಹೌದು, ನಾವು ಬಂದಾಯ್ತು ಅಕ್ಕ. ನೀವು ಬರ್ರಿ, ರೇಡಿಯೋ ಪಕ್ಕ ನಿಂತ್ಕೊಂಡು ನಮ್ ಮಾತನ್ ಕೇಳಿಸ್ಕೊಳ್ರಿ. ಏ ಹುಡುಗ, ಆ ಮೊಬೈಲ್ ಗೇಮ್ ಎಲ್ಲ ಬಿಟ್ಟು ಸ್ವಲ್ಪ ನಾವ್ ಹೇಳು ಮಾತನ್ನ ಕೇಳಿಸ್ಕೋ. ಅಣ್ಣಾರಿ ನೀವು ಬರ್ರಿ, ರೇಡಿಯೋದಾಗ ನಾವ್ ಏನ್ ಹೇಳಕತ್ತೀವಿ ಅಂತ ಕೇಳಿಸ್ಕೊಂಡು ಹೋಗೋರಂತ್ರ. ಆಗೊಂದು ಕಾಲ ಇತ್ತು, ಆ ಕಾಲ ಎಷ್ಟು ಸುಂದರವಾಗಿತ್ತು ಗೊತ್ತಾ.

0: ಹಸುರೆತ್ತಲ್ ಹಸುರಿತ್ತಲ್ ಹಸುರಿತ್ತಲ್ ಕಡಲಿನಲ್ಲಿ ಹಸುರ್ ಗಟ್ಟಿತೋ ಕವಿ ಆತ್ಮ ಹಸುರ್ ನೆತ್ತರ್ ಒಡಲಿನಲ್ಲಿ. ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಖುಷಿ, ಎಲ್ಲೆಲ್ಲೂ ಆರೋಗ್ಯ. ಆದ್ರೆ ಇದು ಹಾಗೆ ಇರಲಿಲ್ಲ. ಅವನು ಬಂದ, ಆ ಹಸುರ ಬಂದ. ಕೆಂಪು ಗಣ್ಣಿನ ಬಲಿಷ್ಠವಾದ ಮನುಷ್ಯ, ಕೆದರಿದ ಕೂದಲಿನ ಮೇಲೆ ಏಕಮಾತ್ರ ಬಳಕೆಯ ವಸ್ತುಗಳಿಂದ ಮಾಡಿದ್ದ ರಂಗು ರಂಗಿನ ಕಿರೀಟ. ಆತ ಧರಿಸಿದ ಬಟ್ಟೆ ಎಲ್ಲವೂ ಪ್ಲಾಸ್ಟಿಕ್ ಚೀಲದಾಗಿತ್ತು. ಎದೆಯುಬ್ಬಿಸಿ ನಡೆಯುವ ಅಟ್ಟಹಾಸದಲ್ಲಿ ಆತ ಧರಿಸಿದ್ದ ಪೇಪರ್ ಕಪ್, ಸ್ಟ್ರಾ, ಸಿಲ್ವರ್ ಶೈನಿಂಗ್ ತಟ್ಟೆ, ಪ್ಲಾಸ್ಟಿಕ್ ಸ್ಪೂನ್ಗಳ ಉದ್ದುದ್ದ ಹಾರಗಳು ಆತನಿಗೆ ಜೊತೆಯಾಗಿ ಕುಣಿಯತೊಡಗಿದವು. ಆತನ ಪಂಚೆಯ ಮೇಲೆಲ್ಲ ವಿಧ ವಿಧವಾದ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್. ಇದೆಲ್ಲದರ ಜೊತೆಗೆ ಆತ ಧರಿಸಿದ ಶೂಸ್, ಅದು ಕೂಡ ಪ್ಲಾಸ್ಟಿಕ್. ಆ ಶೂಸ್ ಹೇಗಿತ್ತು ಅಂತೀರಾ? ಬಿಸಿಲಿನ ದಗೆಗೆ ಕುಡಿದು ಅಲ್ಲಲ್ಲೇ ಬಿಸಾಡುವ ಈ ಜ್ಯೂಸಿನ ಬಾಟಲಿ ಇರುತ್ತಲ್ಲ, ಅದ್ರ ಹಾಗೆ ಇತ್ತು ಅವನ ಶೂಸ್. ಒಟ್ನಲ್ಲಿ ಆಕ್ರೋಶ, ತನ್ನದೇ ಲೋಕವೆಲ್ಲ ಎನ್ನುವ ಅಹಂಕಾರ, ಸಾವೇ ಇಲ್ಲ ಎನ್ನುವ ಹುಬ್ಬೇರಿಸುವ ನಗು, ತನ್ನ ಆಡಳಿತಕ್ಕೆ ಜೊತೆಯಾಗುವಂತೆ ಸಹೋದರನನ್ನು ಜೊತೆಯಲ್ಲೇ ಕರೆದುಕೊಂಡು ತಿರುಗುತ್ತಿದ್ದ ಈ ಅಸುರ. ಸಹೋದರನಿಗೆ ಅಣ್ಣ ಎಂದ್ರೆ ಹೆಮ್ಮೆ. ಇಬ್ಬರು ಜೊತೆಯಲ್ಲಿ ಕುಣಿಯುತ್ತ ಜಗತ್ತನ್ನ ಆವರಿಸುತ್ತ ಅಟ್ಟಹಾಸ ಮೆರೆಯುತ್ತಿದ್ರು. ಇವರು ಬಂದ ಮೇಲೆ ನಮ್ ಹಸಿರಾಗಿದ್ದ ಪರಿಸರ ಹೇಗಾಗೋಯ್ತು? ಎಲ್ಲ ಬದಲಾಗೋಯ್ತು.
1: ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಪ್ಲಾಸ್ಟಿಕ್ ಹಸಿರರು. ತಮಾ, ಲೋ ತಮಾ,
2: ಅಣ್ಣ
1: ಬಾ. ಈ ನಮ್ ಜನರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ. ಏಯ್, ಏನ್ ಹಂಗ್ ಕೇಳಿಸ್ಕೊಳ್ತಿದ್ದೀರಾ? ಶಾಕಾಯ್ತಾ?
2: ಶಾಕಾಯ್ತಾ?
1: ಶಾಕಾಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕಂತ ತಾನೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿರೋದು. ಸಮಸ್ಯೆಯನ್ನು ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ ನ ಹುಟ್ಟಾಕ್ಸಿದ್ದು ನಾನು. ಈಗ ಏನ್ ಮಾಡ್ತೀರಾ? ಇದು ನನ್ನ ಊರು, ಇದು ನನ್ನ ಏರಿಯಾ, ಇದು ನನ್ನ ಭೂಮಿ. ನಾನು ಇವತ್ತು ಆಕಾಶವಾಣಿಯಲ್ಲಿ ಬಿಡಗಿದ್ರೆ ಕಸದ ಪರ್ವತನೆ ಹಬ್ಬರಿಸುತ್ತದೆ,
2: ಹಬ್ಬರಿಸುತ್ತೆ.
1: ಕೈ ಎತ್ತಿ ತಡದ ಅಂದ್ರೆ ಅತ್ತಾಳ ಪಾತಾಳದ್ರಲ್ಲೂ ಕಣ ಕಣದ್ರಲ್ಲೂ ಎಲ್ಲಂದ್ರೆ ಅಲ್ಲೂ ನಾನೇ ಹರಡಿದ್ದೀನಿ ಕಣ್ರೋ, ಎಲ್ಲಂದ್ರೆ ಅಲ್ಲೂ ನಾನೇ ಹರಡಿದ್ದೇನೆ. ಇದು ಪ್ಲಾಸ್ಟಿಕ್ ಕಸರನ ಸಾಮ್ರಾಜ್ಯ ಕಣ್ರೋ. ಏಯ್, ನಾವಿಲ್ಲಿಂದ ಬಂದೆ ಅನ್ಕೊಂಡ್ರಿ? ನಾವಿಲ್ಲಿಂದ ಬಂದೆ ಅನ್ಕೊಂಡ್ರಿ? ಮನುಷ್ಯರೇ ತಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನು ಹುಟ್ಟಾಕ್ಸಿದ್ರು, ಹುಟ್ಟಾಕ್ಸಿದ್ದಲ್ಲದೆ ಹಸರನನ್ನಾಗಿ ಮಾಡಿದ್ರು. ಜನರೇ ಇಲ್ಲಿ ಕೇಳಿ, ಈ ನಿಮ್ಮ ಭೂಮಿ ತಾಯಿನ ಪ್ಲಾಸ್ಟಿಕ್ ನಲ್ಲಿ ಯಾವ ತರ ಬಂಧಿಸಿದ್ವಿ ಅಂತ ನೋಡ್ತೀರಾ? ಅವಳನ್ನ ಚೆಂಡಿನ ಹಾಗೆ ಹತ್ತಿಂದ ಹಿತ್ತ ತೂರಾಡ್ತಾ ಇದ್ದೇವೆ.
3: ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ನೀವೆಲ್ಲ ಪೂಜೆ ಮಾಡೋ ಭೂಮಾತೆ. ನನಗೆ ಉಸಿರಾಡೋಕೂ ಕಷ್ಟ ಆಗ್ತಾ ಇದೆ. ನನ್ನ ದೇಹದ ಎಲ್ಲ ಅಂಗಗಳಲ್ಲೂ ಪ್ಲಾಸ್ಟಿಕ್ ನ ತುರುಕ್ಬಿಟ್ಟಿದೀರ. ನಿಮಗ್ ಯಾಕೆ ಅರ್ಥ ಆಗ್ತಾ ಇಲ್ಲ? ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಕೇವಲ ನನಗಷ್ಟೇ ಅಲ್ಲ, ನಿಮಗೂ ಕೂಡ ತೊಂದರೆ ಆಗ್ತಾ ಇದೆ. ನನ್ನನ್ನೇ ಅವಲಂಬಿಸಿ ಬದುಕ್ತಾ ಇರುವಂತ ಹಲವಾರು ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ತೊಂದರೆ ಆಗ್ತಾ ಇದೆ. ನಾನು ಎಷ್ಟು ದಿನ ಅಂತ ಸಹಿಸಿಕೊಂಡಿರ್ಬೇಕು? ಅನುಕೂಲದ ಹೆಸರಿನಲ್ಲಿ ನೀವು ಎಷ್ಟು ಪ್ಲಾಸ್ಟಿಕ್ ಅನ್ನು ಬಳಸೋಕ್ ಶುರು ಮಾಡಿದ್ದೀರಾ? ಬಯಸೋದಷ್ಟೇ ಅಲ್ಲ, ಅದನ್ನ ಎಲ್ಲಿ ಬೇಕಾದಲ್ಲಿ ಬಿಸಾಡ್ತೀರ. ಹಸು ಹೊಟ್ಟೆಲಿ ಮೊನ್ನೆ ತಾನೇ 50 kg ಪ್ಲಾಸ್ಟಿಕ್ ಸಿಕ್ಕಿದೆ. ಈ ಪ್ರಾಣಿ ಪಕ್ಷಿಗಳು ಕೂಡ ಅದನ್ನೇ ತಿಂತವೆ. ಪಕ್ಷಿಗಳ ಕುತ್ತಿಗೆಗೆ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿರುತ್ತೆ. ನಿಮ್ಗಳ ತರ ಪಕ್ಷಿಗಳಿಗೇನು ಕೈದೇನು ಆ ಪ್ಲಾಸ್ಟಿಕ್ ಅನ್ನ ತೆಗೆದುಕೊಳ್ಳೋಕೆ? ಆಮೆಯ ಮೂಗಲ್ಲಿ, ನನ್ನ ಒಡಲಿನ ಸಮುದ್ರದಲ್ಲಿರೋ ಆಮೆಯ ಮೂಗ್ನಲ್ಲಿ ಸ್ಟ್ರಾ ಸಿಕ್ಕಾಕೊಂತ ಇದೆ.

0: ಇದೆಲ್ಲ ನೀವುಗಳು ಮಾಡ್ತಾ ಇರುವಂತಹ ಕರ್ಮ. ನಿಮಗೆಲ್ಲ ಯಾವಾಗ ಅರ್ಥ ಆಗತ್ತೆ ಇದು? ಯಾವಾಗ ಅರ್ಥ ಆಗತ್ತೆ? ನನ್ನ ಮಕ್ಕಳನ್ನಿಸ್ಕೊಂಡ ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರ, ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರ.
1: ಒಂದ್ ಕಡೆ ಈ ಭೂಮಿ ತಾಯಿಯ ಕೂಗು, ಮತ್ತೊಂದ್ ಕಡೆ ಈ ಅಸುರ ಸಹೋದರರ ಅಟ್ಟಹಾಸ. ಈ ಅಣ್ಣ ತಮ್ಮಂದಿರು ಇಬ್ರು ಕುಣಿದು ಕುಪ್ಪಳಿಸಿ ನನ್ನದೇ ಈ ಜಗತ್ತು ಅಂತ ಅಟ್ಟಹಾಸ ಮೆರೆದು ತಮಗೆ ಕೊನೆಯೇ ಇಲ್ಲ, ಸಾವೇ ಇಲ್ಲ ಅಂತ ಬದುಕ್ತಾ ಇದ್ದಾರೆ. ಎಂಥ ಗರ್ವ! ಇವರಿಬ್ರು ಸೇರ್ಕೊಂಡು ಈ ಮಣ್ಣಲ್ಲಿ ಅದೆಷ್ಟು ಪ್ಲಾಸ್ಟಿಕ್ ನ ಬೇರ್ಪಡಿಸಿದ್ದಾರೆ ಗೊತ್ತಾ? ಇವರಿಬ್ರು ಅಂದ್ರೆ ಇವರಿಬ್ರು ಅಷ್ಟೇ ಅಲ್ಲ, ನಾವು ನೀವುಗಳು ಕೂಡ ಇವರಂತೆ ಆಗ್ತಾ ಇದ್ದೀವಿ. ಇವರಿಬ್ರು ಮೊದಲು ಮನುಷ್ಯರೇ ಆಗಿದ್ರು, ಆದ್ರೆ ಈಗ ಬದಲಾಗಿದ್ದಾರೆ. ಮೊದ್ಮೊದ್ಲಿಗೆ ನಾವು ನಮ್ಮ ಮಣ್ಣನ್ನ ಪೂಜಿಸ್ತಾ ಇದ್ವಿ, ಎಷ್ಟು ಫಲವತ್ತಾಗಿತ್ತು ನಮ್ಮ ಭೂಮಿ, ಮಣ್ಣಂದ್ರೆ ನಮ್ಗೆ ಗೌರವ. ಆದ್ರೆ ಈಗ ಸಿಕ್ಕ ಸಿಕ್ಕ ಕಸನೆಲ್ಲ ಅದೇ ಮಣ್ಣಿಗೆ ವಿಷದ ರೂಪದಲ್ಲಿ ಹಾಕ್ತಾ ಇದ್ದೀವಿ. ಎಲ್ಲಿವರೆಗೂ ಇದೆಲ್ಲ ಆಗ್ತಾ ಇರೋದು? ಈ ಅಸುರರ ಆಟಗಳನ್ನ ನಿಲ್ಸಕ್ ಆಗಲ್ವಾ? ಈ ಮಣ್ಣು ಕಲುಷಿತ ಆಗದೆ ಇರೋಕೆ ನೋಡ್ಕೊಳಕ್ ಆಗಲ್ವಾ?
2: ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಹಸಿರೆ ಉಸಿರು, ಹಸಿರೆ ಉಸಿರು, ಮಣ್ಣಿನ ಸಂರಕ್ಷಣೆ ನಮ್ಮ ಹೊಣೆ, ಮಣ್ಣಿನ ಸಂರಕ್ಷಣೆ ನಮ್ಮ ಹೊಣೆ. ಹೌದು, ನಾನೊಬ್ಬ ಹೋರಾಟಗಾರ್ತಿ. ಸುಮಾರು ವರ್ಷಗಳಿಂದ ಈ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ವಿರುದ್ಧ ನಮ್ಮ ಹೋರಾಟ ನಡೀತಾನೆ ಇದೆ. ಅಲ್ಲಲ್ಲಿ ಫಲಕಗಳನ್ನ ಹಿಡಿದುಕೊಂಡು ನಿಲ್ತೀವಿ, ಕೆಲವೊಂದು ಬಾರಿ ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸೋ ಕೆಲಸನೂ ಮಾಡ್ತೀವಿ. ನಿಮಗೆಲ್ಲ ಗೊತ್ತಾ, ಪ್ಲಾಸ್ಟಿಕ್ ಕೊಳೆಯೋಕೆ 800 ವರ್ಷಕ್ಕೂ ಹೆಚ್ಚು ಸಮಯ ಬೇಕು ಅಂತ? ದಿನ ಚಹಾ ಕುಡಿತೀರಲ್ಲ, ಆ ಪೇಪರ್ ಕಪ್ಪಲ್ಲೂ ಪ್ಲಾಸ್ಟಿಕ್ ಇದೆ. ನೀವೆಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಡೋದ್ರಿಂದ ಹಸು ಹೊಟ್ಟೆಲೂ ಕೂಡ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿದೆ. ಹಾ, ಇದೆಲ್ಲ ಬಿಟ್ಬಿಡಿ. ನಿಮಗ್ ಗೊತ್ತಾ, ಮೊನ್ನೆ ತಾನೇ ತಾಯಿಯ ಎದೆ ಹಾಲಲ್ಲೂ ಕೂಡ ಪ್ಲಾಸ್ಟಿಕ್ ಕಾಣಿಸ್ಕೊಂಡಿದೆ. ಉಸಿರಾಡೋ ಗಾಳಿಯಲ್ಲೂ ಪ್ಲಾಸ್ಟಿಕ್, ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್, ನಮ್ಮ ಮಣ್ಣಿನ ಕಣ ಕಣದಲ್ಲೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಇಷ್ಟೆಲ್ಲ ಹಾನಿ ಉಂಟು ಮಾಡಿ ನಾಳೆ ನನ್ನ ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ನಾವೆಲ್ಲ ಏನು ಬಿಟ್ಕೊಟ್ಟ ಹಾಗೆ? ಉಸಿರಾಡುವ ಗಾಳಿಯನ್ನು ಕೂಡ ಕೊಂಡುಕೊಂಡು ಜೀವನ ಮಾಡಬೇಕಾಗುತ್ತೆ. ಹುಷಾರಾಗಿರಿ, ಈ ನಮ್ಮೊಳಗಿನ ಅಸುರರ ಅಟ್ಟಹಾಸ ಜಾಸ್ತಿನೇ ಆಗಿದೆ ನೋಡಿ. ಹಾ, ಅಲ್ಲಿ ನೋಡಿ, ಆ ಇಬ್ರು ಅಸುರರು ಕೂಡ ನನ್ನ ಹತ್ರನೇ ನಡ್ಕೊಂಡು ಬರ್ತಾ ಇದ್ದಾರೆ. ಇವರ ಮತ್ತ ನನ್ನ ನಡುವಿನ ಚರ್ಚೆ ಇಂದಿನದೇನಲ್ಲ, ನಾವು ಯಾವಾಗ್ಲೂ ಚರ್ಚೆ ಮಾಡ್ತಾನೆ ಇರ್ತೀವಿ. ಹಾ, ನಿಮ್ಗೆಲ್ಲ ಗೊತ್ತಾ, ಆ ಚಿಕ್ಕ ಹಸುರ ಇದಾನಲ್ಲ, ಅವನಿಗೆ ಒಂಚೂರು ನಮ್ ಕಡೆ ಕುತೂಹಲ ಜಾಸ್ತಿ. ಇವತ್ತಲ್ಲ ನಾಳೆ ಅವನು ಬದಲಾಗ್ತಾನೆ ಅನ್ನೋ ಭರವಸೆ ಕೂಡ ನನಗಿದೆ. ಬಂದ್ರು ಬಂದ್ರು. ಹಾ, ಬಂದಿಯೇನಪ್ಪ? ಹಾ, ಮತ್ತೆ ನಿಮ್ ಅಣ್ಣನ್ ಕರ್ಕೊಂಡು ನಮ್ ಹತ್ರನೇ ಬಂದಿದೀಯಾ? ನಮ್ಮ ಫಲಕಗಳನ್ನೆಲ್ಲ ದಿಟ್ಟಿಸಿ ನೋಡ್ತಾ ಇದ್ದೀಯಲ್ಲ, ನಿನಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ.
3: ಹೇಳು ಅವರಿಗೆ. ಅಷ್ಟಕ್ಕೂ ನಿಮ್ಮ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಪ್ಲಾಸ್ಟಿಕ್ ಬೇಡಿಕೆ ಅಂತರೂ ಕಡಿಮೆನೇ ಆಗೋದಿಲ್ಲ ಅಂತೀನಿ. ಈ ಪ್ಲಾಸ್ಟಿಕ್ ಇಲ್ಲದೆ ಈ ಜನಗಳಿಗೆ ಬದುಕಕ್ಕೆ ಆಗೋದಿಲ್ಲ.
0: ಯಾಕಾಗಲ್ಲ? ಪ್ಲಾಸ್ಟಿಕ್ ಸೃಷ್ಟಿ ಆಗೋಕ್ಕೂ ಮುಂಚೆ ನಮ್ಮ ಪೂರ್ವಜರು ಬದುಕ್ತಿರ್ಲಿಲ್ವೇನು?
3: ಪೂರ್ವಜರಂತೆ, ಪ್ಲಾಸ್ಟಿಕ್ ಅಂತೆ, ಪುರಾತನ ಅಂತೆ, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
4: ನಾನು ನಿಮ್ಮ ಫಲಕಗಳನ್ನು ಹಲವಾರು ಬಾರಿ ನೋಡಿದ್ದೇನೆ. ಆ ಫಲಕದಲ್ಲಿ ನಾವು ಪ್ರತಿದಿನ ಚಹಾ ಅಂಗಡಿಯಲ್ಲಿ ಚಹಾ ಕುಡಿತೀವಲ್ಲ, ಆ ಒಂದು ಸಣ್ಣ ಲೋಟ ಪೇಪರ್ ಇಂದ ಮಾಡಿರ್ತಾರೆ. ಆ ಪೇಪರ್ ಕಪ್ ಬಳಸಬೇಡ ಅಂತ ಬರ್ದಿರ್ತೀರ, ಅದೇ ಪೇಪರ್ ಕಪ್ ಅಲ್ಲ ಅಂತ ಕೂಡ ಬರ್ದಿರ್ತೀರ. ನೀವು ನನ್ ಮಾತೆಲ್ಲ ಕೇಳಿಸ್ಕೊಂತಿದ್ರಲ್ವಾ, ಇದು ಪೇಪರ್ ಕಪ್ ತಾನೆ? ಅದು ಪೇಪರ್ ಕಪ್ ಅಲ್ವಾ? ಯಾಕೆ ಸುಳ್ಳು ಸುದ್ದಿ ಹಬ್ಬಿಸುತ್ತೀರ?
0: ಅಲ್ಲ, ಅದು ಹೆಸರಿಗೆ ಮಾತ್ರ ಪೇಪರ್ ಕಪ್, ಆದ್ರೆ ಅದು ನಿಜವಾಗ್ಲೂ ಪೇಪರ್ ಕಪ್ ಅಲ್ಲ. ಅದು ಪೇಪರ್ ಇಂದನೆ ಮಾಡಿರೋದಾಗಿದ್ರೆ ಏನಾದ್ರೂ ಲಿಕ್ವಿಡ್ ಐಟಮ್ ಅದ್ರಲ್ಲಿ ಹಾಕ್ದವಾಗ ಅದು ಕರಗ್ಬೇಕಿತ್ತು ತಾನೆ, ಆದ್ರೆ ಅದು ಕರ್ಕೋದಿಲ್ಲ. ಅದ್ರ ನಡುವೆ ಒಂದು ಸಣ್ಣ ಪದರ ಪ್ಲಾಸ್ಟಿಕ್ ಇರುತ್ತೆ, ಅದ್ರ ಜೊತೆಗೆ ವಿಷಕಾರಿಯಾದಂತಹ ಪ್ಯಾರಫಿನ್ ವ್ಯಾಕ್ಸ್ ಅನ್ನ ಕೂಡ ಇದ್ರ ಮೇಲೆ ಹಾಕಿರ್ತಾರೆ. ನೀನು ಬಿಸಿ ಬಿಸಿ ಚಹಾ ಹಾಕೊಂಡ್ ಇದ್ರಲ್ಲಿ ಕುಡ್ದಾಗ ಅದ್ರಲ್ಲಿರೋ ಸಣ್ಣ ಲೇಯರ್ ಪ್ಲಾಸ್ಟಿಕ್ ಕರಗಿ ಎಲ್ಲಿ ಹೋಗುತ್ತೆ ಅನ್ಕೊಂಡಿದ್ಯಾ? ನಮ್ ಹೊಟ್ಟೆಲೇ ಹೋಗೋದು.
4: ನೀವು ಅಂದಿದ್ದ ಮಾತು ಕೇಳಿಸ್ಕೊಂಡ ಮೇಲೆ ಇದರಿಂದ ಎಷ್ಟು ಹಾನಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದು ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡಿ ತಂದ ಮೇಲೆ ನಾನು ಇದ್ಯಾಕೆ ಬಳಸಬೇಕು? ನಾನು ಧರಿಸಿದ ಈ ಪೇಪರ್ ಕಪ್ ಹಾರನ್ನು ತೆಗೆದು ಇನ್ಮೇಲೆ

0: ಒಂದು ಸ್ಟೀಲ್ ಲೋಟನ ಹಾಕೊಂತೇನೆ, ಎಷ್ಟೊಂದು ಪೇಪರ್ ಕಪ್ಗಳು ಬದಲಾಗಿ ಒಂದೇ ಒಂದು ಸ್ಟೀಲ್ ಲೋಟ ಸಾಕಲ್ವಾ, ಆದ್ರೆ ನಾನು ಎಲ್ಲ ಕಡೆ ತಗೊಂಡು ಹೋಗ್ತೀನಿ.
1: ಶಭಾಷ್.
2: ಹಾ, ಲೋ ಲೋ ಲೋ ಮೂರ್ಖ, ಇದನ್ನೆಲ್ಲ ನಂಬಬೇಡೋ. ನೀನೊಬ್ಬ ಪೇಪರ್ ಕಪ್ ಬಳಸಲಿ ಅಂತಂದ್ರೆ ಏನ್ ಮಹಾ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಹೇಳಿ, ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ?
1: ನಾನು ಬದಲಾಗಿ ಇನ್ನು 10,000 ಜನರನ್ನ ನಾನು ಬದಲಾಯಿಸ್ತೇನೆ. ಇವತ್ತು ಬದಲಾವಣೆ ನನ್ನಿಂದ, ನಾಳೆ ನನ್ನ ಕುಟುಂಬ, ನಾಡಿದ್ದು ನನ್ನ ಓಣಿ, ಮತ್ತೊಂದು ದಿನ ನನ್ನ ಊರು. ಎಲ್ರೂ ಬದಲಾಗ್ತಾ ಹೋಗ್ತಾರೆ ನೋಡ್ತಾ ಇರಿ.
0: ಮತ್ತೆ ನಾನು ಧರಿಸಿದೀನಲ್ಲ ಈ ಸೈನಿಂಗ್ ಸಿಲ್ವರ್ ಪ್ಲೇಟ್ ಹಾರ, ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಇದು ಎಷ್ಟು ಚೆನ್ನಾಗಿದೆ ಪ್ಲೇಟು, ಸೈನಿಂಗ್ ಆಗಿದೆ, ಸಿಲ್ವರ್ ಕಲರ್ ಅಲ್ಲಿ ಇದೆ. ಇದ್ರೆಲ್ಲ ಯಾಕೆ ತಿನ್ಬಾರ್ದು? ಇದು ಹೆಚ್ಚು ಅನುಕೂಲಕರಲ್ವಾ, ಉಪಯೋಗಿಸಿ ಬಿಸಾಕ್ಬೋದಲ್ಲ. ಇದು ಅಲ್ಯೂಮಿನಿಯಂ ಅಲ್ವಾ?
1: ಅಯ್ಯೋ, ಇದು ಅಲ್ಯೂಮಿನಿಯಂ ಅಲ್ವೇ ಅಲ್ಲ, ಇದು ಕೂಡ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಕೊಂಡು ತಿಂದ್ರೆ ಆ ಪ್ಲಾಸ್ಟಿಕ್ ಕೂಡ ಕರ್ಗಿ ನಿನ್ ಹೊಟ್ಟೆಲೆ ಹೋಗೋದಲ್ವಾ, ಅದನ್ನು ಹಾನಿಕಾರಕನೇ.
2: ಅಯ್ಯೋ ತಮ್ಮ, ಇವರು ಏನೇನೋ ಹೇಳ್ತಾ ಇದಾರೆ. ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡು ಹೋಗೋ ತರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗೋದು ಏನ್ ಚಂದ ಅಂತೀನಿ. ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಿ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಉಪದೇಶ ಕೊಡ್ತಿದ್ರಲ್ವಾ, ಇದಕ್ಕೇನಾದ್ರೂ ನೆನಪಿಸಿ ನಿಲ್ಸಕ್ ಹೇಳಿ ನೋಡೋಣ.
0: ನಾಚಿಕೆನಾ ಅಣ್ಣ, ನಮ್ಮ ತಟ್ಟೆಯಲ್ಲಿ ನಾವು ಊಟ ಮಾಡಕ್ಕೆ ಯಾಕೆ ನಾಚಿಕೆ ಆಗ್ಬೇಕು ಅಂತೀನಿ. ನನಗೆ ಇವ್ರು ಹೇಳಿದ ಮಾತು ಸರಿ ಅನಿಸ್ತಾ ಇದೆ. ಇದು ನಾನು ಏಕಮಾತ್ರ ಬಲಕೈಯ ಸೈನಿಂಗ್ ಸಿಲ್ವರ್ ತಟ್ಟೆಯಲ್ಲಿ ಪ್ರತಿದಿನ ಊಟ ಮಾಡಿ ಅದು ಎಷ್ಟೋ ಪ್ಲಾಸ್ಟಿಕ್ ನನ್ನ ಹೊಟ್ಟೆ ಸೇರಿದ್ಯೋನೋ. ನನಗೆ ಈ ಸೈನಿಂಗ್ ಸಿಲ್ವರ್ ತಟ್ಟೆ ಹಾರ ಬೇಡ, ಈ ಹಾರ ನಾನು ಇವತ್ತು ತ್ಯಜಿಸ್ತೀನಿ. ಇದ್ರ ಬದಲು ನಾನು ಇಂದಿನಿಂದ ಒಂದೇ ಒಂದು ತಟ್ಟೆ ಇರುವ ಹಾರನ್ನು ಹಾಕೊಂತೀನಿ. ಅಬ್ಬಾ, ಅದೆಷ್ಟೋ ಸಿಲ್ವರ್ ಸೈನಿಂಗ್ ತಟ್ಟೆಗಳು ಬದಲಾಗಿ ವರ್ಷಗಳ ಕಾಲ ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು ಬಳಸ್ಬೋದಲ್ವಾ?
1: ಹೌದೌದು, ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು. ನೀವೇನೋ ಕೇಳ್ತಾ ಇದ್ರಿ ಮ್ಯಾನುಫ್ಯಾಕ್ಚರಿಂಗ್ ನಿಲ್ಸ್ಬಿಡಿ ಅಂತ. ಕರ್ನಾಟಕದಲ್ಲಿ 2021ರಲ್ಲಿನೇ ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗಿಲ್ಲ ಅಂತ ಕಾನೂನು ಮಾಡಿದ್ದಾರೆ. ಆದ್ರೆ ಎಲ್ಲಿವರೆಗೂ ನಾವುಗಳು ಇವುಗಳನ್ನೆಲ್ಲ ಬಳಸ್ತಿರ್ತೀವೋ ಅಲ್ಲಿವರೆಗೂ ಕತ್ತಲ ರಾತ್ರಿಯಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮನ್ನ ತಲುಪ್ತಾನೇ ಇರುತ್ತೆ.
0: ನಿಮ್ಮ ಮಾತನ್ನು ಕೇಳಿ ನಾನು ಪೇಪರ್ ಕಪ್ಪನ್ನು ಬಿಟ್ಟೆ, ಸೈನಿಂಗ್ ಸಿಲ್ವರ್ ತಟ್ಟೆನೂ ಬಿಟ್ಟೆ. ಈಗ ಪ್ಲಾಸ್ಟಿಕ್ ಸ್ಪೂನ್ಗಳು ಬರುತ್ತಲ್ಲ, ಅದ್ರ ಹಾರ ನೋಡಿ ಹಾಕೊಂಡಿದೀನಿ, ಅದನ್ನ ಕೂಡ ಬಳಸಬಾರ್ದ? ಯಾಕೆ ಬಳಸಬಾರ್ದು?
1: ನೋಡಪ್ಪ, ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ವಸ್ತುವನ್ನು ಬಳಸಬಾರ್ದು ಅನ್ನೋದೇ ಆದೇಶ. ಅದ್ರಲ್ಲಿ ಈ ಸ್ಪೂನ್ಗಳು ಕೂಡ ಒಂದು. ಇದನ್ನು ಪ್ಲಾಸ್ಟಿಕ್ ಇಂದನೇ ಮಾಡಿರೋದು, ಇದನ್ನು ಹಾನಿನೇ ಉಂಟು ಮಾಡುತ್ತೆ. ಯಾಕೆ ಬೇಕು ಆಹಾರನು ತೆಗೆದ್ಬಿಡು.
2: ಹ್ಮ್, ಬರೀ ಮಾತಾಡ್ತಾರಪ್ಪ. ಹಾಗಿದ್ರೆ ಇದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ.
1: Alternatives, alternatives, alternatives. I don't like alternatives. When there is hand, why do you need alternative? Allah Guru, ಕೈ ಇರ್ಬೇಕಾದ್ರೆ ಅಲ್ಟರ್ನೇಟಿವ್ಸ್ ಯಾಕೆ ಬೇಕು? ಕೈಯಲ್ಲೇ ಊಟ ಮಾಡ್ಬೋದು ಅಲ್ವಾ? ಹಾಗಿದ್ರೆ ಬೇಕೇ ಬೇಕು ಅನ್ನೋದಾದ್ರೆ ಒಂದು ಸ್ಟೀಲ್ ಸ್ಪೂನ್ ಅನ್ನ ನಮ್ ಜೊತೆ ಯಾವಾಗ್ಲೂ ಇಟ್ಕೊಂಡು ಹೋದ್ರೆ ಆಯ್ತು.
0: ಸರಿದೆ ಸರಿದೆ, ನೀವು ಹೇಳಿದ ಮಾತು ನಾನು ಒಪ್ಪುತ್ತೇನೆ. ಅಣ್ಣ ಒಂದ್ಸರಿ ನೀನು ಯೋಚನೆ ಮಾಡು, ಅವರು ಸರಿಯಾಗಿ ಅಂತಿದ್ದಾರೆ. ನನಗೆ ಎಷ್ಟೊಂದು ಪ್ಲಾಸ್ಟಿಕ್ ಸ್ಪೂನ್ಗಳಿಂದ ಮಾಡಿರುವ ಈ ಹಾರ ಬೇಡ, ಇದ್ರ ಬದಲಾಗಿ ಒಂದೇ ಒಂದು ಸ್ಟೀಲ್ ಸ್ಪೂನ್ ಇರುವ ಹಾರನ್ನು ನಾನು ಧರಿಸ್ತೀನಿ, ನಾನು ಬದಲಾಗ್ತೀನಿ.
1: ವೆರಿ ಗುಡ್, ವೆರಿ ಗುಡ್. ಹಾ, ಇದೇ ತರಹ ಶೈನಿಂಗ್ ಸಿಲ್ವರ್ ತಟ್ಟೆ ಆಗಿರ್ಲಿ, ಇನ್ನೊಂದು ಬರುತ್ತೆ ಬಟ್ಲು. ನಾವು ಪಾನಿಪುರಿ ತಿಂತೀವಿ ನೋಡಿ, ಆ ಬಟ್ಲು. ಅದ್ರ ಜೊತೆಗೆ ಈ ಚಿಪ್ಸ್ ಕುರ್ಕುರೆ ಅಂತ ತಿಂತಿರ್ತೀವಿ ನೋಡಿ, ಆ ತರದ ಪ್ಲಾಸ್ಟಿಕ್ ನೆಲ್ಲ ನಾವು ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ MLP ಅಂತ ಕರಿತೀವಿ. ಇದನ್ನ ನಾವು ಪದರ ಪದರನು ಸಪರೇಟ್ ಮಾಡಿನೆ ರೀಸೈಕ್ಲಿಂಗ್ ಮಾಡೋಕಾಗೋದು. ಇದು ಅಸಾಧ್ಯದ ಕೆಲಸ, ಆದ್ರಿಂದ ಈ ರೀತಿಯ ಪ್ಲಾಸ್ಟಿಕ್ ಇಂದ ದೂರ ಉಳಿಯೋದೇ ಸರಿ.
2: ಹ್ಮ್, ಇದು ಯಾಕೋ ಅತಿ ಆಯ್ತು. ಜೀವನನ ಯಾಕೆ ಕಷ್ಟ ಪಡ್ಕೊಂಡ್ ಬದುಕ್ಬೇಕು? ಕಷ್ಟ ಪಡ್ಕೊಂಡ್ ಬದುಕೋದಾದ್ರು ಯಾಕೆ ಅಂತೀನಿ, ಜೀವನನ ಸುಗಮವಾಗಿ ಸಿಗೋಕೆ ತಾನೇ ಇದೆಲ್ಲ ಇರೋದು. ಅದು ಬಿಟ್ಟು ಇದನ್ನೆಲ್ಲ ಭಾರ ಹೊತ್ಕೊಂಡು ತಿರುಗಾಡ ಅಂತಾರಲ್ಲ ಗುರು, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
1: ಹಾ, ಮೊದಲೆಲ್ಲ ಒಂದು ಸಣ್ಣ ತಟ್ಟೆ, ಒಂದು ಸಣ್ಣ ಲೋಟ, ಒಂದು ಸ್ಪೂನು, ಇದನ್ನೆಲ್ಲ ನಮ್ಮ ಒಡನೆ ನಮ್ಮ ಸಣ್ಣ ಕೈ ಚೀಲದಲ್ಲಿ ತಗೊಂಡು ಹೋಗೋಕೆ ಭಾರಾನು ಅನ್ಸುತ್ತೆ, ಮುಜುಗರಾನು ಅನ್ಸುತ್ತೆ. ಆಮೇಲೆ ಬಂಡತನ ಬೆಳೆದ ಮೇಲೆ, ಇರೋ ಭೂಮಿ ಒಂದೇ ಅನ್ನೋದು ಅರ್ಥ ಆದ ಮೇಲೆ, ನಾವು ಈ ಭೂಮಿಗೆ ಭಾರ ಆಗ್ಬಾರ್ದು ಅನ್ನೋದು ಕೂಡ ಅರ್ಥ ಆಗತ್ತೆ.
0: ನಾನು ಇಂದಿನಿಂದ ಈ ಕಪ್ಪುಗಳನ್ನು ಕೂಡ ತ್ಯಜಿಸ್ತೀನಿ, ತ್ಯಜಿಸಿ ಇನ್ಮೇಲೆ ಸ್ಟೀಲ್ ಲೋಟ ಮತ್ತು ಸ್ಟೀಲ್ ಬಟಲ್ ನ ಜೊತೆಗೆ ಇಟ್ಕೊಂಡು ಹೋಗ್ತೀನಿ. ಇವತ್ತು ಈ ಹಾರನ್ನು ತೆಗೆದು ನಾನು ಒಂದೇ ಒಂದು ಸ್ಟೀಲ್ ಲೋಟ ಬಟಲ್ ನ ಹಾರನ್ನು ಹಾಕುತ್ತೀನಿ.
2: ನಿಂಗೇನು ಬಂತೋ ತಮ್ಮ ಕಂಡೋಗೋ ರೋಗ? ಎಷ್ಟು ಕಲರ್ಫುಲ್ ಆಗಿದ್ದ ನನ್ನ ಜೊತೆ ಇದ್ದಾಗ, ಈಗ ನೋಡು ಒಳ್ಳೆ ಮಂಕು ದಿಂಡೆ ತರ ಹಾಕೊಂತಿದ್ಯಾ ಸ್ಟೀಲ್ ಗ್ಲಾಸ್ ನ ಎಲ್ಲ ಹಾಕೊಂಡು. ಹಾ ಮಿತ್ರದ ನೀನ್ ದೂರ ನಿಲ್ಲ, ನಾನು ಮುಟ್ಬೇಡ.
0: ಹ ಅಲ್ಲ, ನೀವ್ ಹೇಳಿದ್ದೆಲ್ಲ ಮಾಡಿದೀನಿ, ಆದ್ರೆ ಅಲ್ಲ ಈ ಕುಡಿಯೋ

0: ಪ್ಲಾಸ್ಟಿಕ್ ವಾಟರ್ ಬಾಟಲ್ ಬೇಡ ಅಂತಿರಲ್ಲ, ಇದು ಏಕಮಾತ್ರೆ ಬಳಕೆಯ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಆದ್ರೆ ನಾವು ಎಲ್ಲಿ ಹೋದ್ರೂ 10 ರೂಪಾಯಿ ನಮ್ಗೆ ನೀರು ಸಿಕ್ಬಿಡುತ್ತೆ. ಅದು ಎಂತ ನೀರು, ಒಳ್ಳೆ ನೀರು. ಇಂಥ ಬಾಟಲ್ ತಗೊಂಡು ನೀರು ಕುಡಿಯೋದು ಅನುಕೂಲಕರಲ್ವಾ? ಎಲ್ಲರಿಗೂ ಸ್ವಚ್ಛ ನೀರು ಬೇಕು, ಅದು 10 ರೂಪಾಯಿಗೆ ಸಿಕ್ಬಿಡುತ್ತೆ.
1: ಅಲ್ಲ, ಅದು ಹೇಗೆ ಇದನ್ನ ಸ್ವಚ್ಛ ನೀರು ಅಂತ ಕರಿತಿರೋ ನನಗಂತೂ ಅರ್ಥ ಆಗಲ್ಲ. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅದು ಯಾವ್ದೋ ಊರಲ್ಲಿ, ಆ ಊರಿಂದ ನಮ್ಮ ಊರಿಗೆ ತಲುಪಿ ನಮ್ಮ ಊರಲ್ಲಿರೋ ಅಂಗಡಿನ ತಲುಪಿ ಆ ಅಂಗಡಿಯಿಂದ ನಮ್ ಕೈಗೆ ತಲುಪೋ ಅಷ್ಟರಲ್ಲಿ ಇದು ಬಿಸಿಲಲ್ಲೇ ಮೆರೆದಿರುತ್ತೆ. ಅದರಿಂದಾಗಿ ಅದ್ರ ಒಳಗಡೆ ಇರೋ ಒಂದು ಸಣ್ಣ ಪ್ಲಾಸ್ಟಿಕ್ನ ಪದರ ಆ ನೀರೊಳಗಡೆ ಸೇರ್ಕೊಂಡು ನಾವ್ ನೀರ್ ಕುಡಿಯೋ ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ಕಿನ ಪದರ ನಮ್ ಹೊಟ್ಟೆನೂ ಸೇರ್ಕೊಳ್ಳುತ್ತೆ. ಅದೆಲ್ಲ ಬಿಡಿ, ನಿಮಗ್ ಗೊತ್ತಾ, ಈ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಕೇವಲ 9% ಮಾತ್ರ ರೀಸೈಕಲ್ ಆಗೋದು. ಉಳಿದಿದ್ದು 91% ಏನಾಗುತ್ತೆ, ನೆಲಭರ್ತಿ ಅಂದ್ರೆ ಲ್ಯಾಂಡ್ ಫಿಲ್ಗಳನ್ನ ಸೇರುತ್ತೆ. ಇವಾಗ ಯೋಚನೆ ಮಾಡು, ಬೇಕಾ ನಿನಗ ಆ ಬಾಟಲು?
0: ಹೌದೌದು, ನೀವು ಹೇಳಿದ ಕೇಳಿದ ಮೇಲೆ ನಾನು ನಂದೇ ಸ್ಟೀಲ್ ಬಾಟಲ್ ನ ತಗೊಂಡು ಹೋಗ್ತೀನಿ. ಒಂದು ದಿನ ಏನಿಲ್ಲ ಅಂದ್ರೆ ನಾನು 2-3 ಬಾಟಲ್ ನೀರು ಕುಡಿಯೋದು ಬಿಸಾಕ್ತೀನಿ. ನಿನ್ನಂಗೆ ಪ್ರತಿಯೊಬ್ಬರು ಬಿಸಾಕ್ತಾ ಹೋದ್ರೆ ಅದೆಷ್ಟು ಬಾಟಲ್ ಉಪ್ಪತ್ತಾಗುತ್ತೋ ಏನೋ. ನನ್ನ ಸೊಂಟಕ್ಕೆ ಕಟ್ಟಿರುವ ಈ ಬಾಟಲ್ ಪಟಿಯನ್ನು ಇವತ್ತು ಬಿಸಾಕಿ ಒಂದೇ ಒಂದು ಮರುಬಳಕೆ ಮಾಡಬಹುದಂತ ಬಾಟಲ್ ನಾನು ನೇತಾಕೋತೀನಿ. ಕಡೆಯದಾಗಿ ಒಂದು ಪ್ರಶ್ನೆ ಇದೆ, ಪ್ಲಾಸ್ಟಿಕ್ ಸ್ಟ್ರಾ ಬೇಡ ಓಕೆ, ಪೇಪರ್ ಸ್ಟ್ರಾನು ಬೇಡ ಅಂತಿರಲ್ಲ, ಯಾಕೆ?
1: ಅಲ್ಲ ಎಲ್ಲ ಓಕೆ, ಈ ಸ್ಟ್ರಾ ಯಾಕೆ? ಪ್ಲಾಸ್ಟಿಕ್ ಆಗ್ಲಿ ಪೇಪರ್ ಆಗ್ಲಿ ಎಲ್ಲಾನು ಏಕಮಾತ್ರ ಬಳಕೆದೆ ಅಲ್ವಾ? ಈ ಪೇಪರ್ ಸ್ಟ್ರಾ ಮಾಡೋದಕ್ಕೂ ಬಹಳಷ್ಟು ಮರ ಕಡಿಬೇಕು, ನೀರ್ ವ್ಯರ್ಥ ಮಾಡ್ಬೇಕು. ಇದು ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಆಮೇಲೆ ಡೀಲರ್ ಆಮೇಲೆ ನಿಮ್ ಕೈಗೆ ಬರೋ ಅಷ್ಟರಲ್ಲಿ ಎಷ್ಟು ಡೀಸೆಲ್ ಖರ್ಚಾಗಿರುತ್ತೆ, ವಿಪರೀತ ಕಾರ್ಬನ್ ಫುಟ್ ಪ್ರಿಂಟ್.
0: ನಾನು ಇನ್ಮೇಲೆ ಸ್ಟ್ರಾನು ಬಳಸೋದಿಲ್ಲ, ನನಗೆ ಸಂಪೂರ್ಣವಾಗಿ ಅರ್ಧ ಆಗಿದೆ. ನಾನು ಈ ಸ್ಟ್ರಾದ ಹಾರನ್ನು ಕೂಡ ತೆಗೆದು ಬಿಡ್ತೀನಿ. ನಿನ್ ಮಾತು ಕೇಳ್ತಾ ಕೇಳ್ತಾ ನನ್ನ ನಾನೇ ನೋಡ್ಕೊಂತ ಇದ್ದೀನಿ. ನನ್ ಮೇಲೆ ಯಾವ್ದು ರೀತಿಯ ಪ್ಲಾಸ್ಟಿಕ್ ಇಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದೀನಿ. ನನ್ ಮೈ ಮೇಲೆ ಇರೋದಿಲ್ಲ ಇವಾಗ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ, ಸ್ಟೀಲ್ ಸ್ಪೂನ್, ಸ್ಟೀಲ್ ಬಾಟಲ್ಗಳ ಹಾರ. ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇದೆ, ಇದು ಮನಸ್ಸು ಹಾಗಿರು ಅನಿಸ್ತಾ ಇದೆ. ನನ್ನ ಸೌಂದರ್ಯ ಇದನ್ನೆಲ್ಲ ಧರಿಸಿದ ಮೇಲೆ ಹೆಚ್ಚಾಗಿದೆ. ಪರಿಸರಕ್ಕೆ ನನ್ನಿಂದ ಏನು ಹಾನಿ ಉಂಟುಗಳು ಅನ್ನೋದು ವಿಚಾರ ನನಗೆ ಖುಷಿ ಕೊಡ್ತಾ ಇದೆ. ನನಗೆ ಉಸಿರಾಡೋದಕ್ಕೆ ಆಗ್ತಾ ಇದೆ ಇಲ್ಲಿ. ಅಣ್ಣ ನೀನು ಬದಲಾಗ್ಬಿಡು, ನೀನು ಬದಲಾಗ್ಬಿಡಣ, ನಾವು ನೆಮ್ಮದಿಯಿಂದ ಜೀವನ ಮಾಡೋಣ.
2: ಏ ತಮ್ಮ, ಯಾಕೋ ಹೀಗ್ ಮಾಡಿದೆ? ನೀನು ಬಿಟ್ಟು ಹೋದ್ಮೇಲೆ ನನ್ನಲ್ಲಿ ಶಕ್ತಿನೇ ಉಳಿದಿಲ್ಲ. ನನ್ನ ಸ್ವಂತ ತಮ್ಮನೇ ಬದಲಾಗ್ಬಿಟ್ಟ, ನಾನು ಹೇಗೆ ಬದುಕಲಿ? ನನ್ನನ್ನು ನೀವೆಲ್ಲರೂ ಬಿಟ್ಟರೆ ನಾನು ಕೊನೆಯಾಗ್ಬಿಡ್ತೀನಿ. ಊರೆಲ್ಲ ಒಂದಾಗಿ ಕೊಂದರು ಸಯ್ಯ, ಬಿಡಬಾರ್ರು ನನ್ನ ನಿಮ್ಮನೆಗೆ ವೈರ, ನಾನು ಏನು ಪಾಪ ಮಾಡಿದೆ.
0: ಅಣ್ಣ ನಿಂತ್ಕೋಣ, ಹೆಲ್ಗೆ ಹೋಗ್ತಾ ಇದೀಯ? ಅಣ್ಣ ನನ್ನ ಮಾತು ಸರಿಯಾಗಿ ಕೇಳು, ಅವನು ಮಾತುಕೊಳ್ಳೋ ಕೇಳಿಸ್ಕೊಷ್ಟು ಪರಿಸ್ಥಿತಿ ಇಲ್ಲ, ಅವನು ಕೂಡ ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ದಿನ ಏನು ದೂರ ಇಲ್ಲ, ಕಾಯ್ತಾ ಇರೋಣ. ಈಗ ಮುಂದಿನ ಫೀಲ್ಗೋಡನೆ ಸೇರ್ಕೊಂಡು ಒಂದು ಪ್ರಮಾಣ ಮಾಡೋಣ, ಮಾಡ್ತೀರಾ? ನಿಮ್ಮ ನಿಮ್ಮ ಬಲಗೈಯನ್ನು ಮುಂದಿಗೆ ಚಾಚಿ.
3: ಇಂದಿನಿಂದ,
4: ಇಂದಿನಿಂದ,
3: ಈ ಕ್ಷಣದಿಂದ,
4: ಈ ಕ್ಷಣದಿಂದ,
3: ನನ್ನ ಕಸ ನನ್ನ ಜವಾಬ್ದಾರಿ,
4: ನನ್ನ ಕಸ ನನ್ನ ಜವಾಬ್ದಾರಿ,
3: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
4: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
3: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ,
4: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ.
3: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ,
4: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ,
3: ನಾನು ಕಸವನ್ನ 3 ರೀತಿಯಲ್ಲಿ ವಿಂಗಡಿಸುತ್ತೇನೆ,
4: ನಾನು ಕಸವನ್ನ 3 ರೀತಿಯಲ್ಲಿ ವಿಂಗಡಿಸುತ್ತೇನೆ,
3: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ,
4: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ,
3: ನಾನು ಏಕ ಬಳಕೆ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ,
4: ನಾನು ಏಕ ಬಳಕೆಯ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ,
3: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ,
4: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ.
3: ಈ ಬದಲಾವಣೆ ನನಗಾಗಿ,
4: ಈ ಬದಲಾವಣೆ ನನಗಾಗಿ,
3: ನನ್ನ ನಗರಕ್ಕಾಗಿ,
4: ನನ್ನ ನಗರಕ್ಕಾಗಿ,
3: ನನ್ನ ದೇಶಕ್ಕಾಗಿ,
4: ನನ್ನ ದೇಶಕ್ಕಾಗಿ,
3: ಇದು ನನ್ನ ಪ್ರಮಾಣ,
4: ಇದು ನನ್ನ ಪ್ರಮಾಣ.
3: ಬದಲಾಗೋಣ,
4: ಬದಲಾಗೋಣ,
3: ಬದಲಾಯಿಸೋಣ,
4: ಬದಲಾಯಿಸೋಣ.
3: ರೀಥಿಂಕ್,
4: ರೀಥಿಂಕ್,
3: ರಿಫ್ಯೂಸ್,
4: ರಿಫ್ಯೂಸ್,
3: ರೆಡ್ಯೂಸ್,
4: ರೆಡ್ಯೂಸ್,
3: ರಿಯೂಸ್,
4: ರಿಯೂಸ್,
3: ರಿಸೈಕಲ್,
4: ರಿಸೈಕಲ್,
3: ರಿಮೂವ್ ಪ್ಲಾಸ್ಟಿಕ್,
4: ರಿಮೂವ್ ಪ್ಲಾಸ್ಟಿಕ್,
3: ರೆಸ್ಪೆಕ್ಟ್ ಮದರ್ ನೇಚರ್,
4: ರೆಸ್ಪೆಕ್ಟ್ ಮದರ್ ನೇಚರ್,
3: ರಿಜಾಯ್ಸ್,
4: ರಿಜಾಯ್ಸ್.
5: ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ.
6: ಮುಂಜಾನೆದ್ದು ದೇವ್ರಿಗೆ ಕೈ ಮುಗಿತಾ ಬೇಡ್ಕೋತೀವಿ, ಅಮ್ಮ ನನ್ ಪಾದ ನಾನು ಇನ್ಮೇಲೆ ಇಡ್ತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ ಅಂತ. ಭೂಮಿ ತಾಯಿಗೆ ಇದನ್ನ ಬೇಡ್ಕೊಂಡು ಹೇಳ್ಬೇಕಾದ್ರೆ ಅಂಥ ಸಂಸ್ಕೃತಿ ನಮ್ದು. ಆದ್ರೆ ಏನ್ ಮಾಡ್ತಾ ಇದೀವಿ ನಾವೀಗ, ಸಿಕ್ಕಂಗೆ ಕಸ ಎಸಿತಾ ಇದೀವಿ ಭೂಮಿ ತಾಯಿ ಮೇಲೆ. ಪ್ಲಾಸ್ಟಿಕ್ ಹಸುರರಾಗ್ತಾ ಬದಲಾಗ್ತಾ ಇದೀವಿ. ಆದ್ರೆ ನಾವು ಮತ್ತೆ ಬದಲಾಗ್ಬಹುದಾ, ಒಳ್ಳೆಯವ್ರಾಗ್ಬಹುದಾ? ಹೌದು, ಈ ಬದಲಾವಣೆ ಸಾಧ್ಯ. ಕೇಳಿಸ್ಕೊಂಡ್ರಲ್ಲ ಹೇಗೆ ನಮ್ ಹಸುರ ಬದಲಾದ ಅಂತ. ಬದಲಾವಣೆ ಅನ್ನೋದೇ ಜಗದ ನಿಯಮ. ಈ ಬದಲಾವಣೆ ನನ್ನಿಂದ, ನಿಮ್ಮಿಂದ, ಹಾಗೆ ನಮ್ಮೆಲ್ಲರಿಂದ ಸಾಧ್ಯ.

0: ಸುದ್ದಿ ತಂದೇವ ಸುದ್ದಿ ತಂದೇವ, ನಾವು ಬಂದೇವ ಪ್ಲಾಸ್ಟಿಕ್ ಅಸುರನ ಕೊಲ್ಲೋದಕ್ಕ,
1: ನಾವು ಬಂದೇವ ಪರಿಸರ ಕಾಳಜಿ ಮೆರ್ಸೋದಕ್ಕ.

0: ಒಮ್ಮೆ ಬಳಸಿ ಎಸೆದ ಪ್ಲಾಸ್ಟಿಕ್ ಒಂದು ಕ್ಷಣದ ಸುಲಭತೆ, ಆದ್ರೆ ಅದರ ಪರಿಣಾಮ ಶತಮಾನಗಳ ನೋವು. ನಾವು ಎಸೆಯುವ ಪ್ರತಿಯೊಂದು ಪ್ಲಾಸ್ಟಿಕ್ ತುಂಡು ನದಿಗಳನ್ನ ಸೇರುತ್ತೆ, ಸಮುದ್ರವನ್ನ ಸೇರುತ್ತೆ, ಮಣ್ಣನ್ನ ಕಲುಷಿತ ಮಾಡಿ ಕೊನೆಗೆ ನಮ್ಮದೇ ಜೀವನದಲ್ಲಿ ಮರಳಿ ಬರುತ್ತೆ. ಸಮಸ್ಯೆ ಪ್ಲಾಸ್ಟಿಕ್ ಅಲ್ಲ, ನಮ್ಮ ಆಯ್ಕೆ. ನಾವು ಬದಲಾದ್ರೆ ಸಾಕು, ಪ್ಲಾಸ್ಟಿಕ್ ಕಡಿಮೆಯಾಗುತ್ತದೆ, ನದಿಗಳು ಮತ್ತೆ ಉಸಿರಾಡುತ್ತೆ, ಮಣ್ಣು ಮತ್ತೆ ಫಲವತ್ತಾಗುತ್ತೆ. ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವುಗಳು ಬಿಟ್ಟು ಬಿಡೋಣ, ಮರು ಬಳಕೆಯ ಮಾರ್ಗವನ್ನ ಹಿಡಿಯೋಣ. ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಾಳೆಯ ಭೂಮಿಯನ್ನ ನಿರ್ಧರಿಸುತ್ತೆ. ಎಚ್ಚರವಾಗಿರೋಣ.
1: ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯಿಂದ ಇವತ್ತು ನಿಮ್ ಮುಂದೆ ನಾವು ಪ್ಲಾಸ್ಟಿಕ್ ಅಸುರ ಎಂಬ ನಾಟಕನ ಪ್ರಸ್ತುತ ಪಡಿಸಿದ್ವಿ. ಪಾತ್ರ ಪರಿಚಯ, ಸೂತ್ರಧಾರಿಯಾಗಿ ಸ್ನೇಹ,
2: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
3: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
0: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್,
1: ರಚನೆ ಮತ್ತು ನಿರ್ದೇಶನ ಸಂಪತ್ ಸಿಎಂ, ವಾಸುಕಿ ಅಯ್ಯಂಗಾರ್ ಮತ್ತು ಸಹನಾ ಕಂಠಿ.
0: ಎಲ್ಲರಿಗೂ ಧನ್ಯವಾದ.
5: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿ ಪ್ರಸ್ತುತಪಡಿಸಿದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ನಾಟಕ ಮೂಡಿಬಂತು. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
1: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
0: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
2: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲು.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡಮರ ಜಲಚರಗಳು

0: ಬೇಡು ಅಂತಾಗಿದೆ. ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
1: ಆಕಾಶವಾಣಿ ಸಮಯ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮುಜುಮ್ದಾರ್ ಅವರಿಂದ ಸಂತೂರ್ ವಾದನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಆಕಾಶವಾಣಿ ಹೇ ಆಜ್ ಕೆ ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಪ್ರಸ್ತುತ ಹೇ ರಾಜ್ಕುಮಾರ್ ಮುಜುಮ್ದಾರ್ ಕಾ ಸಂತೂರ್ ವಾದನ. ಶ್ರೀ ರಾಜ್ಕುಮಾರ್ ಮುಜುಮ್ದಾರ್ ಭಾರತ ಕೆ ಬಹುಮುಖಿ ಸಂತೂರ್ ವಾದಕೋ ಮೇ ಸೇ ಏಕ್ ಹೇ. ಅಪ್ನಿ ವಿಶಿಷ್ಟ ವಾದನ ಶೈಲಿ ಔರ್ ಮಧುರ ಧ್ವನಿ ಕೆ ಲಿಯೆ ವೆ ಸಂಗೀತ ಪ್ರೇಮಿಯೋ ಕೆ ಬೀಚ್ ಅತ್ಯಂತ ಲೋಕಪ್ರಿಯ ಹೇ. ವಿಶೇಷ ರೂಪ ಸೇ ದೋನೋ ಹಾಥೋ ಸೇ ಸಂತೂರ್ ಕೋ ಉಲ್ಲಾಸಪೂರ್ಣ ಔರ್ ಪ್ರಭಾವಶಾಲಿ ಢಂಗ ಸೇ ಪ್ರಸ್ತುತ ಕರ್ನೆ ಕಿ ಉನ್ಕಿ ಕಲಾ ಶ್ರೋತಾವೋ ಕೋ ಮಂತ್ರಮುಗ್ಧ ಕರ್ ದೇತಿ ಹೇ. ಉನ್ಹೊನೆ ಅಪ್ನೆ ಸಂಗೀತ ಜೀವನ ಕಿ ಶುರುವಾತ್ ಅಪ್ನೆ ಪಿತಾ ಸುಪ್ರಸಿದ್ಧ ಶಾಸ್ತ್ರೀಯ ಗಾಯಕ ಸ್ವರ್ಗೀಯ ಸಂಗೀತ ಸಾಧಕ ಪಂಡಿತ್ ಪ್ರಶಾಂತ್ ಮುಜುಮ್ದಾರ್ ಸೇ ತಬಲಾ ಕಿ ಪ್ರಾರಂಭಿಕ ಶಿಕ್ಷಾ ಲೇಕರ್ ಕಿ. ಇಸ್ಕೆ ಪಶ್ಚಾತ್ ಉನ್ಹೊನೆ ತಬಲಾ ಮೇ ಉಚ್ಚ ಪ್ರಶಿಕ್ಷಣ ದಿಲ್ಲಿ ಘರಾನೆ ಕೆ ಪಂಡಿತ್ ಪ್ರೇಮ್ ಬಲ್ಲಭ್ ಫರೂಖಾಬಾದ್ ಘರಾನೆ ಕೆ ಪ್ರೊಫೆಸರ್ ಜ್ಞಾನ ಪ್ರಕಾಶ್ ಘೋಷ್ ತಥಾ ಬದಾಸ್ ಘರಾನೆ ಕೆ ಮಹಾನ್ ತಬಲಾ ವಾದಕ್ ಪಂಡಿತ್ ಸಾಂತಾ ಪ್ರಸಾದ್ ಸೇ ಪ್ರಾಪ್ತ ಕಿ. ತಬಲಾ ಮೇ ಸ್ವರ್ಣ ಪದಕ ಪ್ರಾಪ್ತ ಕರ್ನೆ ಕೆ ಬಾದ್ ಉನ್ಕಿ ಲಯ ಔರ್ ತಾಲ್ ಕಿ ಗಹರಿ ಸಮಜ್ ನೇ ಉನ್ಕೆ ಸಂಗೀತ ಕೋ ಏಕ್ ಸುದೃಢ ಆಧಾರ ಪ್ರದಾನ್ ಕಿಯಾ. ಇಸೀ ದೌರಾನ್ ಉನ್ಹೊನೆ ಸಂತೂರ್ ಸೀಖನೆ ಕಿ ಪ್ರೇರಣಾ ಪ್ರಾಪ್ತ ಕಿ ಔರ್ ಮಹಾನ್ ಸಂತೂರ್ ವಾದಕ್ ಪಂಡಿತ್ ಭಜನ್ ಸೋಪೋರಿ ಕೆ ಸಾನಿಧ್ಯ ಮೇ ಸೂಫಿಯಾನಿ ಘರಾನೆ ಕಿ ಶಿಕ್ಷಾ ಗ್ರಹಣ ಕಿ. ಲಯ ಔರ್ ಸ್ವರ್ ಕೆ ಪ್ರತಿ ಉನ್ಕಿ ಗಹರಿ ಸಮಜ್ ನೇ ಉನ್ಹೇ ಏಕ್ ಉತ್ಕೃಷ್ಟ ವಾದಕ್ ಕೆ ರೂಪ ಮೇ ಸ್ಥಾಪಿತ ಕಿಯಾ. ಇಸ್ಕೆ ಲಿಯೆ ಉನ್ಹೇ ವಿಭಿನ್ನ ರಾಷ್ಟ್ರೀಯ ಏವಂ ಅಂತಾರಾಷ್ಟ್ರೀಯ ಸಂಗೀತ ಸಂಸ್ಥಾನೋ ದ್ವಾರಾ ಸನ್ಮಾನಿತ ಕಿಯಾ ಗಯಾ. ಶ್ರೀ ರಾಜ್ಕುಮಾರ್ ಮಜುಮ್ದಾರ್ ಆಕಾಶವಾಣಿ ಏವಂ ದೂರದರ್ಶನ್ ಕೆ ಎ ಶ್ರೇಣಿ ಕೆ ಕಲಾಕಾರ ಹೇ ತಥಾ ICCR ಕೆ ಮಾನ್ಯತಾ ಪ್ರಾಪ್ತ ಕಲಾಕಾರ ಹೇ. ವೆ ಭಾರತ ಏವಂ ವಿದೇಶೋ ಮೇ ಏಕ್ ಪ್ರತಿಷ್ಠಿತ ಕಲಾಕಾರ ಕೆ ರೂಪ ಮೇ ಅನೇಕ ಮಂಚೋ ಪರ್ ಅಪ್ನಿ ಪ್ರಸ್ತುತಿಯಾಂ ದೇ ಚುಕೆ ಹೇ.
3: ದಿಸ್ ಇಸ್ ಆಕಾಶವಾಣಿ. ಇನ್ ಟುನೈಟ್ಸ್ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ವಿ ಬ್ರಿಂಗ್ ಟು ಯು ಅ ಸಂತೂರ್ ರಿಸೈಟಲ್ ಬೈ ರಾಜ್ಕುಮಾರ್ ಮಜುಮ್ದಾರ್. Rajkumar Mujumdar is one of the most versatile Santoor players in India, renowned for his distinctive style and exceptional tonal quality. His performances are widely admired by music connoisseurs, particularly for his remarkable ability to play the Santoor with both hands in a vibrant and dynamic manner, creating a truly captivating musical experience. He began his musical journey with training in tabla under his father, the eminent classical vocalist, late Sangeet Sadhak, Pandit Prashant Majumdar. He later underwent advanced training in tabla under illustrious gurus including Pandit Prem Ballab of the Delhi Gharana, Professor Gyan Prakash Ghosh of the Farrukhabad Gharana, and the legendary Pandit Samata Prasad of the Banaras Gharana. A gold medalist in tabla, his deep understanding of rhythm laid a strong foundation for his musical evolution. During this period, he was inspired to learn the santoor under the guidance of the legendary santoor maestro, Pandit Bhajan Sopori of the Sufiana Gharana. His innate sense of rhythm combined with melodic sensitivity enabled him to emerge as a distinguished instrumentalist, earning accolades at both national and international levels from various prestigious musical organizations. Rajkumar Mujumdar is an A-grade artist of All India Radio and Doordarshan and an empaneled artist of ICCR. A celebrated performer in India and abroad, he has presented his art on numerous prestigious occasions.
2: Aapke saath tabla par sangat kar rahe hain Ujit Uday Kumar. राजकुमार मजुमदार अपने कार्यक्रम का आरंभ राग जन सम्मोहनी से कर रहे हैं. प्रस्तुत है आलाप जोड़ और झाला. विलंबित रचना रूपक ताल में निबद्ध है और मध्य लय रचना तीन ताल में निबद्ध है.
3: He is accompanied on tabla by Ujit Uday Kumar. Rajkumar Mujumdar begins his santoor recital with राग जन सम्मोहनी presenting

ಇದುವರೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮುಜುಮ್ದಾರ್ ಅವರಿಂದ ಸಂತೂರ್ ವಾದನವನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.